ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ 102.2 ಮೆಗಾಹರ್ಟ್ಸ್ಗಳಲ್ಲಿ ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ರಾಷ್ಟ್ರೀಯ ಪಂಚಾಂಗದಂತೆ ಇಂದು 1948 ಶಕವರ್ಷ ವೈಶಾಖ ಮಾಸದ 21ನೇ ದಿನ, ಅಂದರೆ 2026ನೇ ಇಸವಿ ಮೇ ತಿಂಗಳ 11ನೇ ತಾರೀಕು ಸೋಮವಾರ. ಈಗ ಸಮಯ 5:58:40. ಆತ್ಮೀಯ ಕೇಳುಗರಿಗೆಲ್ಲ ಎನ್ಎಂ ಚಂದ್ರಶೇಖರ್ ಮಾಡುವ ನಮಸ್ಕಾರಗಳು.

ಆಕಾಶವಾಣಿ ಹಾಸನ ಎಫ್ಎಂ. ಕಾರ್ಯಕ್ರಮ ವಿವರಣೆ. ನಮ್ಮ ನಿಲಯದಿಂದ ಇಂದಿನ ಪ್ರಸಾರದಲ್ಲಿ ಬಿತ್ತರವಾಗಲಿರುವ ಕೆಲವು ಕಾರ್ಯಕ್ರಮಗಳು.

ಪರಿಚಯ. ಇನ್ನು ಮುಂದೆ 6:10 ಸ್ತುತಿ ಮಲ್ಲಿಕ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಚಿಂತನ ಎಚ್ಎಂ ಸುರೇಶ್ ಅವರಿಂದ, 6:35 6:50 ಹಾಗೂ 7:15 ಭಾವಗೀತೆಗಳನ್ನು ಕೇಳುವಿರಿ. 6:45 ರೈತರಿಗೆ ಸಲಹೆ, 7:45 ಸವಿಗಾನ, 8:30 ದೇಶಭಕ್ತಿ ಗೀತೆಗಳು, ಬೆಳಗ್ಗೆ 9:00 ಹಾಗೂ ಇಂದು ಸಂಜೆ 5:45 ಸಾಧನೆಯ ಹಾದಿ. ಹಾಸನದ ಪುಟ್ಟು ಎಜುಕೇಷನ್ ಟ್ರಸ್ಟ್ನ ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್ ಐಸಿಎಸ್ಇ ಪರೀಕ್ಷೆಯಲ್ಲಿ 100% ಪ್ರಥಮ ದರ್ಜೆ ಫಲಿತಾಂಶ ಪಡೆದ ಯಶೋಗಾಥೆಯ ಸರಣಿ ಕಾರ್ಯಕ್ರಮ. ಇಂದಿನ ಸಂಚಿಕೆಯಲ್ಲಿ ಉತ್ತಮ ಅಂಕಗಳನ್ನು ಸಂಪಾದಿಸಿರುವ ಹಾಸನದ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್ನ ವಿದ್ಯಾರ್ಥಿಗಳಾದ ಡಿವಿಟಾ ಡೇವಿಡ್, ವನೀಹಾ ಹಾಗೂ ಪುಣ್ಯ ಎಸ್ ಗೌಡ ಅವರೊಂದಿಗೆ ಮಾತುಕತೆ. ಕಾರ್ಯಕ್ರಮದ ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್. ಪ್ರಾಯೋಜಕರು ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್, ಮಹಾಲಕ್ಷ್ಮಿ ಲೇಔಟ್ ಹಾಗೂ ಉತ್ತರ ಬಡಾವಣೆ, ಹಾಸನ. 9:15 ಚಿತ್ರಗೀತೆಗಳನ್ನು ಕೇಳುವಿರಿ. 10:00 ಒಗಟು ಜಗಟು ನೇರ ಫೋನಿನ ಕಾರ್ಯಕ್ರಮ. 10:30 ಕರೆಗೊಂದು ಗೀತೆ, ನಿಮ್ಮ ಕರೆ ನಿಮ್ಮ ಹಾಡು. 11:00 ಸೋಮನಾಥ ಅಮೃತ್ ಪರ್ವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಭಾರತದ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರ ಭಾಷಣದ ನೇರ ಪ್ರಸಾರ. 11:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿ ದೊರೆಸ್ವಾಮಿ ಅಯ್ಯಂಗಾರ ಅವರ ವೀಣಾವಾದನ. 12:05 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ವನಿತಾ ವಿಹಾರ. ವಿಶ್ವ ಮಾತೆಯರ ದಿನಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಅಮ್ಮನೆಂದರೆ, ಬರೆದು ಪ್ರಸ್ತುತಪಡಿಸುತ್ತಾರೆ ಉಷಾ ಕುಲಕರ್ಣಿ. 12:35 ಆರೋಗ್ಯ ಕಾರ್ಯಕ್ರಮ. ವಿಶ್ವ ತಲಸೀಮಿಯಾ ದಿನದ ಸಂದರ್ಭದಲ್ಲಿ ತಲಸೀಮಿಯಾ ಲಕ್ಷಣಗಳು ಮತ್ತು ಚಿಕಿತ್ಸೆ, ಈ ಕುರಿತು ಮೈಸೂರಿನ ಹೆಮೆಟೋ ಆನಕಾಲಜಿಸ್ಟ್ ಡಾ ತರಂಗಿಣಿ ದುರ್ಗಪ್ಪ ಹಾಗೂ ಇಂಡಿಯನ್ ಅಕಾಡೆಮಿ ಆಫ್ ಪಿಟಿಯಾಟ್ರಿಕ್ಸ್ನ ಮೈಸೂರು ಘಟಕದ ಖಜಾಂಜಿಗಳು ಮತ್ತು ಮಕ್ಕಳ ತಜ್ಞರಾದ ಡಾ ಮಲ್ಲಿಕಾರ್ಜುನ ಸ್ವಾಮಿ ಅವರೊಂದಿಗೆ ಮಾತುಕತೆ ಬಿತ್ತರವಾಗಲಿದೆ. 11:00 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಪ್ರಗತಿ ಪಥ, ಪಿಎಂ ಜೀವನ್ ಜ್ಯೋತಿ ಬಿಮಾ ಯೋಜನೆ. 11:20 ಭಾವಗೀತೆಗಳನ್ನು ಕೇಳುವಿರಿ. 11:30 ಹಾಗೂ 2:40 ಚಿತ್ರಗೀತೆಗಳು. 3:00 ಮುಂಬೈ ಕೇಂದ್ರದ ಸಹಪ್ರಸಾರದಲ್ಲಿ ಸಖಿ ಸಹೇಳಿ. 5:00 ಕನ್ನಡ ಚಿತ್ರಗೀತೆಗಳ ನೇರ ಫೋನಿನ ಕಾರ್ಯಕ್ರಮ. 6:15 ಭಾವಗೀತೆಗಳು. 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಜಿಲ್ಲಾ ವಾರ್ತಾಪತ್ರ. 6:51 ಕೃಷಿರಂಗ, ಫಲಸಿರಿ, ತೋಟಗಾರಿಕಾ ಬೆಳೆಗಳ ಸಮಗ್ರ ಮಾಹಿತಿ ಕುರಿತು ಪ್ರಾಯೋಜಿತ ಸರಣಿ. ಪೂರ್ವ ಮುಂಗಾರಿನಲ್ಲಿ ಕಾಳುಮೆಣಸು ಬೆಳೆಯಲ್ಲಿ ಕೈಗೊಳ್ಳಬೇಕಾದ ಪ್ರಮುಖ ಕಾರ್ಯಗಳ ಕುರಿತು ಬೇಲೂರಿನ ಹಿರಿಯ ಸಹಾಯಕ ನಿರ್ದೇಶಕರಾದ ಕೆಬಿ ಸತೀಶ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ಪ್ರಾಯೋಜಕರು ತೋಟಗಾರಿಕೆ ಇಲಾಖೆ, ಹಾಸನ. 7:45 ಕನ್ನಡ ಚಿತ್ರಗೀತೆಗಳು. 8:00 ಯುವವಾಣಿ, ಯುವರಸ ಪ್ರಶ್ನೆ ನೇರ ಫೋನಿನ ಕಾರ್ಯಕ್ರಮ. ಪ್ರಸ್ತುತಿ ಕೋಮಲ್ ಕೆಪಿ. ಪ್ರಸಾರ ನಿರ್ವಹಣೆ ಸುಜಾತಾ ಎಫ್ ತಳವಾರ್. 8:30 ಗಜಲ್ಗಳು. 9:15 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸ್ಪಾಟ್ಲೈಟ್. 9:30 ಕನ್ನಡ ಚಲನಚಿತ್ರ ಧ್ವನಿವಾಹಿನಿ, ಪಡುವಾರಹಳ್ಳಿ ಪಾಂಡವರು. 10:30 ಮುಂಬೈ ಕೇಂದ್ರದ ಸಹಪ್ರಸಾರದಲ್ಲಿ ಗೀತ್ ಗಾತಾ ಚಲ್, ಹಿಂದಿ ಚಿತ್ರಗೀತೆಗಳನ್ನು ಕೇಳುವಿರಿ. ಇವಿಷ್ಟು ನಮ್ಮ ನಿಲಯದಿಂದ ಇಂದಿನ ಪ್ರಸಾರದಲ್ಲಿ ಬಿತ್ತರವಾಗಲಿರುವ ಕೆಲವು ಕಾರ್ಯಕ್ರಮಗಳು.

ಆಕಾಶವಾಣಿ ಹಾಸನ ಎಫ್ಎಂ ವೇಳೆ 6:05 ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆ.

ಇನ್ನು ಮುಂದೆ ಕೇಳಿ ವರದ ಗೋಪಾಲ ವಿಠಲರ ರಚನೆ ಎಂ ಪ್ರಭಾಕರ್ ಅವರ ಸ್ವರದಲ್ಲಿ ಗತಿಯಾವುದಯ್ಯ ಎನಗೆ

ಇನ್ನು ಮುಂದೆ ಕೇಳಿ ಪುರಂದರದಾಸರ ಒಂದು ರಚನೆ, ಜಗನ್ಮೋಹನನೇ ಕೃಷ್ಣ. ಹಾಡಿದ್ದಾರೆ ಎನ್ ಹೇಮಾ.

0: ಆಕಾಶವಾಣಿ ಚಿಂತನ ಎಚ್ಎಂ ಸುರೇಶ್ ಅವರಿಂದ.
1: ನಾವು ಪ್ರಕೃತಿಯಿಂದ ಪಡೆದಿರುವುದನ್ನು ಹಿಂತಿರುಗಿ ಕಾಪಾಡುವುದು ನಮ್ಮ ಕರ್ತವ್ಯ. ಅದೇ ಸುಸ್ಥಿರ ಜೀವನ ಶೈಲಿಯ ಮೂಲಭೂತ ತತ್ವ. ಇಂದಿನ ವೇಗದ ಯುಗದಲ್ಲಿ ನಾವು ಅನುಭವಿಸುತ್ತಿರುವ ಅನೇಕ ಸೌಲಭ್ಯಗಳು ಪ್ರಕೃತಿಯ ಮೇಲೆ ಹೆಚ್ಚಾದ ಒತ್ತಡವನ್ನು ಉಂಟು ಮಾಡುತ್ತಿವೆ. ನೀರು, ಗಾಳಿ, ಭೂಮಿ ಇವೆಲ್ಲವೂ ನಮ್ಮ ಅಜಾಗರೂಕ ಬಳಕೆಯಿಂದ ಹಾನಿಯೊಳಗಾಗುತ್ತಿವೆ. ಇಂತಹ ಸಂದರ್ಭದಲ್ಲಿ ಸುಸ್ಥಿರ ಜೀವನ ಶೈಲಿ ಎಂಬ ಪರಿಕಲ್ಪನೆ ಅತ್ಯಂತ ಪ್ರಾಮುಖ್ಯತೆಯನ್ನು ಪಡೆಯುತ್ತದೆ. ಇದರ ಅರ್ಥ, ನಾವು ಇಂದು ಬದುಕುವ ವಿಧಾನವು ಭವಿಷ್ಯದ ಪೀಳಿಗೆಗಳ ಅಗತ್ಯಗಳಿಗೆ ಧಕ್ಕೆ ತರಬಾರದು ಎಂಬುದು. ಸುಸ್ಥಿರ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳುವುದು ಅಷ್ಟು ಕಷ್ಟಕರವಲ್ಲ. ಸಣ್ಣ ಸಣ್ಣ ಬದಲಾವಣೆಗಳಿಂದಲೇ ದೊಡ್ಡ ಪರಿಣಾಮಗಳನ್ನು ಕಾಣಬಹುದು. ಉದಾಹರಣೆಗೆ, ನೀರನ್ನು ಮಿತವಾಗಿ ಬಳಸುವುದು, ಅನಾವಶ್ಯಕ ವಿದ್ಯುತ್ ಬಳಕೆಯನ್ನು ಕಡಿಮೆ ಮಾಡುವುದು ಮತ್ತು ಪ್ಲಾಸ್ಟಿಕ್ ಬಳಕೆಯನ್ನು ತಗ್ಗಿಸುವುದು, ಇವು ಪ್ರತಿಯೊಬ್ಬರೂ ಅನುಸರಿಸಬಹುದಾದ ಸರಳ ಕ್ರಮಗಳು. ಪುನರುಪಯೋಗ ಮತ್ತು ಮರುಬಳಕೆ ಎಂಬ ಅಭ್ಯಾಸಗಳು ಸಹ ಸುಸ್ಥಿರ ಜೀವನದ ಪ್ರಮುಖ ಅಂಶಗಳು. ಬಳಸಿದ ವಸ್ತುಗಳನ್ನು ತಕ್ಷಣ ತ್ಯಜಿಸುವ ಬದಲು ಅವುಗಳ ಮರುಬಳಕೆ ಮಾಡುವುದರಿಂದ ಪ್ರಕೃತಿಯ ಮೇಲೆ ಇರುವ ಒತ್ತಡ ಕಡಿಮೆಯಾಗುತ್ತದೆ. ಇದಲ್ಲದೆ ಸ್ಥಳೀಯ ಉತ್ಪನ್ನಗಳನ್ನು ಬೆಂಬಲಿಸುವುದು ಮತ್ತು ಪರಿಸರ ಸ್ನೇಹಿ ಪದ್ಧತಿಗಳನ್ನು ಅನುಸರಿಸುವುದು ನಮ್ಮ ಜೀವನವನ್ನು ಇನ್ನಷ್ಟು ಜವಾಬ್ದಾರಿಯುತವಾಗಿಸುತ್ತದೆ. ಸುಸ್ಥಿರ ಜೀವನ ಶೈಲಿ ಕೇವಲ ಪರಿಸರ ಸಂರಕ್ಷಣೆಯ ವಿಷಯವಲ್ಲ, ಅದು ನಮ್ಮ ನೈತಿಕ ಹೊಣೆಗಾರಿಕೆಯೂ ಆಗಿದೆ. ನಾವು ಇಂದು ತೆಗೆದುಕೊಳ್ಳುವ ನಿರ್ಧಾರಗಳು ನಾಳೆಯ ಭೂಮಿಯನ್ನು ರೂಪಿಸುತ್ತವೆ. ಮಕ್ಕಳಿಗೆ ಈ ಮೌಲ್ಯಗಳನ್ನು ಪರಿಚಯಿಸುವುದು ಅತ್ಯಂತ ಮುಖ್ಯ. ಅವರು ಈ ಅರಿವಿನೊಂದಿಗೆ ಬೆಳೆಯುವಾಗ ಭವಿಷ್ಯವು ಹೆಚ್ಚು ಹಸಿರಾಗುತ್ತದೆ, ಆರೋಗ್ಯಕರವಾಗಿರುತ್ತದೆ. ಕೊನೆಗೆ, ಸುಸ್ಥಿರ ಜೀವನ ಶೈಲಿ ಎಂದರೆ ದೊಡ್ಡ ಬದಲಾವಣೆಗಳನ್ನು ಮಾಡುವುದು ಅಲ್ಲ, ಅದು ಪ್ರತಿದಿನ ಸಣ್ಣ ಆಯ್ಕೆಗಳಲ್ಲಿ ಜಾಗೃತಿಯನ್ನು ತರುವುದು. ನಾವು ಪ್ರಕೃತಿಯನ್ನು ಕಾಪಾಡಿದರೆ ಪ್ರಕೃತಿ ನಮ್ಮನ್ನು ಕಾಪಾಡುತ್ತದೆ. ಸುಸ್ಥಿರ ಜೀವನ ಶೈಲಿಯ ಮೊದಲ ಹೆಜ್ಜೆ ಎಂದರೆ ಸಂಪನ್ಮೂಲಗಳ ಮಿತ ಬಳಕೆ. ನೀರು, ವಿದ್ಯುತ್, ಇಂಧನ ಇವುಗಳನ್ನು ಅಗತ್ಯವಿರುವಷ್ಟೇ ಬಳಸಬೇಕು. ಬಳಕೆ ಇಲ್ಲದ ವೇಳೆ ದೀಪಗಳು ಮತ್ತು ಫ್ಯಾನುಗಳನ್ನು ಆರಿಸುವುದು, ನೀರನ್ನು ವ್ಯರ್ಥ ಮಾಡದೆ ಉಳಿಸುವುದು ಸರಳವಾದರೂ ಪರಿಣಾಮಕಾರಿ ಕ್ರಮಗಳಾಗಿವೆ. ಇನ್ನೊಂದು ಮುಖ್ಯ ಅಂಶವೆಂದರೆ ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡುವುದು. ಬಟ್ಟೆಯ ಚೀಲಗಳನ್ನು ಬಳಸುವುದು, ಮರುಬಳಕೆ ಮಾಡಬಹುದಾದ ವಸ್ತುಗಳನ್ನು ಆಯ್ಕೆ ಮಾಡುವುದು ಹಾಗೂ ಕಸವನ್ನು ಬೇರ್ಪಡಿಸಿ ವಿಲೇವಾರಿ ಮಾಡುವುದು ಪರಿಸರ ಸಂರಕ್ಷಣೆಗೆ ಸಹಕಾರಿಯಾಗುತ್ತದೆ. ಹಾಗೆಯೇ ಆರೋಗ್ಯಕರ ಮತ್ತು ಪರಿಸರ ಸ್ನೇಹಿ ಜೀವನಕ್ಕಾಗಿ ಸಾರ್ವಜನಿಕ ಸಾರಿಗೆ, ಸೈಕಲ್ ಅಥವಾ ನಡೆದು ಹೋಗುವ ಅಭ್ಯಾಸ ಬೆಳೆಸಿಕೊಳ್ಳಬೇಕು. ಇದರಿಂದ ವಾಯುಮಾಲಿನ್ಯ ಕಡಿಮೆಯಾಗುವುದರ ಜೊತೆಗೆ ನಮ್ಮ ಆರೋಗ್ಯವು ಉತ್ತಮವಾಗಿರುತ್ತದೆ. ಮರ ನೆಡುವುದು, ಸಸ್ಯಗಳನ್ನು ಬೆಳೆಸುವುದು ಮತ್ತು ಸ್ಥಳೀಯ ಉತ್ಪನ್ನಗಳನ್ನು ಬಳಸುವುದು ಕೂಡ ಸುಸ್ಥಿರ ಜೀವನ ಶೈಲಿಯ ಭಾಗವಾಗಿದೆ. ಇಂತಹ ಸಣ್ಣ ಸಣ್ಣ ಕ್ರಮಗಳು ಭವಿಷ್ಯದ ಪೀಳಿಗೆಗೆ ಉತ್ತಮ ಪರಿಸರವನ್ನು ಉಳಿಸಿಕೊಡಲು ಸಹಾಯವಾಗುತ್ತದೆ.
0: ಇದುವರೆಗೆ ಹೆಚ್ಎಂ ಸುರೇಶ್ ಅವರಿಂದ ಚಿಂತನವನ್ನ ಆಲಿಸಿದಿರಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ನಾಳೆ ಇದೇ ಸಮಯಕ್ಕೆ ದಿವಾಕರ ಡೋಂಗ್ರೆ ಅವರಿಂದ ಚಿಂತನವನ್ನ ಆಲಿಸುವಿರಿ.

ಭಗವಂತನ ನಾಮಸ್ಮರಣೆ ಮಾಡುವುದಕ್ಕೆ, ಧ್ಯಾನ ಮಾಡುವುದಕ್ಕೆ ತಿಥಿ, ವಾರ, ನಕ್ಷತ್ರ, ಪಂಚಾಂಗಗಳನ್ನೇನು ನೋಡಬೇಕಾಗಿಲ್ಲ. ಭಗವತ್ ಚಿಂತನೆ ಮಾಡುವುದಕ್ಕೆ ಪ್ರತಿಯೊಂದು ದಿನವೂ ಶುಭ ದಿನವೇ, ಪ್ರತಿಯೊಂದು ಗಳಿಗೆಯೂ ಶುಭ ಗಳಿಗೆಯೇ. ಪ್ರತಿಯೊಂದು ದಿನವೂ ನಮ್ಮನ್ನು ಮೃತ್ಯುವಿನ ಹತ್ತಿರಕ್ಕೆ ಕೊಂಡೊಯ್ತಿರತ್ತೆ ಅಂತ ಹೇಳ್ತಾರೆ. ಆದ್ದರಿಂದ ಭಗವತ್ ಚಿಂತನೆ ಮಾಡದೇ ಕಳೆದ ಒಂದೊಂದು ದಿನವೂ ಕೂಡ ವ್ಯರ್ಥವಾದಂತೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಭಗವನ್ನಾಮಸ್ಮರಣೆಯನ್ನು ಮಾಡೋದ್ರಿಂದ ಅಥವಾ ಭಗವದ್ ರೂಪ ಚಿಂತನೆಯನ್ನು ಮಾಡೋದ್ರಿಂದ ನಮ್ಮ ಸುಪ್ತ ಮನಸ್ಸಿನಲ್ಲಿ ಹುದುಗಿರುವಂತಹ ಭಾವನೆಗಳನ್ನು ಕ್ರಮೇಣವಾಗಿ ನಾವು ಪರಿವರ್ತನಗೊಳಿಸಿಕೊಂಡು ನಾವು ಯಶಸ್ವಿ ಜೀವನವನ್ನು ನಡೆಸೋದಕ್ಕೆ ಸಾಧ್ಯವಾಗುತ್ತೆ ಅಂತ ಹಿರಿಯರು ಹೇಳ್ತಾರೆ.

ಆಕಾಶವಾಣಿ ಹಾಸನ ಎಫ್ಎಂ ಭಾವಗೀತೆಗಳು ಮೊದಲಿಗೆ ಕೇಳಿ ಚನ್ನವೀರ ಕಣವಿಯವರ ಒಂದು ರಚನೆ ಶಾಂತ ಜಯತೀರ್ಥ ಅವರ ಸ್ವರದಲ್ಲಿ ಬಾನು ತನ್ನ ನವರಸ.

0: ಇದುವರೆಗೆ ಭಾವಗೀತೆಗಳನ್ನು ಕೇಳಿದಿರಿ. ಈಗ ವೇಳೆ 6:45. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭವಾಗುವುದು.
1: ಆಕಾಶವಾಣಿ ಹಾಸನ ಕೇಳಿ ಕಾರ್ಯಕ್ರಮ ರೈತರಿಗೆ ಸಲಹೆ.
2: ಬೇಸಿಗೆಯ ದಿವಸಗಳು ಮನುಷ್ಯರಿಗೆ ಅಷ್ಟೇ ಅಲ್ಲ, ಜಾನುವಾರುಗಳಿಗೂ ಕೂಡ ಬಹಳ ಕಠಿಣವಾದಂತಹ ದಿವಸಗಳು ಆಗಿರುತ್ತೆ. ಈ ಸಂದರ್ಭದಲ್ಲಿ ಜಾನುವಾರುಗಳಲ್ಲಿಯೂ ಕೂಡ ಅನೇಕ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತೆ. ನೀರು ಮತ್ತು ಆಹಾರ ನಿರ್ವಹಣೆಯನ್ನು ಮಾಡುವ ಮೂಲಕ ಈ ಬೇಸಿಗೆಯನ್ನು ನಾವು ಗೆಲ್ಲಬಹುದು. ಜಾನುವಾರುಗಳಿಗೆ ಯಾವುದೇ ರೀತಿಯ ತೊಂದರೆ ಆಗದ ಹಾಗೆ ಇಲ್ಲಿ ನೀರು ಮತ್ತು ಆಹಾರದ ನಿರ್ವಹಣೆಯನ್ನು ಮಾಡಬೇಕಾಗುತ್ತೆ. ನೀರನ್ನು ಹೆಚ್ಚಾಗಿ ಬೇಸಿಗೆಯಲ್ಲಿ ಪೋಲನ್ನು ಮಾಡಬಾರ್ದು. ದಿನಪೂರ್ತಿ ಸ್ವಚ್ಛವಾದಂತಹ ತಂಪಾದಂತಹ ನೀರು ಜಾನುವಾರುಗಳಿಗೆ ದೊರಕುವ ಹಾಗೆ ನಾವು ನೋಡಿಕೊಳ್ಳಬೇಕು. ನೀರನ್ನು ಮಾತ್ರ ನೀಡೋದಕ್ಕಿಂತಲೂ ನಾವೇಗೆ ಬೇಸಿಗೆಯಲ್ಲಿ ದಣದು ಬಂದಂತಹ ಸಂದರ್ಭದಲ್ಲಿ ಪಾನಕ, ಮಜ್ಜಿಗೆ ಅಥವಾ ಶರಬತ್ತನ್ನು ಸೇವನೆಯನ್ನು ಮಾಡ್ತೇವೋ ಹಾಗೆ ಜಾನುವಾರುಗಳಿಗೆ ನೀರಿನಲ್ಲಿ ಕೆಲವೊಂದು ಲವಣಾಂಶಗಳನ್ನು ಸೇರಿಸಿ ಕೊಡುವ ಮೂಲಕ ಅದು ಹೆಚ್ಚು ಉಪಯುಕ್ತ ಆಗುವ ಹಾಗೆ ನೋಡಿಕೊಳ್ಳಬಹುದು. ಈ ಕೆರೆ ಕಟ್ಟೆಗಳಲ್ಲಿ ನೀರಿನ ಪ್ರಮಾಣ ಕಡಿಮೆ ಇದ್ದು ಇದು ಬೇಸಿಗೆಯಲ್ಲಿ ಕಲುಷಿತಗೊಳ್ತಕ್ಕಂತಹ ಸಾಧ್ಯತೆ ಇರುತ್ತೆ. ಅಂತಹ ನೀರನ್ನು ಕುಡಿಸ್ಲಿಕ್ಕೆ ಹೋಗಬಾರ್ದು. ಈಗ ನೀರಿನ ಸೌಕರ್ಯವನ್ನು ನಾವೆಲ್ಲರೂ ಕೂಡ ಮಾಡಿಕೊಂಡಿರ್ತೇವೆ. ಓವರ್ ಹೆಡ್ ಟ್ಯಾಂಕ್ಗಳಲ್ಲಿ ನೀರನ್ನು ಸಂಗ್ರಹ ಮಾಡಿ ಅದನ್ನು ಬಳಕೆಯನ್ನು ಮಾಡ್ತೇವೆ. ಇಂತಹ ನೀರು ಬಿಸಿಯಾಗಿರ್ತಕ್ಕಂತಹ ಸಂಭವ ಬೇಸಿಗೆಯಲ್ಲಿ ಹೆಚ್ಚಾಗಿರುತ್ತೆ. ಅದು ಬಿಸಿಯಾಗಿದೆಯೋ ಇಲ್ವೋ ಅನ್ನುವಂಥದ್ದನ್ನು ಗಮನಿಸಿ ಆನಂತರ ತಂಪಾಗಿಸಿ ಅದನ್ನು ಜಾನುವಾರುಗಳಿಗೆ ನೀಡಬೇಕು. ಉತ್ತಮ ಗುಣಮಟ್ಟದ ಮೇವನ್ನು ನೀಡಬೇಕು. ಈ ಸಂದರ್ಭದಲ್ಲಿ ಮೇವಿನ ಅಭಾವ ಇರೋದ್ರಿಂದ ಒಣಮೇವುಗಳನ್ನು ಪೌಷ್ಟೀಕರಿಸಿ ನೀಡಬೇಕು. ಕಾಳು ಅಥವಾ ತೆನೆ ತೆಗೆದ ನಂತರ ಉಳಿತಕ್ಕಂತಹ ಜೋಳ, ಭತ್ತ, ರಾಗಿ ಮುಂತಾದ ಹುಲ್ಲಿನಲ್ಲಿ ಪೋಷಕಾಂಶಗಳು ಕಡಿಮೆ ಇರೋದ್ರಿಂದ ಯೂರಿಯಾ ಉಪಚರಣೆಯನ್ನು ಮಾಡಿ ಕೊಡ್ತಕ್ಕಂಥದ್ದು ಹೆಚ್ಚು ಸೂಕ್ತ. ಮಳೆಗಾಲದಲ್ಲಿ ಬೆಳೆದಂತಹ ಹಸಿರು ಮೇವನ್ನು ರಸಮಯವಾಗಿ ಸಂರಕ್ಷಣೆಯನ್ನು ಮಾಡಿ ಬೇಸಿಗೆಯಲ್ಲಿ ಮತ್ತು ಬರಗಾಲದಲ್ಲಿ ಬಳಕೆಯನ್ನು ಮಾಡಬಹುದು. ಸ್ಥಳೀಯವಾಗಿ ಸಿಗ್ತಕ್ಕಂತಹ ಅಸಂಪ್ರದಾಯಿಕ ಮೇವನ್ನು ಬಳಸಿ ಸಮತೋಲನ ಪಶು ಆಹಾರವನ್ನು ತಯಾರಿಯನ್ನು ಮಾಡಿಕೊಳ್ಬೇಕು. ಎಲ್ಲ ಭಾಗದಲ್ಲಿಯೂ ಕೂಡ ಹೆಚ್ಚಾಗಿ ಮೆಕ್ಕೆಜೋಳವನ್ನು ಬೆಳೀತಾ ಇರೋದ್ರಿಂದ ಈ ಮೆಕ್ಕೆಜೋಳದ ದಿಂಡನ್ನು ನಾವು ಸದ್ಬಳಕೆಯನ್ನು ಮಾಡ್ತಾ ಇಲ್ಲ, ಉರುವಲಾಗಿ ಮಾತ್ರ ಬಳಕೆಯನ್ನು ಮಾಡ್ತಾ ಇದ್ದೇವೆ. ಅದಕ್ಕೆ ಬದಲಾಗಿ ಈ ಪಶು ಆಹಾರವಾಗಿ ಅದನ್ನು ಬಳಕೆಯನ್ನು ಮಾಡಬಹುದು. ಮೆಕ್ಕೆಜೋಳದ ದಿಂಡನ್ನು ಸಣ್ಣ ಸಣ್ಣದಾಗಿ ಕತ್ತರಿಸಿ ನಾವು ಅದನ್ನು 30% ಆಹಾರದಲ್ಲಿ ಸೇರಿಸಿ ಅಥವಾ ದಾಣಿ ಮಿಶ್ರಣದಲ್ಲಿ ಸೇರಿಸಿ ನೀಡುವ ಮೂಲಕ ಹೆಚ್ಚು ಅನುಕೂಲವನ್ನು ಮಾಡಿಕೊಳ್ಳಬಹುದು. ಇನ್ನು ಮಲೆನಾಡಿನ ಭಾಗದಲ್ಲಿ ಈ ಕಾಫಿಯ ಹೊಟ್ಟು ಅಧಿಕವಾಗಿ ಸಿಗುತ್ತೆ. ಇದು ಕೂಡ ಸಂಪೂರ್ಣವಾದಂತಹ ಪಶು ಆಹಾರ ಆಗಿದ್ದು ಇದನ್ನು ಕೂಡ ನಾವು 30% ಬಳಕೆಯನ್ನು ಮಾಡಬಹುದು. ಹೀಗೆ ನಷ್ಟ ಆಗ್ತಾ ಇರತಕ್ಕಂತಹ ಈ ಒಂದು ಕಾಫಿಯ ಹೊಟ್ಟು ಮತ್ತು ಜೋಳದ ದಿಂಡೇನಿದೆಯೋ ಇದನ್ನು ಪಶು ಆಹಾರವಾಗಿ ಬಳಕೆಯನ್ನು ಮಾಡಬಹುದು. ಮೇವಿನ ಮರಗಳನ್ನು ಇಟ್ಕೊಳ್ತಕ್ಕಂಥದ್ದು ಹೆಚ್ಚು ಸೂಕ್ತ. ಇವು ಬೇಸಿಗೆಯಲ್ಲಿ ಮತ್ತು ಬರಗಾಲದಲ್ಲಿ ಜಾನುವಾರುಗಳ ಮೇವಿಗೆ ನೆರವಾಗ್ತವೆ. ಇನ್ನು ಅಜೋಲವನ್ನು ಕೂಡ ಬೇಸಿಗೆಯಲ್ಲಿ ಬಹಳ ಚೆನ್ನಾಗಿ ಬೆಳೆದುಕೊಳ್ಳಬಹುದು, ಅದರ ಬಳಕೆಯನ್ನು ಕೂಡ ಮಾಡಿಕೊಳ್ಳಬಹುದು. ಜಲಕೃಷಿ ವಿಧಾನದಿಂದ ಹಸಿರು ಮೇವನ್ನು ಕಡಿಮೆ ಖರ್ಚಿನಲ್ಲಿ ಕಡಿಮೆ ಜಾಗ ಮತ್ತು ಕಡಿಮೆ ಸಮಯದಲ್ಲಿ ಬೆಳೆಯಬಹುದು. ಇನ್ನು ಈ ತೋಟಗಾರಿಕೆ ಬೆಳೆಗಳು ಏನಿದ್ದಾವೋ ಇಲ್ಲಿ ನಾವು ನೆರಳಿನಲ್ಲಿ ಬೆಳೀತಕ್ಕಂತಹ ಕೆಲವೊಂದು ಮೇವುಗಳನ್ನು ಬೆಳೀತಕ್ಕಂತಹ ಪ್ರಯತ್ನವನ್ನು ಮಾಡಿಕೊಳ್ಬೇಕು. ಗಿನಿ ಹುಲ್ಲು, ನೇಪಿಯರ್ ಹುಲ್ಲು, ಸಿಗ್ನಲ್ ಹುಲ್ಲು ಮತ್ತು ಅಲ್ಪಾವಧಿ ಮೇವಿನ ಜೋಳ ಇವು ನೆರಳಲ್ಲೂ ಕೂಡ ಚೆನ್ನಾಗಿ ಬರೋದ್ರಿಂದ ಇವುಗಳನ್ನು ನಾವು ಇಲ್ಲಿ ಬೆಳೆದುಕೊಂಡು ಬೇಸಿಗೆಯಲ್ಲಿ ಎದುರಾಗ್ತಕ್ಕಂತಹ ಸಮಸ್ಯೆಯನ್ನು ಜಾನುವಾರುಗಳಿಗೆ ಸಂಬಂಧಪಟ್ಟ ಹಾಗೆ ನಾವು ನಿಭಾಯಿಸಬಹುದು.
1: ಇದುವರೆಗೆ ಕಾರ್ಯಕ್ರಮ ರೈತರಿಗೆ ಸಲಹೆ ಮೂಡಿಬಂತು ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್.
0: ಆಕಾಶವಾಣಿ ಹಾಸನ ಎಫ್ಎಂ. ಈಗ ಒಂದು ಭಾವ.

ಭಾವಗೀತೆಯನ್ನು ಕೇಳಿದಿರಿ. ಇದು ಆಕಾಶವಾಣಿಯ ಹಾಸನ FM ಕೇಂದ್ರ. ಈಗ ವೇಳೆ 6:55 ನಿಮಿಷವಾಗಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆ.

0: ಆಕಾಶವಾಣಿಯಲ್ಲಿ ಪ್ರತಿ ಸೋಮವಾರ ಸಂಜೆಯ ಕೃಷಿರಂಗದಲ್ಲಿ
1: ತೋಟಗಾರಿಕೆ ಬೆಳೆಗಳ ಬೇಸಾಯ ಕ್ರಮಗಳು, ರೋಗ ಕೀಟಗಳ ಹತೋಟಿ, ಕೊಯ್ಲು ಕಟಾವುಗಳ ಸೂಕ್ತ ಸಮಯ, ಸಂಸ್ಕರಣೆ, ಮೌಲ್ಯವರ್ಧನೆ ಕುರಿತ ಸಮಗ್ರ ಮಾಹಿತಿ ಹೊತ್ತು ತರಲಿದೆ ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ.
2: ಕೃಷಿ ವಿಜ್ಞಾನಿಗಳು ಹಾಗೂ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ಕೃಷಿಕರಿಗೆ ಉಪಯುಕ್ತ ಮಾಹಿತಿ ನೀಡಲಿರುವ ಫಲಸಿರಿ ಸರಣಿಯನ್ನ ಆಲಿಸಿ ಉಪಯೋಗ ಮಾಡಿಕೊಳ್ಳಿ.
0: ಆಲಿಸಿ ಎಫ್ಎಂ 102.2 ಮೆಗಾಹರ್ಟ್ಸ್ ನಲ್ಲಿ
1: ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ.
3: ಆಕಾಶವಾಣಿ ಹಾಸನ ಎಫ್ಎಂ. ಈಗ ವೇಳೆ 7:02 ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರಕಟಣೆಗಳು, ನಂತರ 7:05 ಪ್ರದೇಶ ಸಮಾಚಾರ ಕೇಳುವಿರಿ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಒಳ್ಳೆ ಸಾಧನೆಗಾಗಿ ಎಂದಿಗೂ ದೃಢವಾಗಿರು.
2: ಜೀವನವೆಂಬುದು ಒಂದು ನಾಣ್ಯವಿದ್ದಂತೆ,
3: ಅದನ್ನು ನಮಗಿಷ್ಟ ಬಂದ ರೀತಿಯಲ್ಲಿ ವೆಚ್ಚ ಮಾಡಬಹುದು,
2: ಆದರೆ ಬಳಸುವ ಅವಕಾಶ ಇರುವುದು ಒಂದು ಬಾರಿ ಮಾತ್ರ.
3: ಹಾಗಾಗಿ ಬದುಕನ್ನ ಮೌಲ್ಯಯುತವನ್ನಾಗಿಸುವಲ್ಲಿ ಶ್ರಮಿಸೋಣ.
1: ಒಂದೇ ಮಾನವ ಜನ್ಮ, ಒಂದೇ ಜೀವನ ಧರ್ಮ ಎನ್ನುವ ಅರಿವಾಗಿರು.
0: ಶ್ರೋತೃಗಳೇ, ಗಮನಿಸಿ, ಭಾರತದ ಗೌರವಾನ್ವಿತ ಪ್ರಧಾನಮಂತ್ರಿಗಳಾದ ಮಾನ್ಯ ಶ್ರೀ ನರೇಂದ್ರ ಮೋದಿಯವರು ಗುಜರಾತ್ನ ಪ್ರಭಾಸ್ ಪಾಟನ್ ಸೋಮನಾಥದಲ್ಲಿರುವ ಶ್ರೀ ಸೋಮನಾಥ ದೇವಾಲಯ ಪುನರ್ ನಿರ್ಮಾಣಗೊಂಡ 75ನೇ ವಾರ್ಷಿಕೋತ್ಸವ ಸಮಾರಂಭ ಸೋಮನಾಥ ಪರ್ವ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾಡಲಿರುವ ಭಾಷಣದ ನೇರ ಪ್ರಸಾರವನ್ನು ಇಂದು ಬೆಳಗ್ಗೆ 11:10 ದಿಂದ ಆಲಿಸಬಹುದು.

0: ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
1: ನಮ್ಮ ಆಹಾರದ ಒಂದಂಶ,
0: ನಮ್ಮ ಸಮಯದ ಒಂದಂಶ,
1: ನಮ್ಮ ಆದಾಯದ ಒಂದಂಶ,
0: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
1: ಆಗ ನಮ್ಮ ಬದುಕು ಪಾವನವಾಗುವುದು.
0: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

0: ಅವರು ಆರತಿ ದೇವಶಿಖಾಮಣಿ. ಮುಖ್ಯಾಂಶಗಳು: ರಾಷ್ಟದ ಸಮಸ್ಯೆಗಳನ್ನು ಒಗ್ಗಟ್ಟನಿಂದ ಎದುರಿಸುವಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜನತೆಗೆ ಕರೆ. ಯುವ ಸಮುದಾಯದಲ್ಲಿ ಕ್ರೀಡಾ ಸಂಸ್ಕೃತಿ ಉತ್ತೇಜಿಸುವುದು ಸರ್ಕಾರದ ಗುರಿ, ಗೃಹ ಸಚಿವ ಡಾ ಜಿ ಪರಮೇಶ್ವರ್. ಸಚಿವ ಡಿ ಸುಧಾಕರ್ ನಿಧನ, ಇಂದು ಸಕಲ ಸರ್ಕಾರಿ ಗೌರವದೊಂದಿಗೆ ಅಂತ್ಯ ಸಂಸ್ಕಾರ. ಇಂದು ರಾಷ್ಟೀಯ ತಂತ್ರಜ್ಞಾನ ದಿನ. ಈಗ ವಾರ್ತೆಗಳ ವಿವರ. ಮಧ್ಯಪ್ರಾಚ್ಯ ಸಂಘರ್ಷದಿಂದ ಉಂಟಾಗಿರುವ ಪರಿಣಾಮಗಳನ್ನು ದೇಶವಾಸಿಗಳು ಒಗ್ಗಟ್ಟನಿಂದ ಎದುರಿಸುವಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಬಿಜೆಪಿ ಕಾರ್ಯಕರ್ತರ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅವರು, ದೇಶ ಎದುರಿಸುತ್ತಿರುವ ಎಲ್ಲ ಸಮಸ್ಯೆಗಳನ್ನು ಕೋವಿಡ್ ಕಾಲದಲ್ಲಿ ಎದುರಿಸಿದಂತೆ ದೇಶವಾಸಿಗಳು ಒಗ್ಗಟ್ಟಾಗಿ ಎದುರಿಸಬೇಕಾದ ಅಗತ್ಯವಿದೆ. ಪ್ರಸಕ್ತ ಮಧ್ಯಪ್ರಾಚ್ಯದ ಸಂಘರ್ಷದ ಪರಿಣಾಮವಾಗಿ ಇಡೀ ವಿಶ್ವವೇ ಸಂಕಷ್ಟದ ಪರಿಸ್ಥಿತಿ ಎದುರಿಸುತ್ತಿದೆ. ಇಂತಹ ಪರಿಸ್ಥಿತಿಯಲ್ಲಿ ಸಂಯಮ ಅಗತ್ಯವಾಗಿದೆ, ಸಂಪನ್ಮೂಲಗಳ ಮಿತ ಉಪಯೋಗ ಮಾಡಬೇಕಾಗಿದೆ ಎಂದು ಕರೆ ನೀಡಿದರು. ಪ್ರಧಾನಮಂತ್ರಿಗಳ ನಿಗದಿತ ಸಂಚಾರದ ರಸ್ತೆಯಲ್ಲೇ ಜೆಲಿಟಿನ್ ಕಡ್ಡಿಗಳು ಪತ್ತೆಯಾಗಿರುವುದು ಗಂಭೀರ ಭದ್ರತಾ ಲೋಪ ಮಾತ್ರವಲ್ಲ, ಇದು ಕಾನೂನು ಸುವ್ಯವಸ್ಥೆ ಹೊಣೆ ಹೊತ್ತಿರುವ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಅಕ್ಷಮ್ಯ ಮತ್ತು ಗಂಭೀರ ವೈಫಲ್ಯ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಹಾಗೂ ಶಾಸಕ ಬಿವೈ ವಿಜಯೇಂದ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ಆಳ್ವಿಕೆಯಲ್ಲಿ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ, ಭದ್ರತೆ ಸಂಪೂರ್ಣ ಕುಸಿದಿದೆ, ಅದು ಕೂಡ ರಾಜಧಾನಿ ಬೆಂಗಳೂರಿನಲ್ಲಿ ಎಂದು ಅವರು ಸಾಮಾಜಿಕ ಜಾಲತಾಣದಲ್ಲಿ ಖಂಡಿಸಿದ್ದಾರೆ. ಗರಿಷ್ಠ ಭದ್ರತೆ ನೀಡಬೇಕಾದ ದೇಶದ ಆದರಣೀಯ ಪ್ರಧಾನಮಂತ್ರಿಗಳ ಸುರಕ್ಷತೆ ವಿಷಯದಲ್ಲಿ ಕಿಂಚಿತ್ ಲೋಪಕ್ಕೂ ಅವಕಾಶ ಇರಕೂಡದು. ಇಂತಹ ಸೂಕ್ಷ್ಮ ಗಂಭೀರ ವಿಷಯವನ್ನು ರಾಜ್ಯ ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಶೀಘ್ರದಲ್ಲಿ ಕುಲಂಕುಷ ತನಿಖೆ ನಡೆಸಿ ಕೃತ್ಯದ ಹಿಂದಿನ ದುಷ್ಕರ್ಮಿಗಳನ್ನು ಪತ್ತೆ ಮಾಡಿ ಶಿಕ್ಷಿಸುವುದು ಮಾತ್ರವಲ್ಲ, ನಿರ್ಲಕ್ಷ್ಯ ವಹಿಸಿದ ಅಧಿಕಾರಿಗಳ ವಿರುದ್ದ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಅವರು ಆಗ್ರಹಿಸಿದ್ದಾರೆ. ಯುವ ಸಮುದಾಯದಲ್ಲಿ ಕ್ರೀಡಾ ಸಂಸ್ಕೃತಿಯನ್ನು ಉತ್ತೇಜಿಸುವುದು ಹಾಗೂ ತುಮಕೂರನ್ನು ಕ್ರೀಡಾ ಕೇಂದ್ರವನ್ನಾಗಿ ರೂಪಿಸುವುದು ಸರ್ಕಾರದ ಗುರಿಯಾಗಿದೆ ಎಂದು ಗೃಹ ಖಾತೆ ಸಚಿವರೂ ಆಗಿರುವ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ. ತುಮಕೂರು ವಿಶ್ವವಿದ್ಯಾಲಯ ಆವರಣದಲ್ಲಿರುವ ಜಿಲ್ಲಾ ಟೆನಿಸ್ ಕ್ರೀಡಾಂಗಣದಲ್ಲಿ ನಡೆದ ಅಂತಾರಾಷ್ಟೀಯ ಮಹಿಳಾ ಓಪನ್ ಟೆನಿಸ್ ಕ್ರೀಡಾಕೂಟದಲ್ಲಿ ಬಹುಮಾನ ವಿತರಿಸಿ ಅವರು ಮಾತನಾಡಿದರು. ಮಾದಕ ದ್ರವ್ಯ ಮುಕ್ತ ರಾಜ್ಯ ನಿರ್ಮಾಣವು ಸರ್ಕಾರದ ಗುರಿಯಾಗಿದ್ದು, ಯುವಕರನ್ನು ಸಕಾರಾತ್ಮಕ ಚಟುವಟಿಕೆಗಳತ್ತ ತೊಡಗಿಸುವ ಅತ್ಯುತ್ತಮ ಮಾರ್ಗ ಕ್ರೀಡೆ. ಕ್ರೀಡಾಪಟುಗಳಿಗೆ ಅಗತ್ಯ ಮೂಲಸೌಕರ್ಯ ಮತ್ತು ಅವಕಾಶಗಳನ್ನು ಹೆಚ್ಚಿಸುವ ಮೂಲಕ ತುಮಕೂರನ್ನು ಕ್ರೀಡಾ ನಗರವನ್ನಾಗಿ ರೂಪಿಸುವ ಯೋಜನೆಗೆ ಒತ್ತು ನೀಡಲಾಗುತ್ತಿದೆ ಎಂದು ತಿಳಿಸಿದರು. ಸರ್ಕಾರವು ಯೋಜನಾ ಮತ್ತು ಸಾಂಖ್ಯಿಕ ಖಾತೆ ಸಚಿವ ಡಿ ಸುಧಾಕರ್ ಅವರ ನಿಧನದ ಹಿನ್ನೆಲೆಯಲ್ಲಿ ಇಂದು ಚಿತ್ರದುರ್ಗ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಎಲ್ಲ ಸರ್ಕಾರಿ ಕಚೇರಿಗಳು, ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳು ಹಾಗೂ ಸರ್ಕಾರಿ ಮತ್ತು ಸರ್ಕಾರಿ ಅನುದಾನಿತ ಶಿಕ್ಷಣ ಸಂಸ್ಥೆಗಳಿಗೆ ಸಾರ್ವಜನಿಕ ರಜೆ ಘೋಷಣೆ ಮಾಡಿದೆ. ಹಾಗೆಯೇ ನಿನ್ನೆಯಿಂದ 3 ದಿನಗಳ ಕಾಲ ರಾಜ್ಯಾದ್ಯಂತ ಶೋಕಾಚರಣೆಯನ್ನು ಆಚರಿಸುವ ಜೊತೆಗೆ ಈ ಅವಧಿಯಲ್ಲಿ ಯಾವುದೇ ಸಾರ್ವಜನಿಕ ಮನರಂಜನಾ ಕಾರ್ಯಕ್ರಮಗಳು ಇರುವುದಿಲ್ಲ. ನಿಯಮಿತವಾಗಿ ಹಾರಿಸಲ್ಪಡುವ ಕಟ್ಟಡಗಳ ಮೇಲೆ ರಾಷ್ಟಧ್ವಜವನ್ನು ಅರ್ಧಮಟ್ಟದಲ್ಲಿ ಹಾರಿಸಲಾಗುವುದು ಎಂದು ಸರ್ಕಾರವು ಹೊರಡಿಸಿರುವ ಅಧಿಸೂಚನೆಯಲ್ಲಿ ತಿಳಿಸಲಾಗಿದೆ. ಇಂದು ಚಳ್ಳಕೆರೆಯಲ್ಲಿ ಸಂಜೆ 4 ಗಂಟೆಗೆ ಸಕಲ ಸರ್ಕಾರಿ ಗೌರವದೊಂದಿಗೆ ಅವರ ಅಂತಿಮ ಸಂಸ್ಕಾರ ನಡೆಯಲಿದೆ. ಧಾರವಾಡ ಆಕಾಶವಾಣಿ ಕೇಂದ್ರ ಇಂದು ನಗರದ ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾವ್ ಸಾಂಸ್ಕೃತಿಕ ಭವನದಲ್ಲಿ ಆಕಾಶವಾಣಿ 90ನೇ ವರ್ಷಾಚರಣೆ ಹಿನ್ನೆಲೆ ಆಯೋಜಿಸಿದ್ದ ಸಂಧ್ಯಾ ಸುಧೆ ಶಾಸ್ತೀಯ ಸಂಗೀತ ಕಾರ್ಯಕ್ರಮವನ್ನು ಮುಂದೂಡಿದೆ. ರಾಜ್ಯ ಯೋಜನಾ ಮತ್ತು ಸಾಂಖ್ಯಿಕ ಖಾತೆ ಸಚಿವ ಡಿ ಸುಧಾಕರ್ ಅವರ ನಿಧನ ಹಾಗೂ ರಾಜ್ಯ ಸರ್ಕಾರ ಘೋಷಿಸಿದ ಶೋಕಾಚರಣೆ ಹಿನ್ನೆಲೆ ಮುಂದೂಡಲಾಗಿದೆ ಎಂದು ಕಾರ್ಯಕ್ರಮ ವಿಭಾಗದ ಮುಖ್ಯಸ್ಥರಾದ ಮಂಜುಳಾ ಪುರಾಣಿಕ್ ತಿಳಿಸಿದ್ದಾರೆ. ದೇಶದಲ್ಲೇ ಮೊದಲ ಬಾರಿಗೆ ಗಿಗ್ ಕಾರ್ಮಿಕರ ಕಲ್ಯಾಣಕ್ಕೆ ಕಾಯ್ದೆ ಜಾರಿ ಮಾಡುವ ಮೂಲಕ ಮಾದರಿಯಾಗಿರುವ ರಾಜ್ಯ ಸರ್ಕಾರ ಇದೀಗ ಗಿಗ್ ಕಾರ್ಮಿಕರ ಕುಂದುಕೊರತೆಗಳನ್ನು ಆಲಿಸಲು ವಿಶೇಷ ಡಿಜಿಟಲ್ ವೇದಿಕೆಯನ್ನು ಕಲ್ಪಿಸಿದೆ ಎಂದು ರಾಜ್ಯ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ತಿಳಿಸಿದೆ. ವೇತನ, ರಜೆ, ದುಡಿಯುವ ಸ್ಥಿತಿಗತಿ ಸೇರಿ ಏನೇ ಸಮಸ್ಯೆಗಳಿದ್ದರೂ ದೂರು ನೀಡಬಹುದು. ಸಂಬಂಧಪಟ್ಟ ಕಂಪನಿಗೆ ದೂರನ್ನು ವರ್ಗಾವಣೆ ಮಾಡಿ ಪರಿಹಾರ ಒದಗಿಸಲಾಗುವುದು. ನೋಂದಣಿ, ಪರಿಹಾರ ಮತ್ತಿತರ ನೆರವಿಗಾಗಿ ಕಾರ್ಮಿಕ ಸಹಾಯವಾಣಿ 1552214ಕ್ಕೆ ಸಂಪರ್ಕಿಸಬಹುದು ಎಂದು ಸಾಮಾಜಿಕ ಮಾಧ್ಯಮ ಎಕ್ಸ್ ಮೂಲಕ ಹೇಳಿದೆ. ಸಮಗ್ರ ಬೆಳವಣಿಗೆಗೆ ಜವಾಬ್ದಾರಿಯುತ ನಾವೀನ್ಯತೆ. ಎಂಬ ಧ್ಯೇಯವಾಕ್ಯದೊಂದಿಗೆ ಇಂದು ರಾಷ್ಟೀಯ ತಂತ್ರಜ್ಞಾನ ದಿನ ಆಚರಿಸಲಾಗುತ್ತದೆ. ಭಾರತದಲ್ಲಿ ಪ್ರತಿ ವರ್ಷ ಮೇ 11ರಂದು ರಾಷ್ಟೀಯ ತಂತ್ರಜ್ಞಾನ ದಿನವನ್ನು ಆಚರಿಸಲಾಗುತ್ತದೆ. ಈ ದಿನವು 1998ರಲ್ಲಿ ರಾಜಸ್ಥಾನದ ಪೋಖ್ರಾನ್ನಲ್ಲಿ ಆಪರೇಷನ್ ಶಕ್ತಿಯಡಿಯಲ್ಲಿ ಭಾರತ ನಡೆಸಿದ ಯಶಸ್ವಿ ಪರಮಾಣು ಪರೀಕ್ಷೆಗಳನ್ನು ನೆನಪಿಸುತ್ತದೆ. ಇದೇ ದಿನ ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಿದ ಹಂಸ 3 ವಿಮಾನವು ಮೊದಲ ಹಾರಾಟ ನಡೆಸಿತು ಮತ್ತು ತ್ರಿಶೂಲ್ ಕ್ಷಿಪಣಿಯನ್ನು ಸಹ ಪರೀಕ್ಷಿಸಲಾಯಿತು. ಇದು ಭಾರತದ ವಿಜ್ಞಾನಿಗಳು ಮತ್ತು ಇಂಜಿನಿಯರ್ಗಳ ಸಾಧನೆಗಳನ್ನು ಗೌರವಿಸುವ ದಿನವಾಗಿದೆ. ಮಾಜಿ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಈ ದಿನವನ್ನು ಮೊದಲ ಬಾರಿಗೆ ಘೋಷಿಸಿದರು. ಈ ದಿನವು ಭಾರತದ ತಾಂತ್ರಿಕ ಸಾಮರ್ಥ್ಯವನ್ನು ಮತ್ತು ನಾವೀನ್ಯತೆಯನ್ನು ಎತ್ತಿ ತೋರಿಸುತ್ತದೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ದೇಶದಲ್ಲಿ ನೈಸರ್ಗಿಕ ಕೃಷಿಯನ್ನು ಉತ್ತೇಜಿಸಲು ಆರಂಭಿಸಲಾದ ಎನ್ಎಂಎಫ್ಎಲ್ ನ್ಯಾಷನಲ್ ಮಿಷನ್ ಆನ್ ನ್ಯಾಚುರಲ್ ಫಾರ್ಮಿಂಗ್ ರಾಷ್ಟೀಯ ನೈಸರ್ಗಿಕ ಕೃಷಿ ಅಭಿಯಾನ ಕಲಬುರಗಿ ಜಿಲ್ಲೆಯಲ್ಲಿ ಅನುಷ್ಠಾನಗೊಂಡಿದ್ದು ವಿವಿಧ ಕ್ಲಸ್ಟರ್ಗಳಡಿ ಸುಮಾರು 4,000 ಎಕರೆ ಪ್ರದೇಶದಲ್ಲಿ ಜಾರಿಗೊಂಡಿದೆ. ಈ ಕುರಿತು ಒಂದು ವರದಿ.
4: ಕೇಂದ್ರ ಕೃಷಿ ಸಚಿವಾಲಯ 2024 ನವೆಂಬರ್ನಿಂದ ನ್ಯಾಷನಲ್ ಮಿಷನ್ ಆನ್ ನ್ಯಾಚುರಲ್ ಫಾರ್ಮಿಂಗ್ ರಾಷ್ಟೀಯ ನೈಸರ್ಗಿಕ ಕೃಷಿ ಅಭಿಯಾನ ಜಾರಿಗೆ ತಂದಿದೆ. ಕಲಬುರಗಿ ಜಿಲ್ಲೆಯಲ್ಲಿ ತರಬೇತಿ ಪಡೆದ ಒಟ್ಟು 80 ಕೃಷಿ ಸಖಿಯರು ರೈತರಿಗೆ ನೈಸರ್ಗಿಕ ಕೃಷಿ ಬಗ್ಗೆ ಮಾಹಿತಿ ಪ್ರಾತ್ಯಕ್ಷಿಕೆಗಳನ್ನು ನೀಡಿ ಪ್ರೋತ್ಸಾಹಿಸುತ್ತಿದ್ದಾರೆ. ರೈತರಿಗೆ ಹೆಕ್ಟೇರ್ ಒಂದಕ್ಕೆ 2,500 ರೂಪಾಯಿ ಸಹಾಯಧನ ನೀಡಲಾಗುತ್ತಿದೆ. ಜಿಲ್ಲೆಯಲ್ಲಿ ಒಟ್ಟು 2,000 ಹೆಕ್ಟೇರ್ ಪ್ರದೇಶದಲ್ಲಿ ನೈಸರ್ಗಿಕ ಕೃಷಿ ಗುರಿ ಹೊಂದಲಾಗಿದ್ದು ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಕಲಬುರಗಿ ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಸಮದ್ ಪಟೇಲ್.
5: ಭಾರತ ಸರ್ಕಾರದ ಒಂದು ಪ್ರಮುಖ ಯೋಜನೆ ಆದಂತದ್ದು ರಾಷ್ಟೀಯ ನೈಸರ್ಗಿಕ ಕೃಷಿ ಅಭಿಯಾನ. ನಮ್ಮ ಕಲಬುರಗಿ ಜಿಲ್ಲೆಗೆ ಒಟ್ಟಾರೆಯಾಗಿ 40 ನಮ್ಮ ಕ್ಲಸ್ಟರ್ಗಳು ಕೇಂದ್ರ ಕಚೇರಿಯಿಂದ ಹಂಚಿಕೆಯಾಗಿದ್ದು ಪ್ರಮುಖವಾಗಿ ಇದು ನಮ್ಮ ಭೀಮಾ ಹೊಳೆದಂಡಿಗೆ ಇರುವಂತ ಪ್ರದೇಶ ಅಫಜಲ್ಪುರು, ಚಿತ್ತಾಪೂರು, ಕಲಬುರಗಿ, ಜೇವರ್ಗಿ ಈ ಭಾಗದಲ್ಲಿ ಅತಿ ಹೆಚ್ಚು ಪ್ರತಿಯೊಂದು ತಾಲೂಕಿಗೆ 6 ಕ್ಲಸ್ಟರ್ಗಳು ಇದ್ದು 9 ಕ್ಲಸ್ಟರ್ ಜೇವರ್ಗಿಯಲ್ಲಿದ್ದಾವೆ. ಅದೇ ರೀತಿಯಾಗಿ ಆಳಂದು ಮತ್ತು ಚಿಂಚೋಳಿಯಲ್ಲಿ 5-4, ಆನಂತರ ಸೇಡಂನಲ್ಲಿ 4 ಕ್ಲಸ್ಟರ್ಗಳಿದ್ದು ಪ್ರತಿಯೊಂದು ಕ್ಲಸ್ಟರ್ನಲ್ಲಿ 50 ಹೆಕ್ಟೇರ್ ಪ್ರದೇಶ ಆಯ್ಕೆ ಮಾಡಿಕೊಂಡು 2,000 ಹೆಕ್ಟೇರ್ ಪ್ರದೇಶವನ್ನು ನಾವು ಗುರಿಯನ್ನಾಗಿಟ್ಕೊಂಡಿದ್ದೀವಿ. ಅದರಲ್ಲಿ 5,000 ರೈತ ಬಾಂಧವರನ್ನ ನಾವು ಆಯ್ಕೆ ಮಾಡಿಕೊಂಡು ಬಯೋ ಇನ್ಪುಟ್ ರಿಸೋರ್ಸ್ ಸೆಂಟರ್ ಅಂತ ಮಾಡ್ತೀವಿ. 27 ಬಯೋ ಇನ್ಪುಟ್ ರಿಸೋರ್ಸ್ ಸೆಂಟರ್ ಗಳನ್ನ ಮಾಡ್ತಿದ್ವಿ. ಬಯೋ ಇನ್ಪುಟ್ ರಿಸೋರ್ಸ್ ಸೆಂಟರ್ ಅಂದ್ರೆ ಪ್ರಗತಿಪರ ರೈತರು ಯಾರು ಸಾವಯವ ಕೃಷಿ ಮಾಡ್ತಿದ್ದಾರೆ, ಅಂದ್ರೆ ನೈಸರ್ಗಿಕ ಕೃಷಿ ಮಾಡ್ತಾ ಇರೋ ಹತ್ರ ಜೀವಾಮೃತ, ಎರೆಹುಳ, ಅಲ್ಲಿಂದ ಎರೆಜಲ, ಬಯೋಡೈಜೆಸ್ಟ್ ಇವೆಲ್ಲ ಈ ಘಟಕಗಳನ್ನ 1,00,000 ಸಹಾಯಧನದಲ್ಲಿ ಮಾಡ್ತಿ ನಾವು 1,00,000 ಸಹಾಯಧನ DBT ಮೂಲಕ ಕೊಡ್ತೀವಿ. ಉಳಿಕಿದವರೆಲ್ಲ ಕೈಲಿ ಹಾಕಿ ಮಾಡ್ಕೋಬೇಕು. ನಮ್ಮ ಕಲಬುರಗಿ ಜಿಲ್ಲೆಗೆ ಒಟ್ಟಾರೆಯಾಗಿ ಇಲ್ಲಿವರೆಗೆ ಬಿಡುಗಡೆ ಆದಂತಹ ಅನುದಾನ 75,93,000.
0: ಅವ್ವ ಎನ್ನುವ ಎರಡಕ್ಷರ ತಮ್ಮ ಪಾಲಿಗೆ ಕೇವಲ ಹೆಸರಲ್ಲ, ಅದು ತಮ್ಮ ಬದುಕಿನ ಅಕ್ಷಯ ಚೈತನ್ಯ. ಎದೆಯ ಒರತೆಯಲ್ಲಿ ಸದಾಕಾಲ ತಿಳಿನೀರ ಬುಗ್ಗೆಯಂತೆ ಉಕ್ಕುವ ಅವ್ವನ ನೆನಪುಗಳೇ ತಮ್ಮ ಜೀವನದ ದಾರಿದೀಪ. ತಮ್ಮ ಪ್ರತಿದಿನ ಆರಂಭವಾಗುವುದೇ ಅವ್ವನ ಸ್ಮರಣೆಯಿಂದ. ಬಾಲ್ಯದಲ್ಲಿ ಅವ್ವ ಹಾಡುತ್ತಿದ್ದ ಆ ಜೋಗುಳದ ಮಧುರ ಧ್ವನಿ ಇಂದಿಗೂ ತಮ್ಮ ಕಿವಿಯಲ್ಲಿ ರಿಂಗಣಿಸುತ್ತಿದೆ, ಮನಸ್ಸಿಗೆ ನೆಮ್ಮದಿ ನೀಡುತ್ತಿದೆ ಎಂದು ವಿಧಾನ ಪರಿಷತ್ತಿನ ಸಭಾಪತಿ ಬಸವರಾಜ್ ಎಸ್ ಹೊರಟ್ಟಿ ಹೇಳಿದ್ದಾರೆ. ವಿಶ್ವ ತಾಯಂದಿರ ದಿನದ ಅಂಗವಾಗಿ ಬೆಂಗಳೂರಿನಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಅವ್ವ ತಮ್ಮ ಪಾಲಿನ ಸರ್ವಸ್ವ. ಅವಳು ಸದಾ ಕಾಯುವ ಶಕ್ತಿ, ಪ್ರೀತಿಯಿಂದ ಕಾಡುವ ಮಮತೆ. ತಾಯಿಯ ಪ್ರೀತಿ ಮತ್ತು ತ್ಯಾಗಕ್ಕೆ ಪ್ರತಿಯಾಗಿ ನಾವು ಏನನ್ನೂ ನೀಡಿದರೂ ಅದು ಕಡಿಮೆಯೇ. ಈ ಜನ್ಮವಷ್ಟೇ ಅಲ್ಲ, 100 ಜನ್ಮ ಎತ್ತಿ ಬಂದರೂ ತಾಯಿಯ ಋಣ ತೀರಿಸಲು ಸಾಧ್ಯವಿಲ್ಲ. ತಾಯಿಲ್ಲದ ಬದುಕು ಶೂನ್ಯ. ತಾಯಿಯನ್ನು ಗೌರವಿಸುವುದು ಎಂದರೆ ದೈವವನ್ನು ಪೂಜಿಸಿದಂತೆ. ಜಗತ್ತಿನ ಎಲ್ಲ ತಾಯಂದಿರಿಗೂ ಶಿರವಾಗಿ ನಮಿಸುತ್ತಾ ವಿಶ್ವ ತಾಯಂದಿರ ದಿನಾಚರಣೆ ಶುಭಾಶಯಗಳನ್ನು ಕೋರುತ್ತೇನೆ ಎಂದು ತಿಳಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟದ ಸಮಸ್ಯೆಗಳನ್ನು ಒಗ್ಗಟ್ಟನಿಂದ ಎದುರಿಸುವಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜನತೆಗೆ ಕರೆ. ಯುವ ಸಮುದಾಯದಲ್ಲಿ ಕ್ರೀಡಾ ಸಂಸ್ಕೃತಿ ಉತ್ತೇಜಿಸುವುದು ಸರ್ಕಾರದ ಗುರಿ, ಗೃಹ ಸಚಿವ ಡಾ ಜಿ ಪರಮೇಶ್ವರ್. ಸಚಿವ ಡಿ ಸುಧಾಕರ್ ನಿಧನ, ಇಂದು ಸಕಲ ಸರ್ಕಾರಿ ಗೌರವದೊಂದಿಗೆ ಅಂತ್ಯ ಸಂಸ್ಕಾರ. ಇಂದು ರಾಷ್ಟೀಯ ತಂತ್ರಜ್ಞಾನ ದಿನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35.
1: ನಮ್ಮ ಮುಂದಿನ ಕಾರ್ಯಕ್ರಮ
6: ಇದು ಆಕಾಶವಾಣಿಯ ಹಾಸನ ಎಫ್ಎಂ ಕೇಂದ್ರ. ಕೇಳಿ ಭಾವಗೀತೆಗಳು. ಆರಂಭದಲ್ಲಿ ಕುವೆಂಪು ಅವರ ರಚನೆ ದೂರಕ್ಕೆ ಬಹುದೂರಕ್ಕೆ, ಹಾಡಿದ್ದಾರೆ ಡಾಕ್ಟರ್ ರೋಹಿಣಿ ಮೋಹನ್.

0: ಇದುವರೆಗೆ ಭಾವಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಹಾಸನ ಎಫ್ಎಂ.
1: ಅದ್ವೈತ್ ಹ್ಯುಂಡೈ ಭಾರತದ ಅತಿದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಹ್ಯುಂಡೈ ಕಾರ್ ಡೀಲರ್ ಈಗ ನಮ್ಮ ಹಾಸನದ ಬಿಎಂ ರಸ್ತೆಯ ಕಣ್ಣೀರ್ಹಳ್ಳದ ಎಸ್ಎಲ್ಎನ್ ಕಾಂಪ್ಲೆಕ್ಸ್ನಲ್ಲಿ ನಿಮ್ಮ ನೆಚ್ಚಿನ ಹ್ಯುಂಡೈ ಕಾರನ್ನು ಆಕರ್ಷಕ ಆಫರ್ಗಳೊಂದಿಗೆ ನಿಮ್ಮದಾಗಿಸಿಕೊಳ್ಳಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಕರೆ ಮಾಡಿ 9538971132. ಶಿಕ್ಷಣ ರಂಗದಲ್ಲಿ 50ರ ಸುವರ್ಣ ಸಂಭ್ರಮದಲ್ಲಿರುವ ಸುಳ್ಯದ ಪ್ರತಿಷ್ಠಿತ ನೆಹರು ಮೆಮೋರಿಯಲ್ ಪದವಿ ಕಾಲೇಜಿನಲ್ಲಿ 2026-27 ಸಾಲಿನ ಪದವಿ ತರಗತಿಗಳಿಗೆ ಅಡ್ಮಿಷನ್ ಪ್ರಾರಂಭಗೊಂಡಿದೆ. ಆಧುನಿಕ ಸುಳ್ಯದ ನಿರ್ಮಾತೃ ಕುರುಂಜಿ ಡಾಕ್ಟರ್ ವೆಂಕಟರಮಣಗೌಡರಿಂದ 1976 ಸ್ಥಾಪನೆಗೊಂಡು ಚಾರಿತ್ರಿಕ ಮೈಲುಗಲ್ಲು ಸ್ಥಾಪಿಸಿರುವ ಎನ್ಎಂಸಿ ಮಂಗಳೂರು ವಿಶ್ವವಿದ್ಯಾಲಯ ವ್ಯಾಪ್ತಿಗೆ ಒಳಪಟ್ಟಿದ್ದು ನ್ಯಾಕ್ನಿಂದ B++ ಮಾನ್ಯತೆ ಗಳಿಸಿಕೊಂಡಿದೆ. ಇಲ್ಲಿ ಬಿಎ, ಬಿಕಾಂ, ಬಿಎಸ್ಸಿ, ಬಿಬಿಎ, ಬಿಸಿಎ ಕೋರ್ಸ್ಗಳೊಂದಿಗೆ ಹೊಸದಾಗಿ ಬಿಕಾಂನಲ್ಲಿ ಬಿಸಿನೆಸ್ ಡಾಟಾ ಅನಾಲಿಟಿಕ್ಸ್ ಹಾಗೂ ಬಿಸಿಎನಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮೆಷಿನ್ ಲರ್ನಿಂಗ್ ಕೋರ್ಸ್ಗಳು ಸೇರ್ಪಡೆಗೊಂಡಿದ್ದು ಶಿಕ್ಷಣಕ್ಕೆ ವಿಪುಲ ಅವಕಾಶ ಕಲ್ಪಿಸಲಾಗಿದೆ. ವ್ಯವಸ್ಥಿತ ಪ್ರಯೋಗಾಲಯ, ಅತ್ಯುತ್ತಮ ಗ್ರಂಥಾಲಯ ಹಾಗೂ ಬ್ರೌಸಿಂಗ್ ಕೇಂದ್ರಿತ ಗ್ರಂಥಾಲಯ, ವಿದ್ಯಾರ್ಥಿ ವೇತನ ಸೌಲಭ್ಯ, ಪಠ್ಯದೊಂದಿಗೆ ಎಲ್ಲಾ ಪಠ್ಯೇತರ ಚಟುವಟಿಕೆಗಳಿಗೂ ಆದ್ಯತೆ, ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್, ದೂರದಿಂದ ಬರುವ ವಿದ್ಯಾರ್ಥಿಗಳಿಗೆ ಬಸ್ ವ್ಯವಸ್ಥೆಯೂ ಇದೆ. 2024-25 ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ 3 ರ್ಯಾಂಕ್ನ ಗೌರವ. ದಾಖಲಾತಿಗಾಗಿ ಸಂಪರ್ಕಿಸಿ 08257-230-331 ಆರ್ ಮೊಬೈಲ್ ನಂಬರ್ 7353-756-487.
2: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
3: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
1: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ.
4: ಕೇಳುಗರೆ, ಪ್ರತಿ ಮಂಗಳವಾರ ಬೆಳಗ್ಗೆ 7:15 ಪಾರಿಜಾತ ಕನ್ನಡ ಕೃತಿಗಳ ಪರಿಚಯ. ಕೇಳಿ, ಪ್ರತಿ ಮಂಗಳವಾರ ಹಾಸನ ಆಕಾಶವಾಣಿಯಿಂದ ಬೆಳಗ್ಗೆ 7:15 ಪಾರಿಜಾತ ಕನ್ನಡ ಕೃತಿಗಳ ಪರಿಚಯಾತ್ಮಕ ಕಾರ್ಯಕ್ರಮ.
0: ಆಕಾಶವಾಣಿ ಹಾಸನ ಎಫ್ಎಂ. ಈಗ ಸಮಯ 7:34. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರಕಟಣೆಗಳು, ನಂತರ 7:35 ಕನ್ನಡದಲ್ಲಿ ರಾಷ್ಟೀಯ ವಾರ್ತೆ ಕೇಳುವಿರಿ.
5: ಆಕಾಶವಾಣಿ, ಸಮಯ 7:34 ಇನ್ನೀಗ ಒಂದು ಪ್ರಕಟಣೆ, ನಂತರ 7:35 ಕನ್ನಡದಲ್ಲಿ ರಾಷ್ಟೀಯ ವಾರ್ತೆ ಪ್ರಸಾರವಾಗಲಿದೆ. ಭಾರತದ ಗೌರವಾನ್ವಿತ ಪ್ರಧಾನಮಂತ್ರಿಗಳಾದ ಮಾನ್ಯ ಶ್ರೀ ನರೇಂದ್ರ ಮೋದಿಯವರು ಗುಜರಾತ್ನ ಪ್ರಭಾಸ್ ಪಾಟನ್ ಸೋಮನಾಥದಲ್ಲಿರುವ ಶ್ರೀ ಸೋಮನಾಥ ದೇವಾಲಯ ಪುನರ್ ನಿರ್ಮಾಣಗೊಂಡ 75ನೇ ವಾರ್ಷಿಕೋತ್ಸವ ಸಮಾರಂಭ ಸೋಮನಾಥ ಪರ್ವ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾಡಲಿರುವ ಭಾಷಣದ ನೇರ ಪ್ರಸಾರ ಇಂದು ಬೆಳಗ್ಗೆ 11:10 ಪ್ರಸಾರವಾಗಲಿದೆ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ಸೋಮನಾಥ ಅಮೃತ ಪರ್ವದಲ್ಲಿ ಇಂದು ಪ್ರಧಾನಿ ನರೇಂದ್ರ ಮೋದಿ ಭಾಗಿ. ಅಸ್ಸಾಂನಲ್ಲಿ ಹೊಸ ಸರ್ಕಾರ ರಚಿಸಲು ಹಿಮಂತ ಬಿಸ್ವಾ ಶರ್ಮಾ ಅವರಿಗೆ ರಾಜ್ಯಪಾಲ ಲಕ್ಷ್ಮಣ್ ಪ್ರಸಾದ್ ಆಚಾರ್ಯ ಆಹ್ವಾನ. ನವೀಕರಿಸಬಹುದಾದ ಇಂಧನ ಸಾಮರ್ಥ್ಯದಲ್ಲಿ ಭಾರತಕ್ಕೆ ಮೂರನೇ ಸ್ಥಾನ, ಮಾರ್ಗನ್ ಸ್ಟ್ಯಾನ್ಲಿ ವರದಿ. ಐಪಿಎಲ್ ಟಿ20 ಕ್ರಿಕೆಟ್, ಮುಂಬೈ ಇಂಡಿಯನ್ಸ್ ವಿರುದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ 2 ವಿಕೆಟ್ಗಳ ರೋಚಕ ಜಯ. ವಾರ್ತೆಗಳ ವಿವರ. ಧಾರ್ಮಿಕ ಹಾಗೂ ಐತಿಹಾಸಿಕ ಮಹತ್ವವುಳ್ಳ ಸೋಮನಾಥ ಮಹಾದೇವ ದೇವಾಲಯದ ಪುನರ್ ನಿರ್ಮಾಣವು 75 ವರ್ಷಗಳನ್ನು ಪೂರೈಸಿರುವ ಅಂಗವಾಗಿ ಸೋಮನಾಥ ಅಮೃತ ಪರ್ವದಲ್ಲಿ ಇಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಗವಹಿಸಲಿದ್ದಾರೆ. ಸೋಮನಾಥನಿಗೆ ಪ್ರಾರ್ಥನೆ ಸಲ್ಲಿಸಲಿರುವ ಪ್ರಧಾನಿ ಕುಂಭಾಭಿಷೇಕ ಸೇರಿದಂತೆ ಇತರೆ ವಿಧಿವಿಧಾನವನ್ನು ನೆರವೇರಿಸಲಿದ್ದಾರೆ. ನಂತರ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಅವರು ಮಾತನಾಡಲಿದ್ದಾರೆ. ಇದೇ ವೇಳೆ ಪ್ರಧಾನಿಯವರು ರೋಡ್ ಶೋವನ್ನು ಕೂಡ ನಡೆಸಲಿದ್ದಾರೆ. ಈ ಸಂದರ್ಭದಲ್ಲಿ ಗುಜರಾತ್ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಮತ್ತು ಉಪಮುಖ್ಯಮಂತ್ರಿ ಹರ್ಷ ಸಂಘವಿ ಕೂಡ ಉಪಸ್ಥಿತರಿರಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಜಾಮ್ನಗರದಿಂದ ಸೋಮನಾಥಕ್ಕೆ ವಿಮಾನದ ಮೂಲಕ ಆಗಮಿಸಲಿದ್ದಾರೆ. ಹೆಲಿಪ್ಯಾಡ್ನಲ್ಲಿ ಇಳಿದ ನಂತರ ವೀರ್ ಹಮೀರ್ಜಿ ಗೋಹಿಲ್ ವೃತ್ತದವರೆಗೆ ರೋಡ್ ಶೋ ಮೂಲಕ ತೆರಳಲಿರುವ ಪ್ರಧಾನಿಯವರನ್ನು ಸಾರ್ವಜನಿಕರು ಸ್ವಾಗತಿಸಲಿದ್ದಾರೆ. ನಂತರ ಸೋಮನಾಥ ದೇವಾಲಯದ ಪುನರ್ ನಿರ್ಮಾಣದ ಪ್ರಮುಖ ರುವಾರಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಪ್ರತಿಮೆಗೆ ಪ್ರಧಾನಿಯವರು ಪುಷ್ಪ ನಮನ ಸಲ್ಲಿಸಲಿದ್ದಾರೆ. ಬಳಿಕ ದೇವಾಲಯದಲ್ಲಿ ವಿಶೇಷ ಪ್ರಾರ್ಥನೆ ಸಲ್ಲಿಸಲಿದ್ದು ದೇವಾಲಯದ ಶಿಖರದ ಮೇಲೆ ಕುಂಭಾಭಿಷೇಕ ಸಮಾರಂಭ ಮತ್ತು ಧ್ವಜಾರೋಹಣವನ್ನು ಸಹ ನಡೆಸಲಿದ್ದಾರೆ. ಈ ಸಂದರ್ಭದಲ್ಲಿ ಭಾರತೀಯ ವಾಯುಪಡೆಯ ಸೂರ್ಯ ಕಿರಣ್ ಏರೋಬ್ಯಾಟಿಕ್ ತಂಡವು ಸೋಮನಾಥ ದೇವಾಲಯದ ಆಗಸದಲ್ಲಿ ರೋಮಾಂಚಕ ವೈಮಾನಿಕ ಪ್ರದರ್ಶನವನ್ನು ಪ್ರಸ್ತುತಪಡಿಸಲಿದೆ. ಈ ಸಂದರ್ಭದಲ್ಲಿ ಪ್ರಧಾನಮಂತ್ರಿಯವರು ಸೋಮನಾಥನ ಶ್ರೀಮಂತ ಪರಂಪರೆ ಮತ್ತು ಆಧ್ಯಾತ್ಮಿಕ ಮಹತ್ವವನ್ನು ಸ್ಮರಿಸುವ ಅಂಚೆ ಚೀಟಿ ಹಾಗೂ ನಾಣ್ಯವನ್ನು ಬಿಡುಗಡೆ ಮಾಡಲಿದ್ದಾರೆ. ಅಸ್ಸಾಂ ರಾಜ್ಯಪಾಲ ಲಕ್ಷ್ಮಣ್ ಪ್ರಸಾದ್ ಆಚಾರ್ಯ ಅವರು ಮುಖ್ಯಮಂತ್ರಿಯಾಗಿ ಆಯ್ಕೆಯಾದ ಹಿಮಂತ ಬಿಸ್ವಾ ಶರ್ಮಾ ಅವರನ್ನು ರಾಜ್ಯದಲ್ಲಿ ಹೊಸ ಸರ್ಕಾರ ರಚಿಸಲು ಆಹ್ವಾನಿಸಿದ್ದಾರೆ. ಇದರೊಂದಿಗೆ ಅಸ್ಸಾಂನಲ್ಲಿ ಎನ್ಡಿಎ ಸತತ 3ನೇ ಅವಧಿಗೆ ಅಧಿಕಾರಕ್ಕೆ ಬರುತ್ತಿದೆ. ಬಿಜೆಪಿ ನೇತೃತ್ವದ ಎನ್ಡಿಎ ಶಾಸಕಾಂಗ ಪಕ್ಷದ ನಾಯಕರಾಗಿ ಸರ್ವಾನುಮತದಿಂದ ಆಯ್ಕೆಯಾದ ನಂತರ ಹಿಮಂತ ಬಿಸ್ವಾ ಶರ್ಮಾ ಅವರು ಮೈತ್ರಿಕೂಟದ ನಾಯಕರೊಂದಿಗೆ ಲೋಕಭವನದಲ್ಲಿ ರಾಜ್ಯಪಾಲರನ್ನು ಭೇಟಿಯಾಗಿ ಸರ್ಕಾರ ರಚಿಸಲು ಔಪಚಾರಿಕವಾಗಿ ಹಕ್ಕು ಮಂಡಿಸಿದ್ದರು. ರಾಜ್ಯಪಾಲ ಲಕ್ಷ್ಮಣ್ ಪ್ರಸಾದ್ ಆಚಾರ್ಯ ಅವರು ನಾಳೆ ಹಿಮಂತ ಬಿಸ್ವಾ ಶರ್ಮಾ ಮತ್ತು ಹೊಸ ಮಂತ್ರಿಮಂಡಲದ ಸದಸ್ಯರಿಗೆ ಪ್ರಮಾಣ ವಚನ ಬೋಧಿಸಲಿದ್ದಾರೆ. ಖಾನಪಾರದ ಪಶು ವೈದ್ಯಕೀಯ ಕಾಲೇಜು ಆಟದ ಮೈದಾನದಲ್ಲಿ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ನಡೆಯಲಿದ್ದು ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ಬಿಜೆಪಿ ಅಧ್ಯಕ್ಷ ನಿತಿನ್ ನಬಿನ್ ಸೇರಿದಂತೆ ಇತರರು ಭಾಗವಹಿಸುವ ನಿರೀಕ್ಷೆ ಇದೆ. ಬಿಜೆಪಿ ಅಸ್ಸಾಂ ಗಣ ಪರಿಷತ್ ಎಜಿಪಿ ಮತ್ತು ಬೋಡೋಲ್ಯಾಂಡ್ ಪೀಪಲ್ಸ್ ಫ್ರಂಟ್ ಬಿಪಿಎಫ್ ಒಳಗೊಂಡ ಎನ್ಡಿಎ 126 ಸದಸ್ಯರ ವಿಧಾನಸಭೆಯಲ್ಲಿ 102 ಸ್ಥಾನಗಳನ್ನು ಗೆಲ್ಲುವ ಮೂಲಕ ವಿಧಾನಸಭಾ ಚುನಾವಣೆಯಲ್ಲಿ ಭರ್ಜರಿ ಬಹುಮತ ಗಳಿಸಿದೆ. ಬಿಜೆಪಿ 82 ಸ್ಥಾನಗಳನ್ನು ಜಯಿಸಿದ್ದರೆ ಎಜಿಪಿ ಮತ್ತು ಬಿಪಿಎಫ್ ತಲಾ 10 ಸ್ಥಾನಗಳನ್ನು ಗಳಿಸಿದ್ದವು. 2021ರಲ್ಲಿ ಮೊದಲ ಬಾರಿಗೆ ಮುಖ್ಯಮಂತ್ರಿಯಾಗಿದ್ದ ಹಿಮಂತ ಬಿಸ್ವಾ ಶರ್ಮಾ ಅಸ್ಸಾಂನಲ್ಲಿ ಸತತ 2 ಬಾರಿ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ ಮೊದಲ ಕಾಂಗ್ರೆಸ್ಯೇತರ ನಾಯಕರಾಗಲಿದ್ದಾರೆ. ಎಜಿಪಿ ಮುಖ್ಯಸ್ಥ ಅತುಲ್ ಬೋರಾ ಮತ್ತು ಬಿಪಿಎಫ್ ನಾಯಕ ರೀಹಾನ್ ಡೈಮರಿ ಕೂಡ ರಾಜ್ಯಪಾಲರಿಗೆ ಬೆಂಬಲ ಪತ್ರಗಳನ್ನು ಸಲ್ಲಿಸಿದ್ದರು. 2016ರಲ್ಲಿ ಆಗಿನ ಮುಖ್ಯಮಂತ್ರಿ ಸರ್ಬಾನಂದ ಸೋನೋವಾಲ್ ನೇತೃತ್ವದಲ್ಲಿ ಬಿಜೆಪಿ ನೇತೃತ್ವದ ಮೈತ್ರಿಕೂಟ ಅಧಿಕಾರಕ್ಕೆ ಬಂದ ನಂತರ ಇದು ರಾಜ್ಯದಲ್ಲಿ ಎನ್ಡಿಎಯ ಸತತ 3ನೇ ಅವಧಿಯಾಗಿದೆ. ನವೀಕರಿಸಬಹುದಾದ ಇಂಧನ ಸ್ಥಾಪಿತ ಸಾಮರ್ಥ್ಯದಲ್ಲಿ ಭಾರತ ಈಗ ಜಾಗತಿಕವಾಗಿ 3ನೇ ಸ್ಥಾನದಲ್ಲಿದೆ ಎಂದು ಮಾರ್ಗನ್ ಸ್ಟ್ಯಾನ್ಲಿಯ ಹೊಸ ವರದಿ ತಿಳಿಸಿದೆ. ಭಾರತದ ನವೀಕರಿಸಬಹುದಾದ ಇಂಧನ ಪರಿವರ್ತನೆಯು ಬಾಹ್ಯ ಅವಲಂಬನೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಆದರೆ ಅದರ ಯಶಸ್ಸು ದೇಶವು ಸೌರ ಘಟಕಗಳು, ವೇಫರ್ಗಳು ಮತ್ತು ಪಾಲಿಸಿಲಿಕಾನ್ನಂತಹ ನಿರ್ಣಾಯಕ ಭಾಗಗಳನ್ನು ಎಷ್ಟು ಬೇಗನೆ ಸ್ಥಳೀಕರಿಸುತ್ತದೆ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ ಎಂದು ವರದಿ ತಿಳಿಸಿದೆ. ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವಾಲಯದ ಮಾಹಿತಿಯ ಪ್ರಕಾರ ದೇಶೀಯ ಸೌರ ಮಾಡ್ಯೂಲ್ ಸಾಮರ್ಥ್ಯವು ಮಾರ್ಚ್ 2024ರಲ್ಲಿ 38 ಗಿಗಾವ್ಯಾಟ್ಗಳಿಂದ ಮಾರ್ಚ್ 2025ರಲ್ಲಿ 74 ಗಿಗಾವ್ಯಾಟ್ಗಳಿಗೆ ದ್ವಿಗುಣಗೊಂಡಿದೆ. ಸೌರಕೋಶ ಸಾಮರ್ಥ್ಯವು 9 ಗಿಗಾವ್ಯಾಟ್ಗಳಿಂದ 25 ಗಿಗಾವ್ಯಾಟ್ಗಳಿಗೆ ಹೆಚ್ಚಾಗಿದೆ. ಭಾರತವು ಇನ್ನೂ ಪ್ರಮುಖ ಅಪ್ಸ್ಟ್ರೀಮ್ ಘಟಕಗಳಿಗೆ ಆಮದಿನ ಮೇಲೆ ಹೆಚ್ಚು ಅವಲಂಬಿತವಾಗಿದೆ. 2025 ಹಣಕಾಸು ವರ್ಷದಲ್ಲಿ ಭಾರತವು ಸುಮಾರು 1.6 ಶತಕೋಟಿ ಡಾಲರ್ ಮೌಲ್ಯದ ಸುಮಾರು 35 ಮಿಲಿಯನ್ ಸೌರ ಮಾಡ್ಯೂಲ್ಗಳನ್ನು ಆಮದು ಮಾಡಿಕೊಂಡಿದೆ. ಅದರಲ್ಲಿ ಅಂದಾಜು 60-80% ಚೀನಾದಿಂದ ಪಡೆಯಲಾಗಿದೆ. ಒಟ್ಟಾರೆಯಾಗಿ ಭಾರತದಲ್ಲಿ ನವೀಕರಿಸಬಹುದಾದ ಇಂಧನ ಸಾಮರ್ಥ್ಯವು ಈಗ ಒಟ್ಟು ಸ್ಥಾಪಿತ ಸಾಮರ್ಥ್ಯದ 50% ದಾಟಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಅವರು ಇಂದು ರಾಜ್ಯ ಸಚಿವ ಸಂಪುಟ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಇಂದು ಬೆಳಿಗ್ಗೆ 11:00 ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ಸಂಪುಟ ಸಭೆಯಲ್ಲಿ ಶನಿವಾರ ಬ್ರಿಗೇಡ್ ಪರೇಡ್ ಮೈದಾನದಲ್ಲಿ ಮುಖ್ಯಮಂತ್ರಿ ಅವರೊಂದಿಗೆ ಪ್ರಮಾಣ ವಚನ ಸ್ವೀಕರಿಸಿದ 5 ಸಚಿವರಿಗೆ ಖಾತೆಗಳನ್ನು ಹಂಚಿಕೆ ಮಾಡುವ ಸಾಧ್ಯತೆ ಇದೆ. ಜೊತೆಗೆ ಚುನಾವಣಾ ಭರವಸೆಗಳ ಬಗ್ಗೆ ಚರ್ಚಿಸುವ ನಿರೀಕ್ಷೆ ಇದೆ. ಹೊಸದಾಗಿ ಆಯ್ಕೆಯಾದ ತಮಿಳುನಾಡು ವಿಧಾನಸಭೆಯ ಮೊದಲ ಅಧಿವೇಶನ ಇಂದು ಆರಂಭವಾಗಲಿದೆ. ಹಂಗಾಮಿ ಸ್ಪೀಕರ್ MV ಕರುಪ್ಪಯ್ಯ ಅವರು ಹೊಸದಾಗಿ ಆಯ್ಕೆಯಾದ ಶಾಸಕರಿಗೆ ಪ್ರಮಾಣ ವಚನ ಬೋಧಿಸಲಿದ್ದಾರೆ. ಎಲ್ಲಾ ಸದಸ್ಯರು ಪ್ರಮಾಣ ವಚನ ಸ್ವೀಕರಿಸಿದ ನಂತರ ಇಂದು ಅಥವಾ ನಾಳೆ ಸ್ಪೀಕರ್ ಆಯ್ಕೆಯಾಗಲಿದ್ದಾರೆ. ತಮಿಳಗ ವೆಟ್ರಿ ಕಳಗಂ TVK ಮುಖ್ಯಸ್ಥ ಸಿ ಜೋಸೆಫ್ ವಿಜಯ್ ನೇತೃತ್ವದ ಹೊಸ ಸರ್ಕಾರ ಇದೇ 13ನೇ ತಾರೀಖಿನೊಳಗೆ ತಮ್ಮ ಬಹುಮತವನ್ನು ಸಾಬೀತುಪಡಿಸಬೇಕಾಗುತ್ತದೆ. ರಾಯ್ಪುರದಲ್ಲಿ ಕಳೆದ ರಾತ್ರಿ ನಡೆದ ಐಪಿಎಲ್ T20 ಕ್ರಿಕೆಟ್ನಲ್ಲಿ ಮುಂಬೈ ಇಂಡಿಯನ್ಸ್ ವಿರುದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು 2 ವಿಕೆಟ್ಗಳ ರೋಚಕ ಗೆಲುವು ಸಾಧಿಸಿದೆ. ಮೊದಲು ಬ್ಯಾಟಿಂಗ್ ಮಾಡಿದ ಮುಂಬೈ ಇಂಡಿಯನ್ಸ್ ನಿಗದಿತ 20 ಓವರ್ಗಳಲ್ಲಿ 7 ವಿಕೆಟ್ನಷ್ಟಕ್ಕೆ 166 ರನ್ ಗಳಿಸಿತು. 167 ರನ್ಗಳ ಗೆಲುವಿನ ಗುರಿ ಬೆನ್ನತ್ತಿದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಕೊನೆಯ ಓವರ್ನ ಕೊನೆಯ ಬಾಲ್ಗೆ ಗುರಿ ತಲುಪಿ ಗೆಲುವಿನ ನಗೆ ಬೀರಿತು. ಚೆನ್ನೈನ ಚೇಪಾ ಕ್ರೀಡಾಂಗಣದಲ್ಲಿ ನಿನ್ನೆ ನಡೆದ ಮೊದಲ ಪಂದ್ಯದಲ್ಲಿ ಲಖನೌ ಸೂಪರ್ ಜೈಂಟ್ಸ್ ವಿರುದ್ದ ಚೆನ್ನೈ ಸೂಪರ್ ಕಿಂಗ್ಸ್ 5 ವಿಕೆಟ್ಗಳ ಗೆಲುವು ದಾಖಲಿಸಿದೆ. ಧರ್ಮಶಾಲಾದಲ್ಲಿ ಇಂದು ನಡೆಯಲಿರುವ ಐಪಿಎಲ್ T20 ಕ್ರಿಕೆಟ್ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ರಾತ್ರಿ 7:30 ಆರಂಭವಾಗಲಿದೆ. ಇಂದಿನಿಂದ ಗುಜರಾತ್ನ ಗಾಂಧಿನಗರದಲ್ಲಿ 2026 ಪ್ರತಿಷ್ಠಿತ ಏಷ್ಯನ್ ವೇಟ್ಲಿಫ್ಟಿಂಗ್ ಚಾಂಪಿಯನ್ಶಿಪ್ ಪಂದ್ಯಾವಳಿಗಳು ಆರಂಭವಾಗಲಿದೆ. 44 ವರ್ಷಗಳಲ್ಲಿ ದೇಶವು ಮೊದಲ ಬಾರಿಗೆ ಈ ಕ್ರೀಡಾಕೂಟವನ್ನು ಆಯೋಜಿಸುತ್ತಿದೆ. ಕ್ರೀಡಾಕೂಟವು ಇದೇ 17ರಂದು ಮುಕ್ತಾಯಗೊಳ್ಳಲಿದೆ. 28 ದೇಶಗಳಿಂದ ಸುಮಾರು 180 ಕ್ರೀಡಾಪಟುಗಳು ಏಷ್ಯಾದ ಅತಿದೊಡ್ಡ ವೇಟ್ಲಿಫ್ಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ಸ್ಪರ್ಧಿಸಲಿದ್ದಾರೆ. ಇದು ಮುಂಬರುವ ಕಾಮನ್ವೆಲ್ತ್ ಕ್ರೀಡಾಕೂಟ ಮತ್ತು ಏಷ್ಯನ್ ಕ್ರೀಡಾಕೂಟಕ್ಕೆ ಅರ್ಹತೆ ಪಡೆಯುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಭಾರತ ಚೀನಾ ಮತ್ತು ಶ್ರೀಲಂಕಾ ತಲಾ 16 ಲಿಫ್ಟರ್ಗಳನ್ನು ಹೊಂದಿರುವ ಅತಿದೊಡ್ಡ ತಂಡಗಳನ್ನು ಕಣಕ್ಕಿಳಿಸಲಿದ್ದು ಚೈನೀಸ್ ತೈಪೆಯಿಂದ 15 ಲಿಫ್ಟರ್ಗಳು ಭಾಗವಹಿಸಲಿದ್ದಾರೆ. ಭಾರತದ ಅಭಿಯಾನವನ್ನು ಬಿಂದ್ಯಾರಾಣಿ ದೇವಿ ಮತ್ತು ಅಜಿತ್ ನಾರಾಯಣ್ ಅವರಂತಹ ಅನುಭವಿ ಲಿಫ್ಟರ್ಗಳು ನಿರುಪಮಾ ದೇವಿ, ಲವ್ಪ್ರೀತ್ ಸಿಂಗ್ ಮತ್ತು ಬೆದಭರತ್ ಭರಾಲಿ ನೇತೃತ್ವ ವಹಿಸಲಿದ್ದಾರೆ. ಜೆಡ್ಡಾದಲ್ಲಿ ನಿನ್ನೆ ನಡೆದ AFC 17 ವರ್ಷದೊಳಗಿನವರ ಏಷ್ಯನ್ ಕಪ್ನ ಗ್ರೂಪ್ ಡಿ 2ನೇ ಫುಟ್ಬಾಲ್ ಪಂದ್ಯದಲ್ಲಿ ಭಾರತವು ಉಜ್ಬೇಕಿಸ್ತಾನ್ ವಿರುದ್ದ 3-0 ಅಂತರದ ಸೋಲನ್ನು ಅನುಭವಿಸಿತು. ಇದರೊಂದಿಗೆ ಫಿಫಾ 17 ವರ್ಷದೊಳಗಿನವರ ವಿಶ್ವಕಪ್ಗೆ ಅರ್ಹತೆ ಪಡೆಯುವ ಭಾರತದ ಭರವಸೆಗಳು ಕೊನೆಗೊಂಡಿವೆ. ಪಂದ್ಯದ 32ನೇ ನಿಮಿಷದಲ್ಲಿ ಲಜೀಜ್ ಅಬ್ದುಲ್ ರೈಮೋವ್ ಮತ್ತು 78ನೇ ನಿಮಿಷದಲ್ಲಿ ಅಕ್ರೋರ್ಬೆಕ್ ರಾವ್ಶಾನ್ ಬೆಕೌ ಗಳಿಸಿದ ಗೋಲುಗಳು ಹಾಗೂ 60ನೇ ನಿಮಿಷದಲ್ಲಿ ಭಾರತದ ಮಿಡ್ಫೀಲ್ಡರ್ ವಾಂಕ್ಯಂ ಡೆನ್ನಿ ಸಿಂಗ್ ಮಾಡಿದ ಸ್ವಯಂ ಗೋಲು ಉಜ್ಬೇಕಿಸ್ತಾನ್ ತಂಡಕ್ಕೆ ಜಯವನ್ನು ತಂದುಕೊಟ್ಟಿತು. ಕ್ವಾರ್ಟರ್ ಫೈನಲ್ಗೆ ಪ್ರವೇಶಿಸಲು ಮತ್ತು 2026 ಫಿಫಾ 17 ವರ್ಷದೊಳಗಿನವರ ವಿಶ್ವಕಪ್ನಲ್ಲಿ ಸ್ಥಾನ ಪಡೆಯಲು ಭಾರತಕ್ಕೆ ಈ ಪಂದ್ಯದಲ್ಲಿ ಗೆಲುವು ಅನಿವಾರ್ಯವಾಗಿತ್ತು. ಬಿಬಿಯಾನೋ ಫೆರ್ನಾಂಡಿಸ್ ತರಬೇತಿಯ ಭಾರತ ತಂಡವು ಈ ತಿಂಗಳ ಆರರಂದು ನಡೆದ ತನ್ನ ಮೊದಲ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ವಿರುದ್ದ 4-0 ಅಂತರದಿಂದ ಸೋಲನುಭವಿಸಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸೋಮನಾಥ ಅಮೃತ ಪರ್ವದಲ್ಲಿ ಇಂದು ಪ್ರಧಾನಿ ನರೇಂದ್ರ ಮೋದಿ ಭಾಗಿ. ಅಸ್ಸಾಂನಲ್ಲಿ ಹೊಸ ಸರ್ಕಾರ ರಚಿಸಲು ಹಿಮಂತ ಬಿಸ್ವಾ ಶರ್ಮಾ ಅವರಿಗೆ ರಾಜ್ಯಪಾಲ ಲಕ್ಷ್ಮಣ್ ಪ್ರಸಾದ್ ಆಚಾರ್ಯ ಆಹ್ವಾನ. ನವೀಕರಿಸಬಹುದಾದ ಇಂಧನ ಸಾಮರ್ಥ್ಯದಲ್ಲಿ ಭಾರತಕ್ಕೆ 3ನೇ ಸ್ಥಾನ, ಮಾರ್ಗನ್ ಸ್ಟ್ಯಾನ್ಲಿ ವರದಿ. ಐಪಿಎಲ್ ಟಿ20 ಕ್ರಿಕೆಟ್ ಮುಂಬೈ ಇಂಡಿಯನ್ಸ್ ವಿರುದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ 2 ವಿಕೆಟ್ಗಳ ರೋಚಕ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.
4: ನಮ್ಮ ಮುಂದಿನ
5: ಆಕಾಶವಾಣಿ ಹಾಸನ ಎಫ್ಎಂ ಸವಿಗಾನ. ಮೊದಲಿಗೆ ಕೇಳಿ ಗೆಜ್ಜೆ ಪೂಜೆ ಚಿತ್ರದ ಗೀತೆ, ಪಿ ವಿ ಶ್ರೀನಿವಾಸ್ ಅವರ ಸ್ವರದಲ್ಲಿ. ವಿಜಯ ನರಸಿಂಹ ಅವರ ಗೀತೆಗೆ ಸಂಗೀತ ನೀಡಿದ್ದಾರೆ ವಿಜಯ ಭಾಸ್ಕರ್.

0: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ಎಸ್ಎಸ್ಎಲ್ಸಿಯ ನಂತರ ಉತ್ತಮ ಶಿಕ್ಷಣದ ಹುಡುಕಾಟದಲ್ಲಿದ್ದೀರಾ? ರಾಜೀವ್ ಪಾಲಿಟೆಕ್ನಿಕ್ ಹಾಸನದಲ್ಲಿ 2026-27 ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ. ಅನುಭವ ಸಂಪನ್ನ ಶಿಕ್ಷಕರು, ಸುಸಜ್ಜಿತ ಪ್ರಯೋಗಾಲಯಗಳಿವೆ. ಲಭ್ಯವಿರುವ ಕೋರ್ಸ್ಗಳು ಸಿವಿಲ್, ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಷನ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಹಾಗೂ ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ಪ್ರವೇಶಕ್ಕೆ ಸಂಪರ್ಕಿಸಿ 9448720237.
4: ಇನ್ನು ಮುಂದೆ ಕೇಳಿ ಪಿ ಬಿ ಶ್ರೀನಿವಾಸ್ ಅವರ ಸ್ವರದಲ್ಲಿ ಬೆಳ್ಳಿಮೋಡ ಚಿತ್ರದ ಗೀತೆಯನ್ನು. ಜಿ ವಿ ಅಯ್ಯರ್ ಅವರ ರಚನೆ, ರಾಗ ಸಂಯೋಜನೆ ಮಾಡಿದ್ದಾರೆ ವಿಜಯ ಭಾಸ್ಕರ್.

0: ಸಾಧನೆಯ ಹಾದಿ ಸಾಧನೆಯ ಹಾದಿ ಸಾಧನೆಯ ಹಾದಿ. ಹಾಸನದ ಪುಟ್ಟು ಎಜುಕೇಶನ್ ಟ್ರಸ್ಟ್ನ ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್ ಐಸಿಎಸ್ಇ ಪಠ್ಯಕ್ರಮದಲ್ಲಿ 100% ಫಲಿತಾಂಶ ಪಡೆದ ಯಶೋಗಾಥೆಯ ಸರಣಿ ಕಾರ್ಯಕ್ರಮ
1: ಪ್ರತಿ ದಿವಸ ಬೆಳಗ್ಗೆ 9:00 ಹಾಗೂ ಸಂಜೆ 5:45 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗುತ್ತಿದೆ.
2: ಅತ್ಯಂತ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳು, ಶಿಕ್ಷಕರು ಹಾಗೂ ಪೋಷಕರು ತಮ್ಮ ಯಶೋಗಾಥೆಯನ್ನು ಈ ಸರಣಿಯಲ್ಲಿ ಹಂಚಿಕೊಳ್ಳಲಿದ್ದಾರೆ.
0: ಪ್ರತಿ ದಿವಸ ಬೆಳಗ್ಗೆ ಹಾಗೂ ಸಂಜೆ ಪ್ರಸಾರವಾಗುವ ಸಾಧನೆಯ ಹಾದಿ ಸರಣಿಯನ್ನ ಆಲಿಸಿ ಅನುಕೂಲ ಮಾಡಿಕೊಳ್ಳಿ.
2: ಈ ಕಾರ್ಯಕ್ರಮದ ಪ್ರಾಯೋಜಕರು ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್, ಮಹಾಲಕ್ಷ್ಮಿ ಲೇಔಟ್ ಹಾಗೂ ಉತ್ತರ ಬಡಾವಣೆ, ಹಾಸನ.
3: ಭಕ್ತ ಪ್ರಹ್ಲಾದ ಚಿತ್ರದ ಗೀತೆಯನ್ನು ಕೇಳಿ ಹಾಡಿದ್ದಾರೆ ಪಿ ಜಯಚಂದ್ರನ್. ಸಾಹಿತ್ಯ ಶಿವದಿಶಂಕರ್ ಅವರದು, ಸಂಗೀತ ನೀಡಿದ್ದಾರೆ ಟಿಜಿಲಿಂಗಪ್ಪ.

0: ಮದುಮಗಳು ಮದುವೆಯ ಸಮಯದಲ್ಲಿ ಅವಳು ತನ್ನ ಭಾವಿ ಸಂಗಾತಿಯಿಂದ, ಅವಳ ಹೆತ್ತವರಿಂದ, ಅವಳ ಸ್ನೇಹಿತರಿಂದ ಮತ್ತು ಸಂಬಂಧಿಕರಿಂದ ಮತ್ತು ಅವಳ ಜಗತ್ತೇ ಆಗಿರುವ ಪ್ರೀತಿಪಾತ್ರರಿಂದ ಏನನ್ನು ನಿರೀಕ್ಷಿಸುತ್ತಾಳೆ? ಅವರ ಪ್ರೀತಿ ಮತ್ತು ಆಶೀರ್ವಾದಗಳನ್ನು ಮೀರಿದ ಒಂದನ್ನು ಹೃದಯದಲ್ಲಿರಿಸಿದ್ದಾಳೆ. ಅದುವೇ ಶಾಶ್ವತವಾಗಿ ಬೆಳಗುವ ಭರವಸೆ. ಏಕೆಂದರೆ ಆ ಭರವಸೆಯನ್ನು ಅವಳು ತನ್ನ ಜೀವನದುದ್ದಕ್ಕೂ ಕಾಪಾಡಿಕೊಳ್ಳುತ್ತಾಳೆ. ವಧುವನ್ನು ಅಲಂಕರಿಸುವ ಸುಂದರವಾದ ಆಭರಣಗಳಂತೆ ಹೊಳೆಯುವ ಐಶ್ವರ್ಯ, ಅದುವೇ ಭರವಸೆ.
1: ಈ ಎಲ್ಲಾ ಭರವಸೆಗಳೊಂದಿಗೆ ನಮ್ಮದೊಂದು ಭರವಸೆ, ನಿಮ್ಮ ಮದುವೆಯನ್ನು ನಾವು ಅವಿಸ್ಮರಣೀಯ ಕ್ಷಣವನ್ನಾಗಿ ಮಾಡುತ್ತೇವೆ. ಜಿಆರ್ಟಿ ಬ್ರೈಡ್ಸ್ ಮದುಮಗಳ ಆಭರಣ ಸಂಗ್ರಹ. ಇದು ಪ್ರತಿಯೊಬ್ಬ ವಧುವು ಅಲಂಕರಿಸಬೇಕಾದ ಸಂಪತ್ತು. ಜಿಆರ್ಟಿ ಬ್ರೈಡ್ಸ್ ಫ್ರಮ್ ಜಿಆರ್ಟಿ ಜುವೆಲ್ಲರ್ಸ್. ಶುಭ ಆರಂಭಗಳ ಪ್ರಾರಂಭ.

0: ಮದುಮಗಳು. ಮದುವೆಯ ಸಮಯದಲ್ಲಿ ಅವಳು ತನ್ನ ಭಾವಿ ಸಂಗಾತಿಯಿಂದ, ಅವಳ ಹೆತ್ತವರಿಂದ, ಅವಳ ಸ್ನೇಹಿತರಿಂದ ಮತ್ತು ಸಂಬಂಧಿಕರಿಂದ ಮತ್ತು ಅವಳ ಜಗತ್ತೇ ಆಗಿರುವ ಪ್ರೀತಿಪಾತ್ರರಿಂದ ಏನನ್ನು ನಿರೀಕ್ಷಿಸುತ್ತಾಳೆ? ಅವರ ಪ್ರೀತಿ ಮತ್ತು ಆಶೀರ್ವಾದಗಳನ್ನು ಮೀರಿದ ಒಂದನ್ನು ಹೃದಯದಲ್ಲಿರಿಸಿದ್ದಾಳೆ. ಅದುವೇ ಶಾಶ್ವತವಾಗಿ ಬೆಳಗುವ ಭರವಸೆ. ಏಕೆಂದರೆ ಆ ಭರವಸೆಯನ್ನು ಅವಳು ತನ್ನ ಜೀವನದುದ್ದಕ್ಕೂ ಕಾಪಾಡಿಕೊಳ್ಳುತ್ತಾಳೆ. ವಧುವನ್ನು ಅಲಂಕರಿಸುವ ಸುಂದರವಾದ ಆಭರಣಗಳಂತೆ ಹೊಳೆಯುವ ಐಶ್ವರ್ಯ, ಅದುವೇ ಭರವಸೆ.
1: ಈ ಎಲ್ಲಾ ಭರವಸೆಗಳೊಂದಿಗೆ ನಮ್ಮದೊಂದು ಭರವಸೆ, ನಿಮ್ಮ ಮದುವೆಯನ್ನು ನಾವು ಅವಿಸ್ಮರಣೀಯ ಕ್ಷಣವನ್ನಾಗಿ ಮಾಡುತ್ತೇವೆ. ಜಿಆರ್ಟಿ ಬ್ರೈಡ್ಸ್ ಮದುಮಗಳ ಆಭರಣ ಸಂಗ್ರಹ. ಇದು ಪ್ರತಿಯೊಬ್ಬ ವಧುವು ಅಲಂಕರಿಸಬೇಕಾದ ಸಂಪತ್ತು. ಜಿಆರ್ಟಿ ಬ್ರೈಡ್ಸ್ ಫ್ರಮ್ ಜಿಆರ್ಟಿ ಜುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
2: ಇನ್ನು ಮುಂದೆ ಕೇಳಿ ನಾಡಿನ ಬಂದವ ಹರಿದವರು ಇವರೇ. ರಚನೆ ವೇದವ್ಯಾಸ ಜೋಶಿಯವರದು.

0: ಈಗ ಸ್ಟುಡಿಯೋ ಸಮಯ ಸರಿಯಾಗಿ 9:05. ಆಕಾಶವಾಣಿ ಹಾಸನ ಎಫ್ಎಂ.
1: ಸಾಧನೆಯ ಹಾದಿ, ಸಾಧನೆಯ ಹಾದಿ, ಸಾಧನೆಯ ಹಾದಿ.
2: ಹಾಸನದ ಪುಟ್ಟು ಎಜುಕೇಶನ್ ಟ್ರಸ್ಟ್ನ ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್
3: ಐಸಿಎಸ್ಇ ಪರೀಕ್ಷೆಯಲ್ಲಿ 100% ಪ್ರಥಮ ದರ್ಜೆ ಫಲಿತಾಂಶ ಪಡೆದ ಯಶೋಗಾಥೆಯ ಸರಣಿ.
4: ಈ ಕಾರ್ಯಕ್ರಮದ ಪ್ರಾಯೋಜಕರು ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್, ಮಹಾಲಕ್ಷ್ಮಿ ಲೇಔಟ್ ಹಾಗೂ ಉತ್ತರ ಬಡಾವಣೆ, ಹಾಸನ.
2: ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಐಸಿಎಸ್ಇ ಹಾಸನ ಮಕ್ಕಳ ಸಮಗ್ರ ಅಭಿವೃದ್ಧಿಗೆ ಸಮರ್ಪಿತವಾದ ಅತ್ಯುತ್ತಮ ಶಿಕ್ಷಣ ಸಂಸ್ಥೆ. ಇಲ್ಲಿ ಮಕ್ಕಳ ಭೌತಿಕ, ಭಾವನಾತ್ಮಕ, ಸಾಮಾಜಿಕ ಹಾಗೂ ಸೃಜನಾತ್ಮಕ ಬೆಳವಣಿಗೆಗೆ ವಿಶೇಷ ಆದ್ಯತೆ ಇದೆ. ಈ ಸಾಲಿನ ಐಸಿಎಸ್ಇ 10ನೇ ತರಗತಿ ಬೋರ್ಡ್ ಪರೀಕ್ಷೆಯಲ್ಲಿ 100% ಪ್ರಥಮ ದರ್ಜೆ ಫಲಿತಾಂಶ ಬಂದಿರುತ್ತದೆ. ನಿಮ್ಮ ಮಗುವಿನ ಸಮಗ್ರ ಬೆಳವಣಿಗೆ ಮತ್ತು ಉಜ್ವಲ ಭವಿಷ್ಯಕ್ಕಾಗಿ ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಅತ್ಯುತ್ತಮ ಆಯ್ಕೆ. ಸಂಪರ್ಕಿಸಿ 9886365579.
5: ಇಂದಿನ ಸಂಚಿಕೆಯಲ್ಲಿ ಉತ್ತಮ ಅಂಕಗಳನ್ನು ಪಡೆದಿರುವ ಹಾಸನದ ದಿ ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ನ ವಿದ್ಯಾರ್ಥಿಗಳಾದ ಡಿವಿಟಾ ಡೇವಿಡ್, ಸಿ ವನಿಹ ಹಾಗೂ ಪುಣ್ಯ ಎಸ್ ಗೌಡ ಅವರೊಂದಿಗಿನ ಮಾತುಕತೆಯನ್ನ ಕೇಳೋಣ. ಇವರೊಂದಿಗೆ ಮಾತುಕತೆಯಲ್ಲಿ ಪಾಲ್ಗೊಳ್ಳುತ್ತಾರೆ ಅರಕಲಗೂಡು ವಿ ಮಧುಸೂದನ್.
4: ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಸಂಚಿಕೆಗೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಹಾಸನದ ಮಹಾಲಕ್ಷ್ಮಿ ಲೇಔಟ್ನಲ್ಲಿರ್ತಕ್ಕಂಥ ದ ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಅಭ್ಯಾಸವನ್ನು ಮಾಡಿ ಐಸಿಎಸ್ಇ ಕರಿಕ್ಯುಲಮ್ ಅಲ್ಲಿ 90%ಕ್ಕಿಂತಲೂ ಹೆಚ್ಚು ಅಂಕಗಳನ್ನು ಪಡೆದುಕೊಂಡಿರ್ತಕ್ಕಂತಹ ವಿದ್ಯಾರ್ಥಿ ಮಿತ್ರರು ಇವತ್ತು ನಮ್ಮೊಂದಿಗೆ ಇದ್ದಾರೆ. ಇಷ್ಟೊಂದು

0: ಅಂಕಗಳನ್ನು ಸಂಪಾದನೆಯನ್ನು ಮಾಡಲಿಕ್ಕೆ ಹೇಗೆ ಸಾಧ್ಯ ಆಯಿತು ಅನ್ನುವಂಥದ್ದನ್ನು ಅವರಿಂದನೇ ನಾವು ಕೇಳಿ ತಿಳಿದುಕೊಳ್ಳೋಣ. ಇವತ್ತು ನಮ್ಮೊಂದಿಗೆ ಇರುವಂಥವರು ಡಿವಿಟಾ ಡೇವಿಡ್ ಅವರು. ಇವರು ಶೇಕಡ 96 ಅಂಕಗಳನ್ನು ಪಡೆದುಕೊಂಡಿದ್ದಾರೆ. ಡಿವಿಟಾ ಡೇವಿಡ್ ಅವರಿಗೆ ಅಭಿನಂದನೆಗಳು, ಕಾರ್ಯಕ್ರಮಕ್ಕೆ ಸ್ವಾಗತ.
1: ಥ್ಯಾಂಕ್ ಯು ಸರ್.
0: ಇವರ ಜೊತೆಗೆ ಸಿ ವನಿಹಾ ಇದ್ದಾರೆ. ಸಿ ವನಿಹಾ ಶೇಕಡ 95% ಅಂಕಗಳನ್ನು ಪಡೆದುಕೊಂಡಿರತಕ್ಕಂತಹ ಹುಡುಗಿ. ವನಿಹಾಗೂ ಕೂಡ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ಥ್ಯಾಂಕ್ ಯು ಸರ್.
0: ಇವರ ಜೊತೆಗೆ ಇನ್ನು ಇರುವಂತಹ ಮತ್ತೊಬ್ರು ಪುಣ್ಯ ಎಸ್ ಗೌಡ ಅವರು ನಮ್ಮೊಂದಿಗೆ ಇದ್ದಾರೆ. ಶೇಕಡ 94% ಅಂಕಗಳನ್ನು ಪಡೆದುಕೊಂಡಿರತಕ್ಕಂತಹ ಹುಡುಗಿ ಪುಣ್ಯಾಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ, ನಮಸ್ಕಾರ.
1: ಥ್ಯಾಂಕ್ ಯು ಸರ್.
0: ಎಷ್ಟು ಅಂಕಗಳನ್ನ ಪಡೆದುಕೊಳ್ಳಬೇಕು ಅನ್ನುವಂತಹ ಒಂದು ಗುರಿ ಇತ್ತು ಡಿವಿಟಾ?
1: ನಂಗೆ 90+
0: ಬೇಕಿತ್ತು. 90+ ಮೇಲೆ ಎಷ್ಟಾದ್ರೂ ಆಯ್ತು. ಈ ಒಂದು ICSE ಸಿಲೆಬಸ್ ಇದೆಯಲ್ಲ, ಇಲ್ಲಿ 90+ ಸ್ಕೋರ್ ಮಾಡುವಂತದ್ದು ಬಾರಿ ಕಷ್ಟ ಅಲ್ವಾ?
1: ಹೌದು.
0: ಯಾಕೆ ಕಷ್ಟ ಆಗುತ್ತೆ?
1: ಕಷ್ಟ ಅಂದ್ರೆ ನಮ್ದು ಸಿಲೆಬಸ್ ತುಂಬಾ ವಾಸ್ಟ್ ಇರುತ್ತೆ, ಮತ್ತೆ ಕಾಂಪಿಟೇಟಿವ್ ಬೇಸ್ಡ್ ಕೊಡ್ತಾರೆ ನಮಗೆ ಜಾಸ್ತಿ ಎಕ್ಸಾಮ್ ಟೈಮಲ್ಲಿ. ಸೊ ಸ್ವಲ್ಪ ಡಿಫಿಕಲ್ಟ್ ಅನ್ಸುತ್ತೆ.
0: ನೀವು ಟೆಕ್ಸ್ಟ್ ಬುಕ್ ಅಲ್ಲಿ ಏನು ಓದಿರ್ತಾರೋ ಆ ಪ್ರಶ್ನೆಗಳು
1: ನೇರವಾಗಿರಲ್ಲ, ಅದನ್ನೇ ಕಾಂಪಿಟೇಟಿವ್ ಆಗಿ ಕೇಳ್ತಾರೆ.
0: ಅದನ್ನ ನಾವು ಯೋಚನೆ ಮಾಡ್ಕೊಂಡು ನಮ್ಮ ಮೈಂಡ್ ಅನ್ನ ಅಪ್ಲೈ ಮಾಡಿ ಉತ್ತರವನ್ನ ಬರೀಬೇಕಾಗುತ್ತೆ.
1: ಹೌದು. ನಮಗೆ 8:30 ತನಕ ಕ್ಲಾಸಸ್ ಇರ್ತಿತ್ತಲ್ವಾ, ಅವಾಗ ಫುಲ್ ನಮಗೆ ಒಬ್ಬೊಬ್ರಿಗೆ ಕೂತ್ಕೊಂಡು ಓದಿಸಿದ್ರು. ಸೊ ಎಲ್ಲ ಆದ್ಮೇಲೆ ಲಾಸ್ಟ್ಗೆ 1 hour ಟೆಸ್ಟ್ ಕೊಡ್ತಿದ್ರು. ಸೊ ಅದ್ರಲ್ಲಿ ಅವರು ಕಾಂಪಿಟೇಟಿವ್ ಬೇಸ್ಡ್ ಕ್ವಶನ್ಸ್ ಎಲ್ಲ ಇನ್ವಾಲ್ವ್ ಮಾಡಿಸ್ತಿದ್ರು. ಹಂಗಾಗಿ ನಮಗೆ ಅಲ್ಲಿ ನಾಲೆಡ್ಜ್ ಸಿಕ್ತು, ಹೆಂಗಿರುತ್ತೆ ಎಕ್ಸಾಮ್ ಅಲ್ಲಿ, ಯಾವ್ಯಾವ ತರ ನಾವು ಓದ್ಕೋಬೇಕು, ಯಾವ ತರ ಕ್ವಶನ್ಸ್ ನಮಗ್ ಬರಬಹುದು. ಸೊ ಹಂಗಾಗಿ ನಮಗೆ ಟೀಚರ್ಸ್ ಎಫರ್ಟ್ಸ್ ಹಾಕಿದ್ರಿಂದ ನಮಗೆ ಈಸಿ ಆಯ್ತು ಎಕ್ಸಾಮ್ ಅಲ್ಲಿ.
0: ಅದೊಂಥರ ಒತ್ತಡ ಅಂತ ಹೇಳಿ ಅನಿಸ್ತಾ ಇರಲಿಲ್ಲ, ಇಷ್ಟೊಂದು ಸಿಲೆಬಸ್ ಇದೆ ಓದ್ಬೇಕು.
1: ನಮಗೆ ಟೀಚಿಂಗ್ ಮೆಥಡ್ ಇಂದ ಹಂಗ ಅನಿಸ್ತಿರ್ಲಿಲ್ಲ. ನಮ್ ಟೀಚರ್ಸ್ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಿದ್ರು, ಅಂದ್ರೆ ಅದನ್ನ ಹೇಗ್ ಕ್ಯಾಚ್ ಮಾಡ್ಕೋಬೇಕು, ಹೇಗ್ ನಾವು ಓದ್ಬೇಕು, ಆತರ ಎಲ್ಲ ಸ್ವಲ್ಪ ಟ್ರಿಕ್ಕಿ ಆಗೆಲ್ಲ ಹೇಳ್ಕೊಡೋರು. ನಮ್ ಕೆಮಿಸ್ಟ್ರಿ ಟೀಚರ್ ಎಲ್ಲ ತುಂಬಾ ಟ್ರಿಕ್ಸ್ ಆಗಿ ಹೇಳ್ಕೊಡೋರು. ಸೊ ಅದನ್ನ ನಮ್ಗೆ ನೆನ್ಪಿಟ್ಕೊಳಕ್ ತುಂಬಾ ಈಸಿ ಆಯ್ತು.
0: ಈಸಿ ಆಗ್ತದೆ.
1: ಹೌದು.
0: ಪುಣ್ಯ, ಹೇಗೆ ಹೇಳ್ಕೊಡ್ತಿದ್ರು ಟೀಚರ್ಸ್, ಹೇಗೆ ಅದು ನಿಮ್ಗೆ ಅರ್ಥ ಆಗ್ತಾ ಇತ್ತು?
2: ಟೀಚರ್ಸ್ ಯಾವ ಸ್ಟೂಡೆಂಟ್ ಯಾವ ತರ ಅಂತ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರು. ಅವರೆಲ್ಲ ಯಾವ ಸ್ಟೂಡೆಂಟ್ ಯಾವ ತರ ಎಕ್ಸ್ಪ್ಲೈನ್ ಮಾಡ್ಬೇಕು, ಯಾರಿಗೆ ಹೆಂಗ್ ಅರ್ಥ ಆಗತ್ತೆ ಅಂತ ತುಂಬಾ ಚೆನ್ನಾಗಿ ಹೇಳ್ಕೊಡೋರು.
0: ಹಿಂಗೆ ಎಷ್ಟು ಅಂಕಗಳನ್ನ ಪಡೆದುಕೊಳ್ಬೇಕು ಅಂತ ಹೇಳಿ ಒಂದು ಗುರಿ ಇತ್ತು
3: ನನ್ಗೆ. 90+ ಗೋಲ್ ಇದ್ದಿದ್ದು, ಬಿಕಾಸ್ ICSE ಅಂದ್ಮೇಲೆ ಅದ್ರಲ್ಲಿ 80 ಮೇಲ್ ತಗೊಂಡ್ರೇನೆ ಅದು ಗ್ರೇಟ್ನೆಸ್ ಅಂತಾರೆ. ಈಗ 95 ಬಂದಿದ್ದು, ಆಬ್ವಿಯಸ್ಲಿ ನನಗೆ ಆ ಗ್ರಾಟಿಟ್ಯೂಡ್ ಇದೆ ಟೀಚರ್ಸ್, ಪೇರೆಂಟ್ಸ್ ಮೇಲೆ, ಟೀಚಿಂಗ್ ಸ್ಟಾಫ್, ನಾನ್ ಟೀಚಿಂಗ್ ಸ್ಟಾಫ್ ಎಲ್ಲರೂ ನಂಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ, ಎನ್ಕರೇಜ್ ಮಾಡಿದ್ದಾರೆ, ಅದಕ್ಕೆ ನಾನು ಯಾವಾಗಲೂ ಥ್ಯಾಂಕ್ಫುಲ್ ಆಗಿರ್ತೀನಿ.
0: ಟೀಚರ್ಸ್ ಹೇಗೆ ಕಲಿಸ್ತಾ ಇದ್ರು?
3: ಟೀಚರ್ಸ್ ಅಂದ್ರೆ ಈಗ ಕೆಲವೊಂದು ಕಷ್ಟದ ಟಾಪಿಕ್ ಅಂತ ನಮ್ಗೇನಾದ್ರು ಅನ್ಸಿದ್ರೆ ಶಾರ್ಟ್ ಕಟ್ ಟ್ರಿಕ್ಸ್ ಯೂಸ್ ಮಾಡಿಸ್ತಿದ್ರು. ಅಂದ್ರೆ ಈಗ ಏನಾದ್ರು ಫನ್ನಿ ನೇಮ್ಸ್ ಕೊಟ್ಕೊಂಡು ಲೈಕ್ ಆತರ ಶಾರ್ಟ್ ಕಟ್ ಟೆಕ್ನಿಕ್ಸ್ ಯೂಸ್ ಮಾಡಿಸ್ತಾ ಇದ್ರು. ಅವಾಗ ನಮ್ಗೆ ಒಂದ್ ಎಕ್ಸಸೈಸ್ ಅಲ್ಲಿ ಎಷ್ಟೇ ವ್ಯಾಸ್ಟ್ ಸಿಲೆಬಸ್ ಇದ್ರು ಅದ್ ನಮ್ಗೆ ಒಂದ್ ಸ್ವಲ್ಪ ಕಾಂಪ್ಲೆಕ್ಸ್ ಅನ್ಸ್ತಿರ್ಲಿಲ್ಲ, ಈಸಿ ಮಾಡಿಸೋರು ಮ್ಯಾಥ್ಸ್ ಆಗ್ಲಿ ಫಿಸಿಕ್ಸ್ ಆಗ್ಲಿ, ಅದರಿಂದ ಸ್ವಲ್ಪ ಹೆಲ್ಪ್ಫುಲ್ ಆಯ್ತು.
0: ಈ ICSE ಸಿಲೆಬಸ್ ಇದೆಯಲ್ಲ, ತುಂಬಾ ವಾಸ್ಟ್ ಸಿಲೆಬಸ್, ಸಬ್ಜೆಕ್ಟ್ಸ್ ಗಳು ಕೂಡ ಹೆಚ್ಚು ಇದ್ದಾವೆ. ಈ ಹೆಚ್ಚೆಚ್ಚು ಓದಿ ಅರಗಿಸ್ಕೊಳ್ಳಿಕ್ಕೆ ಹೆಂಗೆ ಸಾಧ್ಯ ಆಯ್ತು?
3: ಅದು ಟೀಚರ್ಸ್ ಇಂದಾನೇ, ನಾವು ಟೀಚರ್ಸ್ ಕ್ರೆಡಿಟ್ಸ್ ಕೊಡ್ಲೇಬೇಕು. ICSE ಮೇನ್ಲಿ ಏನ್ ಫೋಕಸ್ ಮಾಡುತ್ತೆ ಅಂದ್ರೆ ನಾವು ಯಾವಾಗ್ಲೂ ರಿಯಲ್ ಲೈಫ್ ಗೆ ನಾವು ಅದನ್ನ ಅಳವಡಿಸ್ಕೋಬೇಕು. ಈಗ ಏನೇ ಟಾಪಿಕ್ ಆಗಿರ್ಲಿ, ಫಿಸಿಕ್ಸ್ ಅಲ್ಲಿ ಈ ಸಲ ರಿಯಲ್ ಲೈಫ್ ಕಾನ್ಸೆಪ್ಟ್ಸ್ ಬಂದಿತ್ತು, ನಾವು ರಿಯಲ್ ಲೈಫ್ ಅಲ್ಲಿ ಅನಲೈಸ್ ಮಾಡ್ಕೋಬೇಕು, ಆಗ ಸ್ವಲ್ಪ ಟಾಪಿಕ್ಸ್ ಈಸಿ ಆಗುತ್ತೆ. ಈವನ್ ಬಯಾಲಜಿ, ಕೆಮಿಸ್ಟ್ರಿ ಇವೆಲ್ಲ ರಿಯಲ್ ಲೈಫ್ ಅಲ್ಲಿ ಅನಲೈಸ್ ಮಾಡಿದ್ರೆ ತುಂಬಾ ಈಸಿ ಆಗುತ್ತೆ.
0: ಮನೆಯಲ್ಲಿ ಪೋಷಕರದ್ದು ಏನಾದ್ರೂ ಒತ್ತಡ ಇರ್ತಾ?
3: ಇಲ್ಲ, ಪ್ರೆಷರ್ ಏನು ಇರ್ಲಿಲ್ಲ.
0: ಏನು ಇರ್ಲಿಲ್ಲ,
3: ತುಂಬಾ ಸಪೋರ್ಟ್ ಮಾಡೋರು, ಎಷ್ಟ್ ಹೈಯೆಸ್ಟ್ ಎಷ್ಟ್ ಪಾಸಿಬಲ್ ಅಷ್ಟ್ ತೆಗಿಯಕ್ ಟ್ರೈ ಮಾಡುವ ಅನ್ನೋರು ತುಂಬಾ ಸಪೋರ್ಟಿವ್ ಆಗಿದ್ರು. ಗೈಡ್ ಬುಕ್ಸ್, PYQs ಎಲ್ಲ ತಂದ್ಕೊಡೋರು, ಆಮೇಲೆ ಕ್ಲಾಸಸ್ ಎಲ್ಲ ನಂದು ರೆಗ್ಯುಲರ್ ಆಗಿರೋದು. ಟೈಮ್ ಟು ಟೈಮ್ ನಾನು ಹೋಮ್ವರ್ಕ್ಸ್ ಎಲ್ಲ ಮಾಡ್ತಿದ್ದೆ, ಸೊ ಅದು ತುಂಬಾ ಹೆಲ್ಪ್ ಆಗೋದು. ಡೈಲಿ ಹೋಮ್ವರ್ಕ್ಸ್ ಕೊಡೋರು ಅಂದ್ರೆ ಫಿಸಿಕ್ಸ್ ಮ್ಯಾಥ್ಸ್ ಅಂದ್ರೆ ನಾವು ಡೈಲಿ ವರ್ಕ್ಔಟ್ಸ್ ಮಾಡ್ಲೇಬೇಕಿತ್ತು. ಆವಾಗ ನಮ್ಗೆ ಹೋಮ್ವರ್ಕ್ಸ್ ಕೊಡೋರು ಹೋಮ್ವರ್ಕ್ಸ್ ಮಾಡ್ತಿದ್ದಾಗ ನಾವೆಲ್ಲ ಅನಲೈಸ್ ಮಾಡ್ತಿದ್ವಿ, ಓ ಯಾವ್ಯಾವ ತರ ಬರ್ಬೋದು ಯಾವ್ಯಾವ ತರ ಬರಲ್ಲ ಅಂತ ಆವಾಗ ಗೊತ್ತಾಗೋದು.
0: ಪುಣ್ಯ, ಎಷ್ಟು ಸಮಯ ಓದ್ತಾ ಇದ್ರಿ ಮನೆಯಲ್ಲಿ ನೀವು?
2: ಮನೆಯಲ್ಲಿ ಓದಕ್ಕಿಂತ ಜಾಸ್ತಿ ಸ್ಕೂಲಲ್ಲಿ ಓದ್ತಿದ್ವಿ. ಅಂಡ್ ಮಾರ್ನಿಂಗ್ 5:30 ಕ್ಲಾಸಸ್ ಸ್ಟಾರ್ಟ್ ಆಗ್ತಿತ್ತು. ಅಂದ್ರೆ ಮಾರ್ನಿಂಗ್ ಫ್ರೆಶ್ ಮೈಂಡ್ ಇರುತ್ತೆ, ಮಕ್ಳಿಗೆ ತುಂಬಾ ಚೆನ್ನಾಗಿ ಕಾನ್ಸೆಪ್ಟ್ಸ್ ಅರ್ಥ ಆಗತ್ತೆ ಅಂತ ಸರ್ ಮಾರ್ನಿಂಗ್ ಕ್ಲಾಸಸ್ ಮಾಡಿಸಿದ್ರು. ಮಾರ್ನಿಂಗ್ ಕ್ಲಾಸ್ ಮುಗಿದ್ಮೇಲೆ ನಾರ್ಮಲ್ ಕ್ಲಾಸ್ ಸೆಷನ್ಸ್ ಆದ್ಮೇಲೆ ಈವ್ನಿಂಗ್ ಕ್ಲಾಸ್ ಸ್ಟಾರ್ಟ್ ಆಗ್ತಿತ್ತು. ನಾನು ಯಾವಾಗ್ಲೂ ಈವ್ನಿಂಗ್ ಕ್ಲಾಸ್ ಅಟೆಂಡ್ ಮಾಡ್ತಾ ಇದ್ದೆ. ಟೀಚರ್ಸ್ ಇರ್ತಿದ್ರು, ಒಬ್ಬೊಬ್ರು ಸ್ಟೂಡೆಂಟ್ಗೆ ಪರ್ಸನಲ್ ಆಗಿ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಿದ್ರು. ಸೊ ತುಂಬಾ ಟೈಮ್ ಸ್ಕೂಲಲ್ಲೇ ಸ್ಪೆಂಡ್ ಮಾಡಿದೆ. ಆಮೇಲೆ ಮನೆಗೆ ಬಂದ್ಬಿಟ್ಟು ಒಂದು 1.5-2 hours ಓದ್ಬಿಟ್ಟು ಆಮೇಲೆ ಊಟ ಮಾಡಿ ಮಲ್ಕೊಳ್ತಿದ್ದೆ. ಆಮೇಲೆ ಪ್ರಿಪರೇಟರಿ ಟೈಮ್, ಎಕ್ಸಾಮ್ ಟೈಮ್

0: ಚಲ್ ಮಾತ್ರ ಸ್ವಲ್ಪ ಜಾಸ್ತಿ ಹೊತ್ತು ಓದಿ ಒಳ್ಳೆ ಮಾರ್ಕ್ಸ್ ಬಂತು.
1: ಡಿವಿಟಾ, ಈಗ ಸಮಯವನ್ನ ಹೆಂಗ್ ಹೊಂದಿಸ್ಕೊಳ್ತಾ ಇದ್ರಿ ಓದ್ಲಿಕ್ಕೆ ನೀವು?
2: ನಮಗೆ ಮಾರ್ನಿಂಗ್ ಕ್ಲಾಸ್ ಎಲ್ಲ ಇರ್ತಿತ್ತಲ್ವಾ, ಸೊ ನನಗೆ ನೈಟ್ ಸ್ಟಡೀಸ್ ನಂಗೆ ತುಂಬಾ ಇಷ್ಟ. ಅದು ಒಂಥರ ಸಿಕ್ಕಾಬಟ್ಟೆ ಪೀಸ್ಫುಲ್ ಆಗಿರುತ್ತೆ. ಸೊ ಹಂಗಾಗಿ ನಮ್ಮ ಅಪ್ಪನಿಂದ ಬಂದಿರೋ ಜೀನ್ಸ್ ಅದು. ಸೊ ಹಂಗಾಗಿ ನಾನು ನೈಟ್ ಜಾಸ್ತಿ ಓದುವೆ.
1: ನೈಟ್ ಅಂದ್ರೆ ಎಷ್ಟೊತ್ತಿಂದ ಎಷ್ಟೊತ್ತವರೆಗೂ?
2: ನಂಗೆ ಟೈಮ್ ಲಿಮಿಟ್ಸ್ ಇಲ್ಲ, ನಂಗೆ ಎಷ್ಟೊತ್ ಬೇಕು ಅನ್ಸುತ್ತೆ ಅಷ್ಟೊತ್ತ ಓದುವೆ.
1: ಶುರು ಆಗ್ತದೆ ಎಷ್ಟೊತ್ತಿಗೆ?
2: ಅರೌಂಡ್ 10.
1: ಅರೌಂಡ್ 10?
2: ಹಾ, ಊಟ ಮಾಡ್ಕೊಂಡು ಒಂದ್ ರೌಂಡ್ ವಾಕ್ ಹೋಗಿ ಬಂದೆ, ನೆಕ್ಸ್ಟ್ ಸ್ಟಾರ್ಟ್ ಮಾಡ್ಬಿಡುವೆ.
1: 10 ಗಂಟೆಗೆ ಶುರು ಆದ್ರೆ ಎಲ್ಲಿವರೆಗೂ ನಡೀತಾ ಇತ್ತು ಅಧ್ಯಯನ?
2: 2:30.
1: ಮತ್ತೆ ನಿದ್ರೆ ಕಡಿಮೆ ಆಗ್ತಿರ್ಲಿಲ್ವಾ?
2: ಇಲ್ಲ.
1: ಅಷ್ಟೇ ನಿದ್ರೆ ಸಾಕ?
2: ಹೌದು.
1: 8 ಗಂಟೆ ನಿದ್ರೆ ಮಾಡ್ಬೇಕು ಅಂತ ಹೇಳ್ತಾರೆ.
2: ನಮ್ ಸ್ಕೂಲ್ ಅಲ್ಲಿ ಮಧ್ಯ ಮಧ್ಯ ಬ್ರೇಕ್ ಕೊಡ್ತಿದ್ರಲ್ವಾ, ಅವಾಗ ಮಲ್ಕೋತಿದ್ದೆ ನಾನು.
1: ಓಹೋ, ಸ್ಕೂಲ್ ಅಲ್ಲಿ?
2: ಹಾ.
1: ಯಾರು ಕೇಳ್ತಿರ್ಲಿಲ್ವಾ?
2: ಮಧ್ಯ ಬ್ರೇಕ್ ಇರೋದಲ್ವ, ಲಂಚ್ ಬ್ರೇಕು, ಬೇಗ ಲಂಚ್ ಮಾಡಿ ಅಲ್ಲಿ ಮಲ್ಕೋತಿದ್ದೆ.
1: ಒಂದ್ ಗಂಟೆ ನಿದ್ರೆ ಮಾಡಿದ್ರೆ 3 ಗಂಟೆ ಶಕ್ತಿ ಸಿಗ್ತಾ ಇತ್ತು ಅಂತ ಅನ್ಸುತ್ತೆ. ಈಗ ಓದೋದ್ರ ಜೊತೆಗೆ ಬೇರೆ ಏನೆಲ್ಲ ಆಕ್ಟಿವಿಟೀಸ್ ಇರ್ತಾ ಇತ್ತು?
2: ನಮ್ಮನೇಲಿ ಇಬ್ರು ವರ್ಕಿಂಗ್ ಪೇರೆಂಟ್ಸ್, ಸೊ ಜಾಸ್ತಿ ಕೋ ಕರಿಕ್ಯುಲರ್ ಆಕ್ಟಿವಿಟಿ ಜಾಸ್ತಿ ಕರ್ಕೊಂಡು ಹೋಗಿಲ್ಲ. ಸೊ ನಮಗೆ ಸ್ಕೂಲ್ ಕಡೆಯಿಂದನೇ ಕೋ ಕರಿಕ್ಯುಲರ್ ಆಕ್ಟಿವಿಟಿ ತುಂಬ ಚೆನ್ನಾಗಿತ್ತು. ಈಗ ಬೇರೆ ಸ್ಕೂಲಲ್ಲೆಲ್ಲ ಪಿ ಆ ಥರ ಇಲ್ಲ, ನಮಗೆ ದಿನಕ್ಕೆ ಒಂದು ಪಿ ಪಿರಿಯಡ್ ಅಂತೂ ಮಸ್ಟ್. ಸೊ ನಮಗೆ ಅವಾಗ ಸರ್ರೆ ಸಪೋರ್ಟ್ ಮಾಡೋರು, ಎಲ್ಲ ಆಟಾಡಿ ಎಲ್ಲ ರಿಫ್ರೆಶ್ ಆಗಬೇಕು, ನೀವು ಎಲ್ಲಾನು ಈಕ್ವಲ್ ಆಗಿ ನೋಡಬೇಕು ಅಂತ. ಸೊ ನಮಗೆ ಸ್ಕೂಲ್ ಕಡೆಯಿಂದ ಕೋ ಕರಿಕ್ಯುಲರ್ ಆಕ್ಟಿವಿಟಿ ಎಲ್ಲ ತುಂಬ ಇತ್ತು.
1: ಪುಣ್ಯ, ಯಾವ್ದ್ರಲ್ಲಿ ಕೋ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಲ್ಲಿ ಭಾಗವಹಿಸ್ತಾ ಇದ್ದಿದ್ದು?
0: ಸ್ಕೂಲಲ್ಲೇ ಥ್ರೋಬಾಲ್ ಆಡ್ತಿದ್ದೆ, ಅದಾದ್ಮೇಲಿಂದ ರನ್ನಿಂಗ್ ಆಕ್ಟಿವಿಟೀಸ್, ಮತ್ತೆ ವಿತ್ ಟೀಮ್ ಏನಾದ್ರೂ ಗೇಮ್ಸ್ ಇದ್ರೆ ಅದ್ರಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡ್ತಿದ್ವಿ. ಏನಾದ್ರೂ ಒಂದು ಕೋ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಂದ್ರೆ ನಮ್ ಕ್ಲಾಸಲ್ಲಿ ಎಲ್ಲಾರು ಇಂಟ್ರೆಸ್ಟ್ ತೋರಿಸ್ತಿದ್ರು. ಬೋತ್ ಸ್ಟಡೀಸ್ ಮತ್ತೆ ಕೋ ಕರಿಕ್ಯುಲರ್ ಆಕ್ಟಿವಿಟೀಸ್, ಸ್ಪೋರ್ಟ್ಸ್, ಎಲ್ಲಾದ್ರ ಮೇಲೂ ಈಕ್ವಲ್ ಆಗಿ ಕಾನ್ಸಂಟ್ರೇಟ್ ಮಾಡ್ತಿದ್ವಿ, ಎಲ್ಲಾದ್ನು ಎಂಜಾಯ್ ಮಾಡ್ಕೊಂಡು ಇದ್ ಮಾಡ್ತಿದ್ವಿ. ಸೊ ಸ್ಕೂಲಿಂದ ತುಂಬಾ ಸಪೋರ್ಟ್ ಇತ್ತು, ನಾವ್ ಏನ್ ಮಾಡ್ತೀವಿ ಲೈಕ್ ಏನಾದ್ರೂ ಅಚೀವ್ ಮಾಡ್ಬೇಕು, ನಮ್ಗೇನಾದ್ರೂ ಗೋಲ್ಸ್ ಇತ್ತು ಬೇರೆ ಏನಾದ್ರು ಅಂದ್ರೆ ಸ್ಟಡೀಸ್ ವಿತ್ ಅದರ್ ಆಕ್ಟಿವಿಟೀಸ್, ಸರ್ ತುಂಬಾ ಹೆಲ್ಪ್ ಮಾಡೋರು, ಯಾವಾಗ್ಲೂ ಎಲ್ಲಾದ್ರ ಮೇಲೂ ಇಂಟ್ರೆಸ್ಟ್ ತೋರಿಸ್ಕೊಂಡು ತುಂಬಾ ಚೆನ್ನಾಗಿ ಮಾಡ್ತಿದ್ವಿ.
1: ಓದ್ಲಿಕ್ಕೆ ಟೈಮ್ ಸಿಗ್ತಾ ಇತ್ತ?
0: ಹೌದು, ವಿತ್ ಸ್ಟಡೀಸ್ ಸ್ಟಡಿ ಸ್ಕೆಡ್ಯೂಲ್ ಬೇರೆ ಇರ್ತಿತ್ತು, ಆಮೇಲೆ ನಮ್ದು ಬೇರೆ ಆಕ್ಟಿವಿಟೀಸ್ ಸ್ಕೆಡ್ಯೂಲ್ ಬೇರೆ ಇರ್ತಿತ್ತು. ಎವ್ರಿ ಡೇ ಪಿಇ ಕ್ಲಾಸಸ್, ಎವ್ರಿ ಡೇ ಆಕ್ಟಿವಿಟೀಸ್, ರಿಫ್ರೆಶ್ಮೆಂಟ್ ಟೈಮ್ಸ್ ಎಲ್ಲ ಬೇರೆ ಬೇರೆ ಇರ್ತಿತ್ತು. ಸೊ ಓದಕ್ಕೂ ಟೈಮ್ ತುಂಬಾ ಸಾಕಾಗ್ತಿತ್ತು.
1: ಟೀಚರ್ಸ್ ಪಾಠ ಮಾಡ್ತಾ ಇದ್ದೆಲ್ಲ ಅರ್ಥ ಆಗ್ತಾ ಇತ್ತ?
0: ಎಲ್ಲ ಟೀಚರ್ಸ್ ಒನ್ ಕ್ರಿಯೇಟಿವ್ ಅಲ್ಲಿ ಟೀಚ್ ಮಾಡೋರು ನಮ್ಗೆ. ಅವ್ರ ನಮಗ್ ಡೌಟ್ಸ್ ಬರ್ತಿದ್ದೆ ರೇರ್ ಆಗಿ, ಅವ್ರು ಟೀಚ್ ಮಾಡ್ಬೇಕಾದ್ರೆ ತುಂಬಾ ಕಾನ್ಸಂಟ್ರೇಟ್ ಇಟ್ಕೊಂಡು ಎಂಜಾಯ್ ಮಾಡ್ಕೊಂಡು ನಮ್ ಕ್ಲಾಸ್ನ ನಾವು ಕೇಳ್ತಿದ್ವಿ. ಸೊ ಯಾವತ್ತು ಬರ್ಡನ್ ಅಂತ ಅನ್ಸ್ತಾ ಇರ್ಲಿಲ್ಲ, ಅಂಡ್ ತುಂಬಾ ನಾವು ಇಷ್ಟಪಟ್ಟು ಕಲಿತಿದ್ವಿ ಕ್ಲಾಸ್ ಅಲ್ಲಿ, ಪ್ರಾಕ್ಟಿಕಲ್ ವೇಸ್ ಅಲ್ಲೆಲ್ಲ ಟೀಚ್ ಮಾಡ್ತಿದ್ವಿ.
1: ಕೆಲವು ಮಕ್ಕಳಿಗೆ ಸ್ಕೂಲು ಅಂತಂದ್ರೆ ಅಲರ್ಜಿ ಆಗ್ಬಿಡುತ್ತೆ, ಯಾವಾಗ ರಜಾ ಕೊಡ್ತಾರೋ ಅಂತ ಹೇಳಿ, ನಿಮ್ಗೆ ಹಂಗ ಅನಿಸ್ತಾ ಇತ್ತ?
0: ನಾನು ಅಮ್ಮಂಗೆ ಯಾವಾಗ್ಲೂ ಹೇಳುವೆ, ಅಮ್ಮ ಮತ್ತೆ ಸ್ಕೂಲಿಗೆ ಹೋಗ್ಬೇಕು. ನಾನು ಒಂದು ದಿನಾನೂ ಹಾಲಿಡೇ ಹಾಕಿರ್ಲಿಲ್ಲ ಸ್ಕೂಲ್ಗೆ. ನನ್ ಫ್ರೆಂಡ್ಸ್ ಜೊತೆ ಇರ್ಬೇಕು, ಟೀಚರ್ಸ್ ಜೊತೆ ಮಾತಾಡ್ಬೇಕು, ಕ್ಲಾಸ್ ಕೇಳೋದಂದ್ರೆ ತುಂಬಾ ಇಷ್ಟ ಇತ್ತು. ಒಂದ್ ದಿನಾನು ಸ್ಕೂಲಿಗೆ ಹೋಗ್ಬಾರ್ದು, ಇವತ್ತು ಹುಷಾರಿಲ್ಲ ಅಂದ್ರು ಇವತ್ತು ಸ್ಕೂಲಿಗೆ ಹೋಗ್ಬೇಕು, ಹಾಲಿಡೇಸ್ ಇದ್ರು ಅಮ್ಮ ಸ್ಕೂಲ್ ಯಾವಾಗ ಸ್ಟಾರ್ಟ್ ಆಗುತ್ತೆ. ತುಂಬಾ ಇಷ್ಟ ಸ್ಕೂಲ್ ಅಂದ್ರೆ, ಫಸ್ಟ್ ಸ್ಕೂಲ್ಗೆ ಹೋಗ್ಬೇಕು, ಟೀಚರ್ಸ್ ನೋಡ್ಬೇಕು, ಕ್ಲಾಸ್ ಅಲ್ಲಿ ಕುತ್ಕೋಬೇಕು, ಪಾಠ ಕೇಳ್ಬೇಕು, ಫ್ರೆಂಡ್ಸ್ ಜೊತೆ ಆಟಾಡ್ಬೇಕು, ಆತರ ಇತ್ತು.
1: ಈ ಸ್ಪೋರ್ಟ್ಸ್ ಕಲ್ಚರ್ ಇದೆಲ್ಲದೂ ಕೂಡ ವನಿಹ ಓದ್ಲಿಕ್ಕೆ ಏನಾದ್ರು ಅಫೆಕ್ಟ್ ಮಾಡ್ತಾ ಇತ್ತ?
2: ಇಲ್ಲ ಇಲ್ಲ, ನಾವ್ ಎಷ್ಟು ಸ್ಪೋರ್ಟ್ಸ್ ಆಡ್ತೀವಿ ಅಷ್ಟು ನಮ್ಗೆ ಲೈಕ್ ಥಿಂಕಿಂಗ್ ಕೆಪಾಸಿಟಿ ಏನೇ ಇರಲಿ, ಫಿಸಿಕಲಿ ಇರ್ಲಿ ಮೆಂಟಲಿ ಇರ್ಲಿ, ಅವೆಲ್ಲ ಡೆವಲಪ್ ಆಗೋದು, ಅದು ವಾಸ್ಟ್ ಆಗೋದು, ಅದು ಹೆಲ್ತಿಗೂ ಕೂಡ ತುಂಬಾ ಎಫೆಕ್ಟ್ ಬೀಳೋದು. ಈಗ ನಾವ್ ಸ್ಪೋರ್ಟ್ಸ್ ಆಡ್ತೀವಿ ಅಂದ್ರೆ ಫುಲ್ ಬಾಡಿಗೆ ವರ್ಕ್ಔಟ್ ಆಗುತ್ತೆ, ಅವಾಗ ಸ್ಟಡಿ ಮೈಂಡು ಇಂಪ್ರೂವ್ ಆಗುತ್ತೆ, ಆಮೇಲೆ ಚೆನ್ನಾಗಿ ನಿದ್ದೆ ಬರೋದು, ಲೈಕ್ ಆತರ ಹೆಲ್ತಿಗೂ ತುಂಬಾ ಬೆನಿಫಿಟ್ಸ್ ಇರ್ತಿತ್ತು. ನಾವು ಸ್ಪೋರ್ಟ್ಸ್ ನ ಯಾವತ್ತು ತಿರಸ್ಕಾರ ಮಾಡಿರ್ಲಿಲ್ಲ, ಇಲ್ಲ, ಸ್ಪೋರ್ಟ್ಸ್ ನ ಸ್ಟಡಿನ ಯಾವತ್ತು ಈಕ್ವಲ್ ಆಗಿ ನೋಡಿದ್ವಿ. ನಾವು ಎಷ್ಟು ಸ್ಪೋರ್ಟ್ಸ್ ಆಡಿದ್ವಿ ಅಷ್ಟು ಓದಿದ್ವಿ, ಅದು ತುಂಬಾ ಬೆನಿಫಿಟ್ ಆಯ್ತು. ಒಂದ್ ರೀತಿ ಸ್ಪೋರ್ಟ್ಸ್ ನಮ್ಗೆ ಒಳ್ಳೆ ರಿಸಲ್ಟ್ ಗೆ ಕಾರಣ ಅಂತ ಹೇಳ್ಬೋದು.
1: ಮುಂದೆ ಏನ್ ಮಾಡ್ಬೇಕು, ಏನು ಓದ್ಬೇಕು ಅನ್ನೋಂತ ಆಸಕ್ತಿ ಇದೆ ಮನಿಹ?
2: ಈಗ ಪಿ ಸಿ ಎಂ ಬಿ ನಾನು ಸ್ಟ್ರೀಮ್ ಸೆಲೆಕ್ಟ್ ಮಾಡಿರೋದು, ನೆಕ್ಸ್ಟ್ ನೋಡ್ಬೇಕು ಎಂ ಎಸ್ ಸಿ ಏನಾದ್ರೂ ಮಾಡಿ ಲೈಕ್ ರಿಸರ್ಚ್ ಫೀಲ್ಡ್ ಹೋಗೋಣ ಅಂತ ಅನ್ಕೊಂತಿದ್ದೀನಿ,
1: ಏನಾದ್ರೂ ಒಂದು ಸಂಶೋಧನೆ ಮಾಡ್ಬೇಕು ಅಂತ ಹೇಳಿ. ಡಿವಿಟಾ,
2: ನಾನೀಗ ಪಿ ಸಿ ಎಂ ಬಿ ಸ್ಟ್ರೀಮ್ ತಗೊಂಡಿದ್ದೀನಿ, ಮೆಡಿಕಲ್ ಫೀಲ್ಡ್ ಅಲ್ಲಿ ಹೋಗೋಣ
1: ಅನ್ಕೊಂಡು, ಡಾಕ್ಟರ್ ಆಗ್ಬೇಕು ಅಂತ. ಪುಣ್ಯ,
0: ನಾನು ಪಿ ಸಿ ಎಂ ಬಿ ತಗೊಳ್ತಾ ಇದ್ದೀನಿ, ಅಂಡ್ ಆಫ್ಟರ್ ದಟ್ ಫಾರೆನ್ಸಿಕ್ ಸೈನ್ಸ್ ಇಲ್ಲ ನೀಟ್ ಕಂಪ್ಲೀಟ್ ಮಾಡ್ಬಿಟ್ಟು ಎಂ ಬಿ ಬಿ ಎಸ್ ಏನಾದ್ರೂ ಟ್ರೈ ಮಾಡೋಣ ಅಂತ.
1: ಬೇರೆ ಕ್ಷೇತ್ರಗಳು ಅಷ್ಟು ಆಸಕ್ತಿ ಇಲ್ವಾ?
0: ಇದೆ, ಬಟ್ ಜಾಸ್ತಿ ಇಷ್ಟ ಆಗೋದಂದ್ರೆ ಫೋರೆನ್ಸಿಕ್ ಸೈನ್ಸ್, ಆಮೇಲೆ ರಿಸರ್ಚ್ ಸೈಂಟಿಸ್ಟ್ ಬೇಸ್ಡ್ ಏನಾದ್ರೂ ಮಾಡೋಣ ಅಂತ ತುಂಬಾ ಇಷ್ಟ.
1: ಈಗ ನಿಮ್ಮ ಹಾಗೆ ನಮ್ಮ ಜಿಲ್ಲೆಯಲ್ಲಿ ಲಕ್ಷಾಂತರ ಮಕ್ಕಳು ಓದ್ತಾ ಇದ್ದಾರೆ, ಈ ಸರಿ 10ನೇ ತರಗತಿಯ ಪರೀಕ್ಷೆಯನ್ನು ಕೂಡ ಬರೀತಾರೆ, ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ನೀವು?
0: ನೀವು

0: ಯಾವಾಗ್ಲೂ ಅಷ್ಟೇ, ಎಷ್ಟಾಗತ್ತೆ ಅಷ್ಟು ಟ್ರೈ ಮಾಡಿ, ಮ್ಯಾಕ್ಸಿಮಮ್ ಟ್ರೈ ಮಾಡಿ. ಲಾಸ್ಟಿಗೆ ಎಷ್ಟು ಕಮ್ಮಿ ಬಂತು, ಜಾಸ್ತಿ ಬಂದ್ರೆ ಖುಷಿ ಆಗತ್ತೆ ಅಫ್ಕೋರ್ಸ್, ಕಮ್ಮಿ ಬಂತಲ್ಲ ಅಂತ ರಿಗ್ರೆಟ್ ಮಾಡೋ ಸಿಚುವೇಶನ್ ಬೇಡ ಯಾರಿಗೂ. ಸೊ ಯಾವಾಗ ಆಗತ್ತೆ ಅವಾಗ ಫುಲ್ ನಿಮ್ ಎಷ್ಟಾಗತ್ತೆ ಅಷ್ಟು ಮ್ಯಾಕ್ಸಿಮಮ್ ಟ್ರೈ ಮಾಡಿ, ಅಂಡ್ ಅವ್ರು ಫೋರ್ಸ್ ಮಾಡಿದ್ರು ಇವ್ರು ಫೋರ್ಸ್ ಮಾಡಿದ್ರು ಅಂತ ಓದಕ್ ಹೋಗ್ಬೇಡಿ. ಜಾಸ್ತಿ ಸ್ಟ್ರೆಸ್ ತಗೋಬೇಡಿ. ಅಂಡ್ ನಮ್ ಸ್ಕೂಲಲ್ಲಿ ಇರೋ ತರ ಸ್ವಲ್ಪ ಪಿ ಎಲ್ಲ ಎಂಜಾಯ್ ಮಾಡಿ, ಅಂದ್ರೆ ಸ್ಪೋರ್ಟ್ಸ್ ಎಲ್ಲ ಮಾಡಿದಾಗ ಡೋಪಾಮೈನ್ ಲೆವೆಲ್ ಇನ್ಕ್ರೀಸ್ ಆಗತ್ತೆ ಬಾಡಿಯಲ್ಲಿ, ಅವಾಗ ಲೈಕ್ ಹ್ಯಾಪಿ ಮೂಡ್ ಎಲ್ಲ ಇದ್ದಾಗ ಓದಕ್ ತುಂಬಾ ಚೆನ್ನಾಗಿರತ್ತೆ. ಸೊ ಸ್ಟ್ರೆಸ್ ತಗೋಬೇಡಿ, ಎಷ್ಟಾಗತ್ತೆ ಮ್ಯಾಕ್ಸಿಮಮ್ ನಿಮ್ ಟ್ರೈ ಮಾಡ್ಬಿಟ್ಟು ಚೆನ್ನಾಗಿ ಓದಿ, ಅಚೀವ್ ಮಾಡಿ.
1: ಬಿಟ್ಟು ನೀವು ರಾತ್ರಿ ಹೊತ್ತು ಓದಿ ಅಂತೀರಾ, ಬೆಳಗ್ಗೆ ಹೊತ್ತು ಓದಿ ಅಂತೀರಾ?
2: ಅದು ಅವ್ರವ್ರ ಕಂಫರ್ಟ್ ಮೇಲೆ ಡಿಪೆಂಡ್. ನಂತರ ಇರೋರೆಲ್ಲ ನೈಟ್ ಹೊತ್ತು ಓದಿ, ಬೇರೆಯವರೆಲ್ಲ ಬೆಳಗ್ಗೆ ಟೈಮ್.
1: ಬೆಳಗ್ಗೆ ಹೊತ್ತು ವನಿಹ?
3: ನಾನು ಮೋಸ್ಟ್ಲಿ ನೈಟ್ ಪ್ರಿಫರ್ ಮಾಡೋದು, ಯಾಕಂದ್ರೆ ಬೆಳಗ್ಗೆ ಚೆನ್ನಾಗಿ ನಿದ್ದೆ ಮಾಡಬೇಕು. ಸೊ ದಟ್ ಅವಾಗ ರೆಸ್ಟ್ ಆಫ್ ದ ಡೇ ನಾವ್ ಏನ್ ಎನರ್ಜಿ ಇರುತ್ತಲ್ಲ ಅದು ಸಿಸ್ಟೈನ್ ಆಗುತ್ತೆ, ಇಲ್ಲಾಂದ್ರೆ ಎನರ್ಜಿ ಡ್ರಾಪ್ ಆಗ್ಬಿಟ್ಟು ನಮ್ ಕೆಲ್ಸಕ್ಕೂ ತುಂಬಾ ತೊಂದರೆ ಕೊಡುತ್ತೆ. ಇಟ್ಸ್ ಬೆಟರ್ ಟು ರೀಡ್ ಇಟ್ ನೈಟ್.
1: ಪುಣ್ಯ, ಡಿವಿಟಾ ಮತ್ತೆ ವನಿಹ, ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆಗಳು. ಈ ಸಾರಿ ಒಳ್ಳೆಯ ಅಂಕಗಳನ್ನ ಪಡೆದುಕೊಂಡಿದ್ದೀರಿ. ನೀವು ಮುಂದೆ ಏನಾಗಬೇಕು ಅಂತ ಅನ್ಕೊಂಡಿದ್ದೀರೋ ಅದೆಲ್ಲವೂ ಕೂಡ ಈಡೇರಲಿ, ಇನ್ನೂ ಒಂದು ಉತ್ತಮ ಹಾದಿಯಲ್ಲಿ ನಡೆಯುವಂತಹ ಒಂದು ಸೌಭಾಗ್ಯ ನಿಮ್ಮದಾಗಲಿ ಅಂತ ಹೇಳಿ, ಇದುವರೆಗೆ ಓದಿನ ಅಭಿಪ್ರಾಯಗಳನ್ನು ಅನುಭವಗಳನ್ನು ಹಂಚಿಕೊಂಡಂತಹ ನಿಮ್ಮ ಮೂರು ಜನರಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ.
4: ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ ICSE ಹಾಸನ, ಮಕ್ಕಳ ಸಮಗ್ರ ಅಭಿವೃದ್ಧಿಗೆ ಸಮರ್ಪಿತವಾದ ಅತ್ಯುತ್ತಮ ಶಿಕ್ಷಣ ಸಂಸ್ಥೆ. ಇಲ್ಲಿ ಮಕ್ಕಳ ಭೌತಿಕ, ಭಾವನಾತ್ಮಕ, ಸಾಮಾಜಿಕ ಹಾಗೂ ಸೃಜನಾತ್ಮಕ ಬೆಳವಣಿಗೆಗೆ ವಿಶೇಷ ಆದ್ಯತೆ ಇದೆ. ಈ ಸಾಲಿನ ICSE 10th ತರಗತಿ ಬೋರ್ಡ್ ಪರೀಕ್ಷೆಯಲ್ಲಿ 100% ಪ್ರಥಮ ದರ್ಜೆ ಫಲಿತಾಂಶ ಬಂದಿರುತ್ತದೆ. ನಿಮ್ಮ ಮಗುವಿನ ಸಮಗ್ರ ಬೆಳವಣಿಗೆ ಮತ್ತು ಉಜ್ವಲ ಭವಿಷ್ಯಕ್ಕಾಗಿ ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಅತ್ಯುತ್ತಮ ಆಯ್ಕೆ. ಸಂಪರ್ಕಿಸಿ 9886565579.
5: ಇದುವರೆಗೂ ಉತ್ತಮ ಅಂಕಗಳನ್ನು ಪಡೆದಿರುವಂತಹ ಹಾಸನದ ದಿ ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ನ ವಿದ್ಯಾರ್ಥಿಗಳಾದ ಡಿವಿಟಾ ಡೇವಿಡ್, ಸಿ ವನಿಹ ಹಾಗೂ ಪುಣ್ಯ ಎಸ್ ಗೌಡ ಅವರೊಂದಿಗಿನ ಮಾತುಕತೆ ಮೂಡಿಬಂತು. ಇವರೊಂದಿಗೆ ಮಾತುಕತೆಯಲ್ಲಿ ಪಾಲ್ಗೊಂಡಿದ್ದವರು ಅರಕಲಗೂಡು ವಿ ಮಧುಸೂದನ್, ಸಹಕಾರ ನಾಜಿಮಾ ಬಾನು.
1: ಇದುವರೆಗೆ ಸಾಧನೆಯ ಹಾದಿ.
6: ಹಾಸನದ ಪುಟ್ಟು ಎಜುಕೇಶನ್ ಟ್ರಸ್ಟ್ನ ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್
7: ICSE ಪರೀಕ್ಷೆಯಲ್ಲಿ 100% ಪ್ರಥಮ ದರ್ಜೆ ಫಲಿತಾಂಶ ಪಡೆದ ಯಶೋಗಾಥೆಯ ಸರಣಿ ಮೂಡಿಬಂತು.
1: ಈ ಕಾರ್ಯಕ್ರಮದ ಪ್ರಾಯೋಜಕರು ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್, ಮಹಾಲಕ್ಷ್ಮಿ ಲೇಔಟ್ ಹಾಗೂ ಉತ್ತರ ಬಡಾವಣೆ ಹಾಸನ.
8: ಆಕಾಶವಾಣಿ ಹಾಸನ FM. ಚಿತ್ರಗೀತೆಗಳು. ಮೊದಲಿಗೆ ಕೇಳಿ ಡಾಕ್ಟರ್ ರಾಜ್ಕುಮಾರ್ ಅವರ ಸ್ವರದಲ್ಲಿ ಧರ್ಮ ಚಿತ್ರದ ಗೀತೆಯನ್ನು. ಚಿ ಉದಯಶಂಕರ್ ಅವರ ಗೀತೆಗೆ ಸಂಗೀತ ನೀಡಿದ್ದಾರೆ ಸತ್ಯಂ.

ಉದಯ್ ಸಿಂಗ್ ರವರ ರಚನೆಗೆ ರಾಗ ಸಂಯೋಜನೆ ಮಾಡಿದ್ದಾರೆ ರಾಜೇಂದ್ರ ನಾಗೇಂದ್ರ. ಚಿತ್ರ ದೇವರಗುಡಿ. ಗೀತೆಯನ್ನು ಹಾಡಿದ್ದಾರೆ ವಾಣಿ ಜಯರಾಮ್.

0: ಹಾಸನದ ತೋಟಗಾರಿಕೆ ಇಲಾಖೆಯು ಪ್ರಾಯೋಜಿಸಿರುವ ಬಾನುಲಿ ಸರಣಿ
1: ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ.
2: ತೋಟಗಾರಿಕೆ ಬೆಳೆಗಳ ಸಾಗುವಳಿ ಕ್ರಮ ಕುರಿತ ಬಾನುಲಿ ಸರಣಿ ನಿಮ್ಮ ಹಾಸನ ಆಕಾಶವಾಣಿಯಲ್ಲಿ ಪ್ರತಿ ಸೋಮವಾರ ಸಂಜೆಯ ಕೃಷಿ ರಂಗದಲ್ಲಿ.
1: ತೋಟಗಾರಿಕೆ ಬೆಳೆಗಳ ಬೇಸಾಯ ಕ್ರಮಗಳು, ರೋಗ ಕೀಟಗಳ ಹತೋಟಿ, ಕೊಯ್ಲು ಕಟಾವುಗಳ ಸೂಕ್ತ ಸಮಯ, ಸಂಸ್ಕರಣೆ, ಮೌಲ್ಯವರ್ಧನೆ ಕುರಿತ ಸಮಗ್ರ ಮಾಹಿತಿ ಹೊತ್ತು ತರಲಿದೆ ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ.
0: ಕೃಷಿ ವಿಜ್ಞಾನಿಗಳು ಹಾಗೂ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ಕೃಷಿಕರಿಗೆ ಉಪಯುಕ್ತ ಮಾಹಿತಿ ನೀಡಲಿರುವ ಫಲಸಿರಿ ಸರಣಿಯನ್ನ ಆಲಿಸಿ ಉಪಯೋಗ ಮಾಡಿಕೊಳ್ಳಿ.
2: ಆಲಿಸಿ ಎಫ್ಎಂ 102.2 ಮೆಗಾಹರ್ಟ್ಸ್ ನಲ್ಲಿ
1: ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ.
0: ಈ ಕಾರ್ಯಕ್ರಮದ ಪ್ರಾಯೋಜಕರು
1: ತೋಟಗಾರಿಕೆ ಇಲಾಖೆ ಹಾಸನ.

ಡಾಕ್ಟರ್ ರಾಜ್ಕುಮಾರ್ ಅವರ ಸ್ವರದಲ್ಲಿ ಬಹದ್ದೂರ್ ಗಂಡು ಚಿತ್ರದ ಗೀತೆ. ಗೀತರಚನೆ ಜಿ ಉದಯಶಂಕರ್ ಅವರದು. ರಾಗ ಸಂಯೋಜನೆ ಮಾಡಿದ್ದಾರೆ ಎಂ ರಂಗರಾವ್.

0: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
1: ಮಷೀನ್ ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ?
0: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
2: ಪಿ ಸುಶೀಲ ಅವರ ಸ್ವರದಲ್ಲಿ ಕೇಳಿ ಬಂಗಾರದ ಹೂವು ಚಿತ್ರದ ಗೀತೆಯನ್ನು. ಚಿ ಉದಿಶಂಕರ್ ಅವರ ಗೀತೆ, ಸಂಗೀತ ನೀಡಿದ್ದಾರೆ ರಾಜನಾಗೇಂದ್ರ.

0: ಎದ್ದು ಹೊಸ ಕಾರ್ಗೆ ಅಲ್ಲೂ ಅವಕಾಶ. ವಾವ್, ಅಪ್ಪನಿಗೆ ಸರ್ಪ್ರೈಸ್ ಕೊಡ್ತೀನಿ. ಇಷ್ಟೇ, ಸ್ವಲ್ಪ ವಿವರ ತುಂಬಿಸಿದ್ರಾಯ್ತು.
1: ನಿಂತ್ಕೋಬೇಕು.
2: ವಾಟ್? ಇಂತಹ ಪಾಪ್ಅಪ್ಸ್ ಬಗ್ಗೆ ಜಾಗರೂಕರಾಗಿರಿ. ಸ್ಕ್ಯಾಮರ್ಸ್ ಪರ್ಸನಲ್ ಡೀಟೇಲ್ಸ್ ಅನ್ನು ತಪ್ಪಾಗಿ ಯೂಸ್ ಮಾಡಬಹುದು.
3: ನಿನ್ಗೆ ಅರ್ಥ ಆಯ್ತಲ್ವಾ? ರಿಲ್ಯಾಕ್ಸ್.
0: ಆದ್ರೆ ಕಾರ್ ಗಿದ್ದಿದ್ರೆ ಅಪ್ಪ ಹೋಮ್ವರ್ಕ್ ಮಾಡಿಸ್ತಿರ್ಲಿಲ್ಲ.
2: RBI ಹೇಳುತ್ತೆ, ಸ್ಮಾರ್ಟ್ ಆಗಿರಿ, ಕೂಲ್ ಆಗಿರಿ.
4: ಭೂಕೈಲಾಸ ಚಿತ್ರದ ಗೀತೆಯನ್ನು ಕೇಳಿ ಹಾಡಿದ್ದಾರೆ CS ಜಯರಾಮನ್.

ಕೃಷ್ಣ ರುಕ್ಮಿಣಿ ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಈ ಗೀತೆಗೆ ಸಂಗೀತ ನೀಡಿದ್ದಾರೆ ಕೆ ವಿ ಮಹಾದೇವನ್.

0: ಸಾಧನೆಯ ಹಾದಿ ಸಾಧನೆಯ ಹಾದಿ
1: ಸಾಧನೆಯ ಹಾದಿ. ಹಾಸನದ ಪುಟ್ಟು ಎಜುಕೇಶನ್ ಟ್ರಸ್ಟ್ನ ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್ ಐಸಿಎಸ್ಇ ಪಠ್ಯಕ್ರಮದಲ್ಲಿ 100% ಫಲಿತಾಂಶ ಪಡೆದ ಯಶೋಗಾಥೆಯ ಸರಣಿ ಕಾರ್ಯಕ್ರಮ
2: ಪ್ರತಿ ದಿವಸ ಬೆಳಗ್ಗೆ 9:00 ಹಾಗೂ ಸಂಜೆ 5:45 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗುತ್ತಿದೆ.
3: ಅತ್ಯಂತ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳು, ಶಿಕ್ಷಕರು ಹಾಗೂ ಪೋಷಕರು ತಮ್ಮ ಯಶೋಗಾಥೆಯನ್ನು ಈ ಸರಣಿಯಲ್ಲಿ ಹಂಚಿಕೊಳ್ಳಲಿದ್ದಾರೆ.
1: ಪ್ರತಿ ದಿವಸ ಬೆಳಗ್ಗೆ ಹಾಗೂ ಸಂಜೆ ಪ್ರಸಾರವಾಗುವ ಸಾಧನೆಯ ಹಾದಿ ಸರಣಿಯನ್ನ ಆಲಿಸಿ ಅನುಕೂಲ ಮಾಡಿಕೊಳ್ಳಿ.
3: ಈ ಕಾರ್ಯಕ್ರಮದ ಪ್ರಾಯೋಜಕರು ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್, ಮಹಾಲಕ್ಷ್ಮಿ ಲೇಔಟ್ ಹಾಗೂ ಉತ್ತರ ಬಡಾವಣೆ, ಹಾಸನ.
4: ಬ್ರಹ್ಮಾಸ್ತ್ರ ಚಿತ್ರದ ಗೀತೆ ಹಾಡಿದ್ದಾರೆ SP ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ. ಗೀತರಚನೆ RN ಜಯಗೋಪಾಲ ಬರೆದು ಸಂಗೀತ ಸಂಯೋಜನೆ ಮಾಡಿದ್ದಾರೆ ಸತ್ಯಂ.

ಶಿವದಿ ಶಂಕರ್ ಅವರ ಗೀತೆಗೆ ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ. ಚಿತ್ರ ಮೇಯರ್ ಮುತ್ತಣ್ಣ. ಮೂಡಿಬರುವ ಸ್ವರ ಪಿ ವಿ ಶ್ರೀನಿವಾಸ್ ಅವರದು.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಮಲ್ಲಮ್ಮನ ಪವಾಡ ಚಿತ್ರದ ಗೀತೆಯನ್ನು ಪಿ ಸುಶೀಲಾ ಅವರ ಸ್ವರದಲ್ಲಿ. ಸಂಗೀತ ನೀಡಿದ್ದಾರೆ ವಿಜಯ ಭಾಸ್ಕರ್.

0: ಈಗ ವೇಳೆ 10:05. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭವಾಗುವುದು.
1: ಆಕಾಶವಾಣಿ ಹಾಸನ.

0: ಗೊತ್ತಿದ್ದರೂ ಗಡಿಬಿಡಿ ಮಾಡುವ
1: ಒಗಟುಗಳ ಗುಟ್ಟನ್ನ ರಟ್ಟು ಮಾಡುವ ಕಾರ್ಯಕ್ರಮ
2: ಒಗಟು ಚಿಗುಟು
3: ನೀರಿನೊಳಗಡೆ ಅಲ್ಲಾಡಿ ತಿರುಗಿ ತಿರುಗಿ ಉಳ್ಳಾಡಿ ಬೆಂದು ಬಂದಳು ಪರದಾಡಿ ಬಡವನ ಲೇಡಿ
4: ಬನ್ನಿ ಒಗಟುಗಳನ್ನ ಬಿಡಿಸುವಲ್ಲಿ ಪಾಲ್ಗೊಳ್ಳಿ.
3: ಹಾಲು ಮೊಸರು ಮುಟ್ಟಲ್ಲ ಉಪ್ಪು ಹುಳಿಯ ತಿನ್ನಲ್ಲ ಜನ್ಮದುಪವಾಸಿ ಒಡನಾಡಿ ಯಾರು ಇಲ್ಲೇಡಿ.
5: ಆತ್ಮೀಯ ಕೇಳುಗರಿಗೆಲ್ಲ ಒಗಟು ಜಿಗುಟು ನೇರ ಫೋನಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಕೆಲವರು ಈ ಒಂದು ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಬೇಕು ಅಂತ ಹೇಳಿದರೆ ನಮ್ಮ ದೂರವಾಣಿ ಸಂಖ್ಯೆಗಳು 2462289 ಮತ್ತೊಂದು 2452258 STD ಕ್ರಮಾಂಕ 08172 ಈ ಒಂದು ಸಂಖ್ಯೆಗೆ ಕರೆಯನ್ನು ಮಾಡಿ ಒಗಟನ್ನು ಬಿಡಿಸುವ ಕಾರ್ಯಕ್ರಮದಲ್ಲಿ ತಾವು ಕೂಡ ಪಾಲ್ಗೊಳ್ಳಿ. ಈಗಾಗಲೇ ಕರೆಗಳು ಬರ್ತಾ ಇದೆ, ಮೊದಲ ಕರೆ ಯಾರ್ದು ಅಂತ ಹೇಳಿ ನೋಡುವ. ನಮಸ್ತೆ.
6: ಹಲೋ.
5: ನಮಸ್ತೆ.
6: ನಮಸ್ತೆ ಸರ್,
5: ಹೇಳಿ, ತಮ್ಮ ಪರಿಚಯ ಮಾಡ್ಕೊಳ್ಳಿ.
6: ಅಶೋಕ್ ಅಂತ ಸರ್, ಕೊಮ್ಮನಹಳ್ಳಿ
5: ದುದ್ದ ಹೋಬಳಿಯಿಂದ ಅಶೋಕ್. ಈಗ ಒಗಟು ಹೇಗಿದೆ
6: ಹೇಳಿ ಸರ್.
5: ಬಂಗಾರದ ಗುಬ್ಬಿ ಬಾಲದಿಂದ ನೀರು ಕುಡಿಯುತ್ತೆ, ಬಾಯಿಯಿಂದ ಬೆಂಕಿ ಉಗುಳುತ್ತೆ.
6: ಬಂಗಾರದ ಗುಬ್ಬಿ
5: ಬಾಲದಿಂದ ನೀರು ಕುಡಿಯುತ್ತೆ, ಬಾಯಿಯಿಂದ ಬೆಂಕಿ ಉಗುಳುತ್ತೆ.
6: ಕ್ಲೂ ಕೊಡಿ ಸರ್.
5: ಬಹಳ ಸುಲಭ ಇದು.
6: ಬಂಗಾರದ ಬಾಲದಿಂದ ನೀರು ಕುಡಿಯುತ್ತೆ,
5: ಬಾಯಿಯಿಂದ ಬೆಂಕಿ ಉಗುಳುತ್ತೆ. ಗೊತ್ತಾಗ್ತಿಲ್ವಾ? ಒಳ್ಳೇದು, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ತಮಗೆ. ನಮಸ್ತೆ.
7: ನಮಸ್ತೆ ಸರ್, ಗುಂಡೇಗೌಡನ ಕೊಪ್ಪಳಿಂದ ಕಮಲಮ್ಮ.
5: ಕಮಲಮ್ಮ ಅವರಿಗೆ ಒಗಟು ಕೇಳ್ಕೊಂಡ್ರ?
7: ಕೇಳ್ಕೊಂಡೆ ಸರ್. ದೀಪ ಮತ್ತೆ ಬತ್ತಿ ಎಣ್ಣೆ.
5: ದೀಪ ಅದಲ್ವಾ?

0: ತುಂಬಾ ಸರಿ ರಿಪೀಟ್ ಆಗ್ತಾ ಇರುತ್ತೆ ಸರ್ ನಿಮ್ಮ ಆಕಾಶವಾಣಿಯಿಂದ.
1: ಹೌದಾ? ಹೌದೌದು, ಅಂದ್ರೆ ಹೊಸ ಹೊಸ ಕೇಳುಗರಿಗೆ ಇದು ಕೂಡ ಒಬ್ಬೊಬ್ಬರಿಗೆ ಗೊತ್ತಿರೋದಿಲ್ಲ, ಹಾಗಾಗಿ ಒಗಟುಗಳು ಪದೇ ಪದೇ ಕೆಲವು ಸಂದರ್ಭದಲ್ಲಿ ಬರ್ತಾ ಇರುತ್ತೆ. ಕರೆ ಮಾಡಿ ಸರಿ ಉತ್ತರವನ್ನು ತಿಳಿಸಿದ್ರಿ, ಅಭಿನಂದನೆಗಳು ತಮಗೆ. ಕೆಳಗರಿಗ ಒಂದು ಗೀತೆನ ಕೇಳೋಣ. ಸೌಭಾಗ್ಯ ಲಕ್ಷ್ಮಿ ಚಿತ್ರದ ಗೀತೆ, ಆಡಿದ್ದಾರೆ ವಾಣಿ ಜಯರಾಮ್.

ಕೇಳುಗರೆ, ಪ್ರತಿ ಮಂಗಳವಾರ ಬೆಳಗ್ಗೆ 7:15 ಪಾರಿಜಾತ ಕನ್ನಡ ಕೃತಿಗಳ ಪರಿಚಯ. ಕೇಳಿ ಪ್ರತಿ ಮಂಗಳವಾರ ಹಾಸನ ಆಕಾಶವಾಣಿಯಿಂದ ಬೆಳಗ್ಗೆ 7:15 ಪಾರಿಜಾತ ಕನ್ನಡ ಕೃತಿಗಳ ಪರಿಚಯಾತ್ಮಕ ಕಾರ್ಯಕ್ರಮ.

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: नमस्ते।
2: नमस्ते सर।
1: हेली ಈಗ ಒಗಟು ಹೀಗಿದೆ, ಬೆಳ್ಳಿ ತಿಂದು ಚಿನ್ನ ಬಿಸಾಡ್ತಾರೆ, ಬಾಳೆಹಣ್ಣು. ಹಾ ಹಾ, ಸರಿಯಾಗಿ ಒಗಟನ್ನು ಬಿಡಿಸಿದ್ರಿ, ಅಭಿನಂದನೆಗಳು ತಮಗೆ. ನಮಸ್ತೆ.
3: ಹಲೋ, ನಮಸ್ತೆ ಸರ್.
1: ಹೇಳಿ, ತಮ್ಮ ಪರಿಚಯ ಮಾಡ್ಕೊಳ್ಳಿ.
3: ನಾನು ಪುತ್ತೂರಿಂದ ತಿಮ್ಮಪ್ಪ
1: ಮಾತಾಡೋದು. ಒಗಟು ಹೀಗಿದೆ,
3: ಹೇಳಿ ಸರ್.
1: ಒಂದು ಹಸ್ತಕ್ಕೆ ಹತ್ತೆಂಟು ಬೆರಳು,
3: ಅದು
1: ಹೇಳಿ.
3: ಬಾಳೆಗೊನೆ.
1: ಬಾಳೆಗೊನೆ. ಹಾ ಹಾ ಹಾ, ಸರಿಯಾಗಿ ಹೋಗ್ತಾನೆ ಬಿಡಿಸಿದ್ರಿ, ಅಭಿನಂದನೆಗಳು ತಮಗೆ.
3: ಥ್ಯಾಂಕ್ ಯು ಸರ್,
1: ಥ್ಯಾಂಕ್. ನಮಸ್ತೆ.
4: ಹಲೋ.
1: ನಮಸ್ತೆ.
4: ಹಲೋ,
1: ಹೇಳಿ ಹೇಳಿ, ಕೇಳಿಸ್ತೇವೆ.
4: ನಾವು ಕೊಪ್ಪಳ ಜಿಲ್ಲೆ ಗಂಗಾವತಿಯಿಂದ ಸರ್, ಗಂಗಪ್ಪ ಅಂತ.
1: ಹಾ ಹಾ, ಒಗಟು ಕಾರ್ಯಕ್ರಮ ಕೇಳ್ತಾ ಇದ್ದೀರಿ,
4: ಹೇಳಕತ್ತೀನಿ ಸರ್.
1: ಹಾ ಹಾ, ಈಗ ಒಗಟು ಹೀಗಿದೆ ತಮಗೆ,
4: ಹೇಳ್ರಿ ಸರ್.
1: ಅಂಗಡಿಯಿಂದ ತರೋದು, ಮುಂದೆ ಇಟ್ಕೊಂಡು ಅಳೋದು. ಈರುಳ್ಳಿ. ಹೌದು, ಸರಿಯಾಗಿ ಒಗಟನ್ನ ಬಿಡಿಸಿದ್ರಿ, ಅಭಿನಂದನೆಗಳು ಕೂಡ ತಮಗೆ.
4: ಥ್ಯಾಂಕ್ ಯು ಸರ್.
1: ನಮಸ್ತೆ.
5: ನಮಸ್ತೆ ಸರ್, ನಾನು ಶೋಭಾ ಚಂದನ್, ಬಾಳುಪೇಟೆಯಿಂದ.
1: ಶೋಭಾ.
5: ಶೋಭಾ ಚಂದನ್.
1: ಹಾ ಹಾ, ಗೂಡಿನಲ್ಲಿನ ಪಕ್ಷಿ ನಾಡೆಲ್ಲ ನೋಡುತ್ತೆ.
5: ಕಣ್ಣು.
1: ಕಣ್ಣು. ಸುಲಭವಾಗಿದೆ,
5: ಸರಿಯಾಗಿ ಕೇಳ್ತಿದ್ದೀರಾ.
1: ಅಭಿನಂದನೆಗಳು ತಮಗೆ.
5: ಓಕೆ ಸರ್, ಥ್ಯಾಂಕ್ ಯು.
1: ಕೇಳಿದ್ರೀಗ ಮನಮೆಚ್ಚಿದ ಹುಡುಗಿ ಚಿತ್ರದ ಒಂದು ಗೀತೆಯನ್ನು ಕೇಳೋಣ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಸ್ವರದಲ್ಲಿ.

0: पेद्दू, असा काल गेल्लू अवकाश? ವಾವ್, ಅಪ್ಪನಿಗೆ ಸರ್ಪ್ರೈಸ್ ಕೊಡ್ತೀನಿ ಇಷ್ಟೇ. ಸ್ವಲ್ಪನೇ ವಿವರ ತುಂಬಿಸಿದ್ರಾಯ್ತು.
1: ನಿಂತ್ಕೋ ಬಿದ್ದು.
2: ವಾಟ್? ಇಂತಹ ಪಾಪ್ಅಪ್ಸ್ ಬಗ್ಗೆ ಜಾಗರೂಕರಾಗಿರಿ. ಸ್ಕ್ಯಾಮರ್ಸ್ ಪರ್ಸನಲ್ ಡೀಟೇಲ್ಸ್ ಅನ್ನು ತಪ್ಪಾಗಿ ಯೂಸ್ ಮಾಡಬಹುದು.
3: ನಿನ್ಗೆ ಅರ್ಥ ಆಯ್ತಲ್ವಾ? ರಿಲ್ಯಾಕ್ಸ್.
0: ಆದ್ರೆ ಕಾರ್ ಗಿದ್ದಿದ್ರೆ ಅಪ್ಪ ಹೋಮ್ವರ್ಕ್ ಮಾಡಿಸ್ತಿರ್ಲಿಲ್ಲ.
2: RBI ಹೇಳುತ್ತೆ, ಸ್ಮಾರ್ಟ್ ಆಗಿರಿ,
0: ಕೂಲ್ ಆಗಿರಿ.
4: ಕೃಷಿ ಕಸುಬಿಗೆ ಬಾನುಲಿಯ ಹೆಗಲು. ಕೃಷಿ ರಂಗ ಕಿಸಾನ್ ವಾಣಿ. ಕೃಷಿ ಮಾಹಿತಿ ರೈತರ ಮನೆಬಾಗಿಲಿಗೆ. ತಂತ್ರಜ್ಞರೊಂದಿಗೆ ಸಂವಾದ, ನೇಗಿಲ ಯೋಗಿಯೊಂದಿಗೆ ಮಾತುಕತೆ, ಅಧಿಕಾರಿಗಳ ಸಂದರ್ಶನ, ನೇರ ಸಂಪರ್ಕದಲ್ಲಿ ಸಲಹೆ ಸೂಚನೆ ಕೇಳಿ. ಕೃಷಿ ರಂಗ ಕಿಸಾನ್ ವಾಣಿ ಪ್ರತಿ ದಿವಸ ಸಂಜೆ 6:51 ನಿಮ್ಮ ಹಾಸನ ಆಕಾಶವಾಣಿಯಲ್ಲಿ ಆಲಿಸಿ. ಎಫ್ಎಂ 102.2 ಮೆಗಾಹರ್ಟ್ಸ್.
5: ನಮಸ್ತೆ.
6: ನಮಸ್ತೆ ಸರ್, ನಾನು ವಿಜಯಲಕ್ಷ್ಮಿ ಧನರಾಜರ, ಬೇಲೂರು ತಾಲೂಕು ಗುಜ್ಜನಹಳ್ಳಿಯಿಂದ.
5: ಈಗ ಒಗಟಿ ಹೀಗಿದೆ.
6: ಹಾ ಸರ್.
5: ಸಂಜೆ ತನಕ ಬಡಿದರೂ ಸದ್ದಾಗೋದಿಲ್ಲ.
6: ಸಂಜೆ ತನಕ ಬಡಿದರು ಸದ್ದಾಗೋದಿಲ್ಲ.
5: ಹೌದು.
6: ಗಡಿಯಾರ.
5: ಗಡಿಯಾರ ಸೌಂಡ್ ಸದ್ದಾಗಲ್ವಾ?
6: ಕಣ್ಣು ಕಣ್ಣು.
5: ಓಹೋ,
6: ಕಣ್ಣು ರೆಪ್ಪೆ.
5: ಯಾರೋ ಹೇಳ್ಕೊಟ್ರು.
6: ನನ್ ಮಗಳು ಸರ್.
5: ಒಳ್ಳೇದು, ಸರಿ ಉತ್ತರನ ಕೊಟ್ಟಿದ್ರಿ, ಅಭಿನಂದನೆಗಳು ತಮಗೆ.
6: ಥ್ಯಾಂಕ್ ಯು ಸರ್.
5: ನಮಸ್ತೆ.
7: ಹಲೋ, ನಮಸ್ತೆ ಸರ್, ನಾನು ಇಲ್ಲ ಶಿವ ಮಾತಾಡ್ತಾರೆ.
5: ಆಹಾ, ಶಿವ ಅವರಿಗೆ ಒಗಟಿಗಿದೆ.
7: ಹೇಳಿ.
5: ನೋಡಿದರೆ 10 ಬಣ್ಣ, ಉಜ್ಜಿದರೆ ಒಂದೇ ಬಣ್ಣ.
7: ಸೂರ್ಯನ ಸರ್? ಅದು
5: ಸೂರ್ಯ ಅಲ್ಲ.
7: ಇನ್ನೊಂದ್ಸತಿ ಹೇಳಿದ್ರೆ, ನೋಡಿದರೆ ಹತ್ರ,
5: ನೋಡಿದರೆ 10 ಬಣ್ಣ, ಉಜ್ಜಿದರೆ ಒಂದೇ ಬಣ್ಣ.
7: ನೋಡಿದರೆ 10 ಬಣ್ಣ, ಉಜ್ಜಿದರೆ ಒಂದೇ ಬಣ್ಣ.
5: ಸೋಪ. ಸೋಪು ಹೌದು. ಒಗಟನ್ನ ಬಿಡಿಸಿದ್ರಿ, ಅಭಿನಂದನೆಗಳು ತಮಗೆ.
7: ಧನ್ಯವಾದ.
5: ನಮಸ್ತೆ.
8: ಹಲೋ, ನಮಸ್ತೆ ಸರ್.
5: ಹೇಳಿ, ತಮ್ಮ ಪರಿಚಯ ಮಾಡ್ಕೊಳ್ಳಿ.
8: ಬೇಲೂರು ತಾಲೂಕು ಕೌರಿಯಿಂದ ಕಲ್ಪನಾ.
5: ಹಾ ಹಾ, ಕಲ್ಪನಾ ಅವರಿಗೆ ಈಗ ಒಗಟಿ ಹೇಗಿದೆ
8: ಹೇಳಿ ಸರ್.
5: ಹುಟ್ಟುತ್ತಲೇ ಹುಡುಗ ಟೋಪಿ ಹಾಕಿದಾನೆ.
8: ಬೆಂಕಿ ಪ್ರಸಾದ್.
5: ವೆಂಕಿಪಟ್ನ ಅಲ್ಲ.
8: ಛತ್ರಿ.
5: ಛತ್ರಿನೂ ಅಲ್ಲ.
8: ಲವಂಗ.
5: ಲವಂಗನೂ ಅಲ್ಲ.
8: ಕ್ಲೂ
5: ಕ್ಲೂ, ಇದೊಂದು ತರಕಾರಿ.
8: ಮುಳುಗಾಯ ಸರ್.
5: ಹೌದು ಹೌದು, ಬದನೆಕಾಯಿ. ಹೋಗ್ತಾನೆ ಬಿಡಿಸಿದ್ರಿ, ಅಭಿನಂದನೆಗಳು ತಮಗೆ.
8: ಥ್ಯಾಂಕ್ ಯು ಸರ್.
5: ಕೇಳುಗರೀಗ ಜೇನುಗೂಡು ಚಿತ್ರದ ಒಂದು ಗೀತೆ

0: ನಮಸ್ತೆ.
1: ಹಲೋ,
0: ನಮಸ್ತೆ.
1: ನಾವು ಗವಾನಹಳ್ಳಿಯಿಂದ ಸುಶೀಲ ಅಂತ. ಸರ್ ನಮಸ್ಕಾರ.
0: ನಮಸ್ತೆ. ಒಗಟಿ ಹೇಗಿದೆ ತಮಗೆ?
1: ಹೇಳಿ ಸರ್.
0: ಹುಟ್ಟಿದಾಗ ದೊಡ್ಡದು, ಸತ್ತಾಗ ಚಿಕ್ಕದು. ಹುಟ್ಟಿದಾಗ ದೊಡ್ಡದು, ಸತ್ತಾಗ ಚಿಕ್ಕದು.
1: ಮನುಷ್ಯ ಸರ್, ಮಕ್ಕಳು.
0: ತಪ್ಪು ತಪ್ಪು.
1: ಅಲ್ಲ
0: ಅಲ್ಲ ಅಲ್ಲ, ಬೇರೆದು.
1: ಹುಟ್ಟಿದಾಗ ಚಿಕ್ಕದು. ಹಲೋ,
0: ನೀವು ಅಲ್ಲಿ ನೋಡಿ.
1: ಅಲ್ಲ,
0: ಹಿಂದೆ ಹಿಂದೆ ತುಂಬಾ ಮಾತನಾಡ್ತಾ ಇದ್ದಾರೆ. ಆಯ್ತಾ, ಕೇಳಿಸ್ತಾ ಇಲ್ಲ ನಿಮಗೆ.
2: ಹಲೋ, ನಮಸ್ತೆ.
0: ನಮಸ್ತೆ.
2: ನಾನು ಚೈತನ್ಯ.
0: ಯಾವ ಊರಿಂದ?
2: ಹಾಸನ.
0: ಈಗ ಒಗಟು ಹೇಗಿದೆ?
2: ಹಲೋ,
0: ಒಗಟು ಹೇಗಿದೆ? ಹುಟ್ಟಿದಾಗ ದೊಡ್ಡದು, ಸತ್ತಾಗ ಚಿಕ್ಕದು, ಏನದು?
2: ಹುಟ್ಟಿದಾಗ ದೊಡ್ಡದು, ಸತ್ತಾಗ ಚಿಕ್ಕದು. ಕ್ಯಾಂಡಲ್.
0: ಮೇಣದ ಬತ್ತಿ ಅದಲ್ವಾ? ಸರಿಯಾಗಿ ಒಗಟನ್ನ ಬಿಡಿಸಿದಿರಾ, ಅಭಿನಂದನೆಗಳು. ನಮಸ್ತೆ.
3: ಹಲೋ,
0: ನಮಸ್ತೆ.
3: ನಮಸ್ತೆ ಸರ್, ನಾನು ಆಲೂರಿನಿಂದ ಕುಮಾರ್ ಅಂತ ಮಾತಾಡ್ತಾ ಇರೋದು.
0: ಈಗ ಒಗಟು ಹೇಗಿದೆ
3: ಹೇಳಿ ಸರ್.
0: ಹಗಲು ಕಾಣಲ್ಲ, ರಾತ್ರಿ ಕಾಣಿಸ್ಕೊಳ್ತೀವಿ.
3: ಹಗಲು ಕಾಣಲ್ಲ, ರಾತ್ರಿ ಕಾಣಿಸ್ಕೊಳ್ತೀವಿ.
0: ಹೌದು.
3: ನಕ್ಷತ್ರ ಸರ್?
0: ಹೌದು, ನಕ್ಷತ್ರಗಳು. ಸರಿಯಾಗಿ ಒಗಟನ್ನ ಬಿಡಿಸಿದ್ರಿ, ಅಭಿನಂದನೆಗಳು ತಮಗೆ.
3: ನಿಮಗೂ ಅಭಿನಂದನೆ ಸರ್.
0: ನಮಸ್ತೆ.
4: ಹಲೋ,
0: ನಮಸ್ತೆ, ಹೇಳಿ.
4: ಧೃತಿ.
0: ಧೃತಿ ಯಾವ ಊರಿಂದ?
4: ಹಾಸನದಿಂದ.
0: ಹಾಸನದಿಂದ ಧೃತಿ. ಈಗ ಒಗಟು ಹೀಗಿದೆ. ಸೂಜಿಗಿಂತ ಸಣ್ಣ, ಕಾಗೆಗಿಂತ ಕಪ್ಪು.
4: ಕೂದಲು.
0: ತಲೆ ಕೂದಲು, ಹೌದಲ್ವಾ? ಸರಿಯಾಗಿ ಒಗಟನ್ನ ಬಿಡಿಸಿದ್ರಿ, ಅಭಿನಂದನೆಗಳು. ಕೆಳಗರೀಗ ಕಾರ್ಯಕ್ರಮದ ಕೊನೆಗೆ ಮುಕುಂದ ಮುರಾರಿ ಚಿತ್ರದ ಒಂದು ಗೀತೆ ನಿಮಗಾಗಿ.

0: ಜಿಗಿಟೆನಿಸುವ ಒಗಟುಗಳನ್ನ ಬಿಡಿಸಿದ,
1: ಒಗಟುಗಳ ಗುಟ್ಟನ್ನ ರಟ್ಟು ಮಾಡಿದ ಕಾರ್ಯಕ್ರಮ
2: ಒಗಟು ಜಿಗಿಟು ಇಲ್ಲಿಯವರೆಗೆ ಮೂಡಿ ಬಂತು.
3: ನೀರಿನೊಳಗಡೆ ಅಲ್ಲಾಡಿ ತಿರುಗಿ ತಿರುಗಿ ಉಳ್ಳಾಡಿ ಬೆಂದು ಬಂದಳು ಪರದಾಡಿ ಬಡವನ ಲೇಡಿ.
0: ಆಸಕ್ತಿ ಕುತೂಹಲದಿಂದ ಭಾಗವಹಿಸಿದ ನಿಮ್ಮ ಈ ಕಾರ್ಯಕ್ರಮವು ಹಾಸನ ಆಕಾಶವಾಣಿಯಿಂದ ಪ್ರಸಾರವಾಯಿತು.
3: ಹಾಲು ಮೊಸರು

ಸ್ಟುಡಿಯೋದಲ್ಲಿ ಸಮಯ ಸರಿಯಾಗಿ 10:30:49. ಇದು ಆಕಾಶವಾಣಿ ಹಾಸನ ಕೇಂದ್ರ. ಈ ಮುಂದಿನ ಪ್ರಸಾರದಲ್ಲಿ ನಿಮ್ಮೊಂದಿಗೆ ಜೊತೆಯಾಗ್ತಿರೋದು ಜಿ.ಕೆ. ಶ್ಯಾಮ್ ಪ್ರಸಾದ್. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆತ್ಮೀಯ ಕೇಳುಗರೆ, ಕರೆಗೊಂದು ಗೀತೆ, ನಿಮ್ಮ ಕರೆ ನಿಮ್ಮ ಹಾಡು, ಇದು ಕೇಳುಗರ ಆಯ್ಕೆಯ ನೇರ ಫೋನಿನ ಕಾರ್ಯಕ್ರಮ. ಕರೆ ಮಾಡೋದಕ್ಕೆ ಸಂಖ್ಯೆಗಳು 2462889, ಮತ್ತೊಂದು ಸಂಖ್ಯೆ 2452258, STD ಕ್ರಮಾಂಕ 0817. ನಿಮ್ಮ ಕರೆಗಳು ಬರೋದಕ್ಕೆ ಆರಂಭವಾಗುವ ಮುನ್ನ ಒಂದು ಗೀತೆಯನ್ನು ಕೇಳಿಬರೋಣ. ಭಕ್ತ ಸಿರಿಯಾಳ ಚಿತ್ರದಿಂದ, ಗೀತೆಯ ಸಾಹಿತ್ಯ ಹುಣಸೂರು ಕೃಷ್ಣಮೂರ್ತಿ, ಸಂಗೀತ ಟಿ.ಜಿ. ಲಿಂಗಪ್ಪ, ಗೀತೆಯನ್ನು ಹಾಡಿದ್ದಾರೆ SP ಬಾಲಸುಬ್ರಹ್ಮಣ್ಯಂ.

0: ನೀವು ಕೇಳ್ತಾ ಇದ್ದೀರಾ ಕರೆಗೊಂದು ಗೀತೆ, ನಿಮ್ಮ ಕರೆ ನಿಮ್ಮ ಹಾಡು ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಮೊದಲ ಕರೆ ಯಾರು, ಎಲ್ಲಿಂದ ಕರೆ ಮಾಡಿದ್ದಾರೆ ನೋಡೋಣ. ನಮಸ್ತೆ.
1: ನಮಸ್ತೆ ಸರ್.
0: ನಮಸ್ತೆ, ನಿಮ್ಮ ಪರಿಚಯ?
1: ಚಿಕ್ಕಮಂಗ್ಳೂರಿಂದ ಸುಜಾತಾ ದಿವಾಕರ್ ಸರ್.
0: ಸುಜಾತಾ ಅವರು, ಸುಜಾತಾ ಅವರಿಗೆ ಯಾವ ಗೀತೆ ಬೇಕು
1: ಸರ್? ಮಹಾಕ್ಷತ್ರಿಯದಿಂದ ಈ ಭೂಮಿ ಆ ಶಿವನೇ ಚಾಟಿಕಣ.
0: ಖಂಡಿತ ನಿಮ್ಮ ಮೆಚ್ಚಿನ ಗೀತೆ ಪ್ರಸಾರ ಆಗುತ್ತೆ.
1: ಧನ್ಯವಾದ.
0: ಧನ್ಯವಾದ.

0: ನೀವು ಕೇಳ್ತಾ ಇದ್ದೀರಾ ಕರೆಗೊಂದು ಗೀತೆ, ನಿಮ್ಮ ಕರೆ ನಿಮ್ಮ ಹಾಡು ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಮುಂದಿನ ಕರೆ ಯಾರ್ದು ಅಂತ ನೋಡೋಣ. ನಮಸ್ತೆ.
1: ಹಲೋ.
0: ನಮಸ್ತೆ.
1: ನಮಸ್ಕಾರ ಸರ್.
0: ನಮಸ್ತೆ, ನಿಮ್ಮ ಪರಿಚಯ ಮಾಡ್ಕೊಳ್ಳಿ.
1: ನಾನು ಹಳೇಬಿಡು ಉದಿಕೆರೆಯಿಂದ ಶಕುಂತಲಾ ಅಂತ.
0: ಶಕುಂತಲಾ ಅವರು, ಶಕುಂತಲಾ ಅವರಿಗೆ ಯಾವ ಗೀತೆ ಬೇಕು?
1: ನನಗೆ ಕರ್ಣ ಧಾರಾವಾಹಿ ಕರ್ಣ ಫಿಲಂನಿಂದ ಆ ಕರ್ಣನಂತೀನಿ ದಾನಿ ಅದ್ಯ ಹಾಡು ಬೇಕು ಸರ್.
0: ಕರ್ಣ ಚಿತ್ರದಿಂದ? ಹಾಂ
1: ಸರ್.
0: ಖಂಡಿತ ನಿಮ್ಮ ಮೆಚ್ಚಿನ ಗೀತೆ ಪ್ರಸಾರ ಆಗುತ್ತೆ.
1: ತುಂಬಾ ಚೆನ್ನಾಗಿದೆ, ತುಂಬಾ ಇಷ್ಟ ನಂಗೆ ಹಾಡು.
0: ಹಾಂ ಖಂಡಿತ ನಿಮ್ಮ ಮೆಚ್ಚಿನ ಗೀತೆ ಪ್ರಸಾರ ಆಗುತ್ತೆ, ಕೇಳಿ.

0: ಆತ್ಮೀಯ ಕೇಳುಗರೆ, ನೀವು ಕೇಳ್ತಾ ಇದ್ರ ಕರೆಗೊಂದು ಗೀತೆ, ನಿಮ್ಮ ಕರೆ ನಿಮ್ಮ ಹಾಡು. ಇದು ಕೇಳುಗರ ಆಯ್ಕೆಯ ನೇರ ಫೋನ್ ಇನ್ ಕಾರ್ಯಕ್ರಮ. ಕರೆ ಮಾಡೋದಕ್ಕೆ ಸಂಖ್ಯೆಗಳು ಮತ್ತೊಮ್ಮೆ 2462889, ಮತ್ತೊಂದು ಸಂಖ್ಯೆ 2452558, ಎಸ್ ಟಿ ಡಿ ಕ್ರಮಾಂಕ 081772. ನಮ್ಮ ಮುಂದಿನ ಕರೆ, ಯಾರು ಎಲ್ಲಿಂದ ಕರೆ ಮಾಡಿದ್ದಾರೆ ನೋಡೋಣ. ನಮಸ್ತೆ.
1: ನಮಸ್ತೆ ಸರ್.
0: ನಮಸ್ತೆ, ನಿಮ್ಮ ಪರಿಚಯ ಮಾಡ್ಕೊಳ್ಳಿ.
1: ಆಲೂರಿಂದ
0: ಶಿವ ಅವರು. ಶಿವ ಅವರಿಗೆ ಯಾವ ಗೀತೆ ಪ್ರಸಾರ ಮಾಡಬೇಕು? ಭಕ್ತ ಕುಂಬಾರದಿಂದ ಯಾವ್ದಾದ್ರು ಗೀತೆ ಆಗ್ತದೆ? ಖಂಡಿತ, ಭಕ್ತ ಕುಂಬಾರದಿಂದ ಚಿತ್ರದ ಗೀತೆಯನ್ನ ಪ್ರಸಾರ ಮಾಡ್ತೇವೆ, ಕೇಳಿ.
1: ಧನ್ಯವಾದ.
0: ನಮಸ್ತೆ.

0: QR ಕೋಡ್ ಸ್ಕ್ಯಾನ್ ಮಾಡಿ 5,000 ಕ್ಯಾಶ್ ಬ್ಯಾಕ್ ಗಳಿಸಿ. ಅರೆವಾ, ದಿನ ಸುದಿನ
1: ಸಿಕ್ಕಿಬಿದ್ರು.
2: ಯುಪಿಐ ಪಿನ್ ಹಾಕೋದು ಬರೀ ಹಣ ಕಳುಹಿಸುವುದಕ್ಕಾಗಿ.
3: RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಕಡಿಮೆ ಬಡ್ಡಿಯಲ್ಲಿ ಲೋನ್ ಬೇಕಾ?
5: ಅದು ಕೂಡ ಆಪ್ ನಿಂದ.
1: ಸಿಕ್ಕಿಬಿದ್ರು.
2: ಅಪರಿಚಿತ ಆಪ್ ನಿಂದ ಬಚಾವಾಗಿ.
3: RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
6: ನೀವು ಕೇಳ್ತಾ ಇದ್ದೀರಾ ಕರೆ ಕುಂತು ಗೀತೆ, ನಿಮ್ಮ ಕರೆ ನಿಮ್ಮ ಹಾಡು. ಇದು ಕೇಳುಗರ ಆಯ್ಕೆಯ ನೇರ ಫೋನ್ ಇನ್ ಕಾರ್ಯಕ್ರಮ. ಮುಂದಿನ ಕರೆ ಯಾರು, ಎಲ್ಲಿಂದ ಕರೆ ಮಾಡಿದ್ದಾರೆ ನೋಡೋಣ. ನಮಸ್ತೆ
7: ಸರ್. ನಮಸ್ತೆ.
6: ನಮಸ್ತೆ, ನಿಮ್ಮ ಪರಿಚಯ
7: ಸರ್? ನಾವು ಇಲ್ಲಿ ಕೊಪ್ಪಳ ಜಿಲ್ಲೆಯಿಂದ ಸರ್, ಗಂಗಪ್ಪ ಅಂತ.
6: ಗಂಗಪ್ಪ ಅವರು, ಗಂಗಪ್ಪ ಅವರಿಗೆ ಯಾವ ಗೀತೆ ಬೇಕು
7: ಸರ್? ಅದು ಗಾನ ಯೋಗಿ ಪಂಚಾಕ್ಷರಿ ಚಿತ್ರದೊಳಗಿಂದ ಯಾವ್ದಾದ್ರು ಒಂದು ಹಾಡು ಪ್ರಸಾರ ಮಾಡಿರಿ ಸರ್.
6: ಆಗ್ಲಿ, ಆಗಬಹುದು. ಗಾನಯೋಗಿ ಪಂಚಾಕ್ಷರಿ ಗವಾಯಿ ಚಿತ್ರದಿಂದ ಒಂದು ಗೀತೆ ಬರ್ತಾ ಇದೆ, ಕೇಳಿ.
7: ಅದರಲ್ಲಿ ಯಾವ್ದಾದ್ರು ಒಂದು ಹಾಡು, ಎಲ್ಲವೂ ಚೆನ್ನಾಗಿದೆ ಸರ್.
6: ಖಂಡಿತ ಖಂಡಿತ.
7: ಥ್ಯಾಂಕ್ ಯು ಸರ್.
6: ಧನ್ಯವಾದ.

0: ನೀವು ಕೇಳ್ತಾ ಇದ್ದೀರಾ ಕರೆಗೊಂದು ಗೀತೆ, ನಿಮ್ಮ ಕರೆ ನಿಮ್ಮ ಹಾಡು ಕಾರ್ಯಕ್ರಮವನ್ನು. ಮುಂದಿನ ಕರೆ ಎಲ್ಲಿಂದ ಮಾಡಿದ್ದಾರೆ ನೋಡೋಣ. ನಮಸ್ತೆ.
1: ನಮಸ್ತೆ
0: ಸರ್. ನಿಮ್ಮ ಪರಿಚಯ?
1: ಹಾಸನ ಉದಯಗಿರಿ ಬಡಾವಣೆಯಿಂದ ಸರ್.
0: ನಮಸ್ತೆ. ನಿಮಗೆ ಯಾವ ಮೆಚ್ಚಿನ ಗೀತೆ ಪ್ರಸಾರ?

ಇದುವರೆಗೆ ಕರೆಗೊಂದು ಗೀತೆ, ನಿಮ್ಮ ಕರೆ ನಿಮ್ಮ ಹಾಡು, ಕೇಳುಗರ ಆಯ್ಕೆಯ ನೇರ ಫೋನಿಂಗ್ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಹಾಸನ ಸ್ಟುಡಿಯೋದಲ್ಲಿ ಸಮಯ ಸರಿಯಾಗಿ 11:12. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಫುಲ್ವಾರಿ ಗೀತೋಂ ಕಾ ಆಂಗನ್, ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಅನ್ಪಡ್ ಚಿತ್ರದ ಗೀತೆ. ಗೀತೆಗೆ ಸಾಹಿತ್ಯ ರಾಜಾ ಮೆಹದಿ ಅಲಿ ಖಾನ್ ಅವರು, ಸಂಗೀತ ಮದನ್ ಮೋಹನ್, ಗೀತೆಯನ್ನು ಹಾಡಿದ್ದಾರೆ ಲತಾ ಮಂಗೇಶ್ಕರ್.

ನೀವು ಕೇಳ್ತಾ ಇದ್ದೀರಾ ಫುಲ್ವಾರಿ ಗೀತೋಂ ಕಾ ಆಂಗನ್. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಫ್ರೀ ಲವ್ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಲತಾ ಮಂಗೇಶ್ಕರ್.

0: ತೋಟಗಾರಿಕೆ ಬೆಳೆಗಳ ಸಾಗುವಳಿ ಕ್ರಮ ಕುರಿತ ಬಾನುಲಿ ಸರಣಿ ನಿಮ್ಮ ಹಾಸನ ಆಕಾಶವಾಣಿಯಲ್ಲಿ ಪ್ರತಿ ಸೋಮವಾರ ಸಂಜೆಯ ಕೃಷಿ ರಂಗದಲ್ಲಿ.
1: ತೋಟಗಾರಿಕೆ ಬೆಳೆಗಳ ಬೇಸಾಯ ಕ್ರಮಗಳು, ರೋಗ ಕೀಟಗಳ ಹತೋಟಿ, ಕೊಯ್ಲು ಕಟಾವುಗಳ ಸೂಕ್ತ ಸಮಯ, ಸಂಸ್ಕರಣೆ, ಮೌಲ್ಯವರ್ಧನೆ ಕುರಿತ ಸಮಗ್ರ ಮಾಹಿತಿ ಹೊತ್ತು ತರಲಿದೆ ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ.
2: ಕೃಷಿ ವಿಜ್ಞಾನಿಗಳು ಹಾಗೂ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ಕೃಷಿಕರಿಗೆ ಉಪಯುಕ್ತ ಮಾಹಿತಿ ನೀಡಲಿರುವ ಫಲಸಿರಿ ಸರಣಿಯನ್ನ ಆಲಿಸಿ ಉಪಯೋಗ ಮಾಡಿಕೊಳ್ಳಿ.
0: ಆಲಿಸಿ ಎಫ್ಎಂ 102.2 ಮೆಗಾಹರ್ಟ್ಸ್ ನಲ್ಲಿ
1: ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ.
3: ಆಕಾಶವಾಣಿ ಹಾಸನ ಸಮಯ ಆಗುತ್ತಲಿದೆ 11:10. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸೋಮನಾಥ ಅಮೃತ ಪರ್ವದ ಸಂದರ್ಭದಲ್ಲಿ ಭಾರತದ ಮಾನ್ಯ ಪ್ರಧಾನಮಂತ್ರಿಯವರ ಭಾಷಣದ ನೇರ ಪ್ರಸಾರ.

ಆಕಾಶವಾಣಿ ಹಾಸನ. ಭಾವಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಜಿಎಸ್ ಶಿವರುದ್ರಪ್ಪನವರ ರಚನೆ, ಹಾಡಿದ್ದಾರೆ ಜೆವಿ ಅತ್ರಿ.

0: QR ಕೋಡ್ ಸ್ಕ್ಯಾನ್ ಮಾಡಿ 5,000 ಕ್ಯಾಶ್ ಬ್ಯಾಕ್ ಗಳಿಸಿ. ಅರೆವಾ, ದಿನ ಸುದಿನ
1: ಸಿಕ್ಕಿಬಿದ್ರು.
2: ಯುಪಿಐ ಪಿನ್ ಹಾಕೋದು ಬರೀ ಹಣ ಕಳುಹಿಸುವುದಕ್ಕಾಗಿ.
3: RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಮದುಮಗಳು ಮದುವೆಯ ಸಮಯದಲ್ಲಿ ಅವಳು ತನ್ನ ಭಾವಿ ಸಂಗಾತಿಯಿಂದ, ಅವಳ ಹೆತ್ತವರಿಂದ, ಅವಳ ಸ್ನೇಹಿತರಿಂದ ಮತ್ತು ಸಂಬಂಧಿಕರಿಂದ ಮತ್ತು ಅವಳ ಜಗತ್ತೇ ಆಗಿರುವ ಪ್ರೀತಿಪಾತ್ರರಿಂದ ಏನನ್ನು ನಿರೀಕ್ಷಿಸುತ್ತಾಳೆ? ಅವರ ಪ್ರೀತಿ ಮತ್ತು ಆಶೀರ್ವಾದಗಳನ್ನು ಮೀರಿದ ಒಂದನ್ನು ಹೃದಯದಲ್ಲಿರಿಸಿದ್ದಾಳೆ. ಅದುವೇ ಶಾಶ್ವತವಾಗಿ ಬೆಳಗುವ ಭರವಸೆ. ಏಕೆಂದರೆ ಆ ಭರವಸೆಯನ್ನು ಅವಳು ತನ್ನ ಜೀವನದುದ್ದಕ್ಕೂ ಕಾಪಾಡಿಕೊಳ್ಳುತ್ತಾಳೆ. ವಧುವನ್ನು ಅಲಂಕರಿಸುವ ಸುಂದರವಾದ ಆಭರಣಗಳಂತೆ ಹೊಳೆಯುವ ಐಶ್ವರ್ಯ, ಅದುವೇ ಭರವಸೆ.
5: ಈ ಎಲ್ಲಾ ಭರವಸೆಗಳೊಂದಿಗೆ ನಮ್ಮದೊಂದು ಭರವಸೆ, ನಿಮ್ಮ ಮದುವೆಯನ್ನು ನಾವು ಅವಿಸ್ಮರಣೀಯ ಕ್ಷಣವನ್ನಾಗಿ ಮಾಡುತ್ತೇವೆ. GRT ಬ್ರೈಡ್ಸ್ ಮದುಮಗಳ ಆಭರಣ ಸಂಗ್ರಹ. ಇದು ಪ್ರತಿಯೊಬ್ಬ ವಧುವು ಅಲಂಕರಿಸಬೇಕಾದ ಸಂಪತ್ತು. GRT ಬ್ರೈಡ್ಸ್ ಫ್ರಮ್ GRT ಜುವೆಲ್ಲರ್ಸ್. ಶುಭ ಆರಂಭಗಳ ಪ್ರಾರಂಭ.
6: ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಸಬ್ಬನಹಳ್ಳಿ ಶಶಿಧರ ರಚನೆ, ಹಾಡಿದ್ದಾರೆ ಲಕ್ಷ್ಮೀ ಹೊಯ್ಸಳ.

ಇದುವರೆಗೆ ಭಾವಗೀತೆಗಳ ಕಾರ್ಯಕ್ರಮ ಮೂಡಿಬಂತು. ಆಕಾಶವಾಣಿ ಹಾಸನ ಸ್ಟುಡಿಯೋದಲ್ಲಿ ಸಮಯ ಸರಿಯಾಗಿ 1:30:06. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಲೂಸಿಯ ಚಿತ್ರದ ಗೀತೆ. ಗೀತೆಯನ್ನು ಹಾಡಿದ್ದಾರೆ ಅನನ್ಯ ಭಟ್ ಹಾಗೂ ಉದಿತ್ ಹರಿತಸ್.

ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಭಕ್ತ ಪ್ರಹ್ಲಾದ ಚಿತ್ರದ ಗೀತೆ. ಗೀತೆಯನ್ನು ಹಾಡಿದ್ದಾರೆ ಪಿ ಜಯಚಂದ್ರನ್.

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಕವಿರತ್ನ ಕಾಳಿದಾಸ ಚಿತ್ರದ ಗೀತೆ. ಗೀತೆಯನ್ನು ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್. ಗೀತೆಗೆ ಸಂಗೀತ ಎಂ ರಂಗಾರಾವ್, ಸಾಹಿತ್ಯ ಜಿ ಉದಯಶಂಕರ್ ಅವರದ್ದು.

ಆತ್ಮೀಯ ಕೇಳುಗರೆ, ಗಮನಿಸಿ, ಇಂದು ಸಂಜೆ 5 ಗಂಟೆಗೆ ಕನ್ನಡ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗ್ತದೆ. ಕಾರ್ಯಕ್ರಮಕ್ಕೆ ಕರೆ ಮಾಡೋದಕ್ಕೆ ಸಂಖ್ಯೆಗಳನ್ನು ಬರೆದಿಟ್ಕೊಳ್ಳಿ. 246-289, ಮತ್ತೊಂದು ಸಂಖ್ಯೆ 245-258. ಎಸ್ ಟಿ ಡಿ ಕ್ರಮಾಂಕ 0-81-72.

0: ಸಾಧನೆಯ ಹಾದಿ ಸಾಧನೆಯ ಹಾದಿ ಸಾಧನೆಯ ಹಾದಿ. ಹಾಸನದ ಪುಟ್ಟು ಎಜುಕೇಶನ್ ಟ್ರಸ್ಟ್ನ ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್ ಐಸಿಎಸ್ಇ ಪಠ್ಯಕ್ರಮದಲ್ಲಿ 100% ಫಲಿತಾಂಶ ಪಡೆದ ಯಶೋಗಾಥೆಯ ಸರಣಿ ಕಾರ್ಯಕ್ರಮ
1: ಪ್ರತಿ ದಿವಸ ಬೆಳಗ್ಗೆ 9 ಗಂಟೆಗೆ ಹಾಗೂ ಸಂಜೆ 5:45 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗುತ್ತಿದೆ.
2: ಅತ್ಯಂತ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳು, ಶಿಕ್ಷಕರು ಹಾಗೂ ಪೋಷಕರು ತಮ್ಮ ಯಶೋಗಾಥೆಯನ್ನು ಈ ಸರಣಿಯಲ್ಲಿ ಹಂಚಿಕೊಳ್ಳಲಿದ್ದಾರೆ.
0: ಪ್ರತಿ ದಿವಸ ಬೆಳಗ್ಗೆ ಹಾಗೂ ಸಂಜೆ ಪ್ರಸಾರವಾಗುವ ಸಾಧನೆಯ ಹಾದಿ ಸರಣಿಯನ್ನ ಆಲಿಸಿ ಅನುಕೂಲ ಮಾಡಿಕೊಳ್ಳಿ.
2: ಈ ಕಾರ್ಯಕ್ರಮದ ಪ್ರಾಯೋಜಕರು ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್, ಮಹಾಲಕ್ಷ್ಮಿ ಲೇಔಟ್ ಹಾಗೂ ಉತ್ತರ ಬಡಾವಣೆ, ಹಾಸನ.
3: ಆತ್ಮೀಯ ಕೇಳುಗರೇ, ಗಮನಿಸಿ, ಇಂದು ಸಂಜೆ 5:45 ಸಾಧನೆಯ ಹಾದಿ. ಹಾಸನದ ಪುಟ್ಟು ಎಜುಕೇಷನ್ ಟ್ರಸ್ಟ್ನ ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್ ಐಸಿಎಸ್ಇ ಪರೀಕ್ಷೆಯಲ್ಲಿ 100% ಪ್ರಥಮ ದರ್ಜೆ ಫಲಿತಾಂಶ ಪಡೆದ ಯಶೋಗಾಥೆಯ ಸರಣಿ ಕಾರ್ಯಕ್ರಮ. ಇಂದಿನ ಸಂಚಿಕೆಯಲ್ಲಿ ಉತ್ತಮ ಅಂಕಗಳನ್ನು ಸಂಪಾದಿಸಿರುವ ಹಾಸನದ ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್ನ ವಿದ್ಯಾರ್ಥಿ ವಿ ತನ್ವಿಕಾ ಅವರ ಪೋಷಕರಾದ ಎಚ್ಪಿ ಕೃಪಾ ಅವರೊಂದಿಗೆ ಮಾತುಕತೆ. ಕಾರ್ಯಕ್ರಮದ ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್. ಪ್ರಾಯೋಜಕರು ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್, ಮಹಾಲಕ್ಷ್ಮಿ ಲೇಔಟ್ ಹಾಗೂ ಉತ್ತರ ಬಡಾವಣೆ, ಹಾಸನ. ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ದೇವದಾಸಿ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ವಾಣಿ ಜಯರಾಮ್.

0: ಇದುವರೆಗೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿ ಬಂತು.
1: ಹಾಸನದ ಪುಟ್ಟು ಎಜುಕೇಷನ್ ಟ್ರಸ್ಟ್ನ ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್ ಐಸಿಎಸ್ಇ ಪಠ್ಯಕ್ರಮದಲ್ಲಿ 100% ಫಲಿತಾಂಶ ಪಡೆದ ಯಶೋಗಾಥೆಯ ಸರಣಿ ಕಾರ್ಯಕ್ರಮ
2: ಪ್ರತಿ ದಿವಸ ಬೆಳಗ್ಗೆ 9 ಗಂಟೆಗೆ ಹಾಗೂ ಸಂಜೆ 5:45 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗುತ್ತಿದೆ.
3: ಅತ್ಯಂತ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳು, ಶಿಕ್ಷಕರು ಹಾಗೂ ಪೋಷಕರು ತಮ್ಮ ಯಶೋಗಾಥೆಯನ್ನು ಈ ಸರಣಿಯಲ್ಲಿ ಹಂಚಿಕೊಳ್ಳಲಿದ್ದಾರೆ.
1: ಪ್ರತಿ ದಿವಸ ಬೆಳಗ್ಗೆ ಹಾಗೂ ಸಂಜೆ ಪ್ರಸಾರವಾಗುವ ಸಾಧನೆಯ ಹಾದಿ ಸರಣಿಯನ್ನ ಆಲಿಸಿ ಅನುಕೂಲ ಮಾಡಿಕೊಳ್ಳಿ.
3: ಈ ಕಾರ್ಯಕ್ರಮದ ಪ್ರಾಯೋಜಕರು ದಿ ಸ್ಕಾಲರ್

0: ಮತ್ತು ಕಾರ್ಮಿಕ ಹಕ್ಕುಗಳನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಸುರಕ್ಷಿತ, ಉತ್ಪಾದಕ ಮತ್ತು ನ್ಯಾಯಯುತ ಕೆಲಸದ ವಾತಾವರಣ ನಿರ್ಮಾಣಕ್ಕೆ ಒತ್ತು ನೀಡಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಸರಬರಾಜಾಗಿರುವ ರಸಗೊಬ್ಬರಗಳನ್ನು ಯಾವುದೇ ಕಾರಣಕ್ಕೂ ಬೇರೆ ಜಿಲ್ಲೆಗಳಿಗೆ ಮಾರಾಟ ಮಾಡಬಾರದು ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿ ಡಾ KN ಅನುರಾಧ ರಸಗೊಬ್ಬರ ಉತ್ಪಾದಕ ಸಂಸ್ಥೆಗಳ ಪ್ರತಿನಿಧಿಗಳಿಗೆ ಹಾಗೂ ಮಾರಾಟಗಾರರಿಗೆ ಸೂಚನೆ ನೀಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಭವನದಲ್ಲಿ ನಡೆದ 2026-27 ಸಾಲಿನ ಕೃಷಿ ಪರಿಕರ ತಯಾರಕರ ಮತ್ತು ಮಾರಾಟಗಾರರ ಜಿಲ್ಲಾ ಮಟ್ಟದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಅಧಿಕೃತ ರಸಗೊಬ್ಬರ ಮಾರಾಟ, ಪರವಾನಿಗೆ ಇಲ್ಲದೆ ರಸಗೊಬ್ಬರ ದಾಸ್ತಾನು ಮತ್ತು ಮಾರಾಟ ಮಾಡುವುದು ಕಾನೂನು ಬಾಹಿರವಾಗಿದೆ. 2026 ಸಾಲಿನ ಮುಂಗಾರು ಹಂಗಾಮಿಗೆ ರಸಗೊಬ್ಬರಗಳ ಪೂರೈಕೆ ಮತ್ತು ವಿತರಣೆಯಲ್ಲಿ ಯಾವುದೇ ವ್ಯತ್ಯಯವಾಗದಂತೆ ಕ್ರಮ ವಹಿಸಬೇಕಿದೆ ಎಂದು ನಿರ್ದೇಶನ ನೀಡಿದ್ದಾರೆ. ರೈತರಿಗೆ ರಸಗೊಬ್ಬರ ಲಭ್ಯತೆಯ ಬಗ್ಗೆ ಅರಿವು ಮೂಡಿಸಲು ಮತ್ತು ರಸಗೊಬ್ಬರಗಳಿಗೆ ಪರ್ಯಾಯವಾಗಿ ಸಾವಯವ ಗೊಬ್ಬರಗಳನ್ನು ಹೆಚ್ಚು ಬಳಕೆ ಮಾಡುವಂತೆ, ರಸಗೊಬ್ಬರ ಮಾರಾಟ ಮಳಿಗೆಯ ಮುಂದೆ ದಾಸ್ತಾನು ಮತ್ತು ಗರಿಷ್ಠ ಮಾರಾಟ ದರದ ವಿವರಗಳನ್ನು ಸಾರ್ವಜನಿಕರಿಗೆ ಕಾಣುವಂತೆ ಹಾಕಬೇಕು ಎಂದು ತಿಳಿಸಿದ್ದಾರೆ. ಯೂರಿಯಾವನ್ನು KKisan ತಂತ್ರಾಂಶದ ಮೂಲಕ ಮಾರಾಟ ಮಾಡಲು ಪ್ರತಿ ತಾಲೂಕಿನಲ್ಲಿ ಚಿಲ್ಲರೆ ಮಾರಾಟಗಾರರಿಗೆ ತರಬೇತಿ ಆಯೋಜಿಸುವಂತೆ ಸಹಾಯಕ ಕೃಷಿ ನಿರ್ದೇಶಕರಿಗೆ ಇದೇ ವೇಳೆ ಜಿಲ್ಲಾಧಿಕಾರಿ ಸೂಚಿಸಿದ್ದಾರೆ. ದಾವಣಗೆರೆ ಜಿಲ್ಲೆಯಲ್ಲಿ ಪ್ರಧಾನಮಂತ್ರಿ ಆವಾಸ್ ನಗರ ಯೋಜನೆಯಡಿ ಮನೆ ನಿರ್ಮಾಣ ಕಾರ್ಯ ಚುರುಕುಗೊಂಡಿದ್ದು, ಈವರೆಗೆ %84.67 ಭೌತಿಕ ಪ್ರಗತಿ ಸಾಧಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ GM ಗಂಗಾಧರ ಸ್ವಾಮಿ ತಿಳಿಸಿದ್ದಾರೆ. ದಾವಣಗೆರೆ ಜಿಲ್ಲಾಧಿಕಾರಿಗಳ ಸಭಾಂಗಣದಲ್ಲಿ ಪ್ರಧಾನಮಂತ್ರಿಗಳ 15 ಅಂಶಗಳ ಕಾರ್ಯಕ್ರಮದ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಒಟ್ಟು 3376 ಮನೆಗಳು ಮಂಜೂರಾಗಿದ್ದು, ಈ ಪೈಕಿ 2637 ಮನೆಗಳ ನಿರ್ಮಾಣ ಕಾರ್ಯ ವಿವಿಧ ಹಂತಗಳಲ್ಲಿ ಪ್ರಗತಿಯಲ್ಲಿದೆ ಎಂದು ಹೇಳಿದ್ದಾರೆ. ಯೋಜನೆಯಡಿ ನಿಗದಿಪಡಿಸಲಾಗಿದ್ದ 959 ಅಲ್ಪಸಂಖ್ಯಾತ ಫಲಾನುಭವಿಗಳ ಗುರಿಯನ್ನು ಸಂಪೂರ್ಣವಾಗಿ ತಲುಪಲಾಗಿದೆ. ಇದರಲ್ಲಿ 812 ಮಂದಿ ಮುಸ್ಲಿಂ ಸಮುದಾಯದವರಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಡಿ ಜಿಲ್ಲೆಯ 4 ಮದರಸಗಳ ಆಧುನೀಕರಣಕ್ಕೆ ತಲಾ 50 ಲಕ್ಷ ರೂಪಾಯಿಗಳಂತೆ ಒಟ್ಟು 2 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಲಾಗಿದೆ. ಅಲ್ಪಸಂಖ್ಯಾತ ಹೆಣ್ಣು ಮಕ್ಕಳ ಉನ್ನತ ಶಿಕ್ಷಣಕ್ಕಾಗಿ ಜಿಲ್ಲೆಯಲ್ಲಿ ಶೀಘ್ರದಲ್ಲೇ ಪದವಿ ಪೂರ್ವ ಕಾಲೇಜು ನಿರ್ಮಾಣ ಆರಂಭವಾಗಲಿದೆ ಎಂದು ಜಿಲ್ಲಾಧಿಕಾರಿ ತಿಳಿಸಿದ್ದಾರೆ. ಪ್ರಸಕ್ತ ಸಾಲಿನ ಹಿಂಗಾರು ಹಂಗಾಮಿನಲ್ಲಿ ಕೇಂದ್ರ ಸರ್ಕಾರದ ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಡಿ ಕಡಲೆಕಾಳು ಖರೀದಿಯ ಕಾಲಾವಧಿಯನ್ನು ಇದೇ 28ರವರೆಗೆ ವಿಸ್ತರಿಸಿದೆ. ಈ ಯೋಜನೆಯಡಿ ಈಗಾಗಲೇ ನೋಂದಾಯಿತರಾಗಿರುವ ರೈತರಿಂದ ಮಾತ್ರ ಉತ್ಪನ್ನವನ್ನು ಖರೀದಿಸಲಾಗುತ್ತದೆ. ಖರೀದಿ ಪ್ರಕ್ರಿಯೆಯ ಉಳಿದ ನಿಯಮ ಹಾಗೂ ನಿಬಂಧನೆಗಳಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ. ಜಿಲ್ಲೆಯ ಎಲ್ಲ ಅರ್ಹ ರೈತರು ನಿಗದಿತ ಅವಧಿಯೊಳಗೆ ತಮ್ಮ ಕಡಲೆಕಾಳು ಉತ್ಪನ್ನವನ್ನು ಮಾರಾಟ ಮಾಡಿ ಬೆಂಬಲ ಬೆಲೆಯ ಪ್ರಯೋಜನ ಪಡೆಯಬೇಕು ಎಂದು ಬಳ್ಳಾರಿಯ ಕೃಷಿ ಮಾರಾಟ ಇಲಾಖೆಯ ಉಪನಿರ್ದೇಶಕ ಡಾ ಮಂಜುನಾಥ್ ಮನವಿ ಮಾಡಿದ್ದಾರೆ. ಮಂಗಳೂರು ಆಕಾಶವಾಣಿಯಲ್ಲಿ ಹಿರಿಯ ಎಂಜಿನಿಯರಿಂಗ್ ಸಹಾಯಕರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಹರೀಶ್ ಆಚಾರ್ ಅವರು ನಿನ್ನೆ ತಮ್ಮ ಸ್ವಗೃಹದಲ್ಲಿ ಹೃದಯಾಘಾತದಿಂದ ನಿಧನರಾಗಿದ್ದಾರೆ. ಅವರಿಗೆ 59 ವರ್ಷ ವಯಸ್ಸಾಗಿತ್ತು. ಮುಂದಿನ ತಿಂಗಳು ನಿವೃತ್ತರಾಗಲಿದ್ದ ಹರೀಶ್ ಆಚಾರ್ ಅವರು ಬ್ರಹ್ಮಾವರ, ಕಾರವಾರ, ಮಡಿಕೇರಿ, ಹಾಸನ ಮತ್ತು ಮಂಗಳೂರು ಆಕಾಶವಾಣಿ ಕೇಂದ್ರಗಳಲ್ಲಿ ಕಾರ್ಯನಿರ್ವಹಿಸಿದ್ದರು. ರಾಜ್ಯ ಸರ್ಕಾರಿ ನೌಕರರ ತುಟ್ಟಿ ಭತ್ಯೆ %1.5 ಹೆಚ್ಚಳ, ಈ ವರ್ಷದ January 1 ಪೂರ್ವಾನ್ವಯ. ಶೀಘ್ರವೇ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡುವಂತೆ ರಾಜ್ಯ ಸರ್ಕಾರಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆಗ್ರಹ. ಪಿಎಂ ಇಡ್ರೈವ್ ಯೋಜನೆಯಡಿ ದೇಶಾದ್ಯಂತ ಇವಿ ಚಾರ್ಜಿಂಗ್ ಮೂಲಸೌಕರ್ಯ ಸಕ್ರಿಯಗೊಳಿಸುವ ಕುರಿತು ಬೆಂಗಳೂರಿನಲ್ಲಿ ನಾಳೆ ರಾಷ್ಟೀಯ ಸಮ್ಮೇಳನ. ಹಾಗೂ ಕೃಷಿ ಕ್ಷೇತ್ರದಲ್ಲಿ ಮಕ್ಕಳ ಬಳಕೆಗೆ ತಡೆ, ಪ್ರಾಯೋಗಿಕ ಅಧ್ಯಯನಕ್ಕೆ ಬಾಗಲಕೋಟೆ ಜಿಲ್ಲೆ ಆಯ್ಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 3:00.

ಆಕಾಶವಾಣಿ ಹಾಸನ. ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಎರಡು ಕನಸು ಚಿತ್ರದ ಗೀತೆ. ಗೀತೆಯನ್ನು ಹಾಡಿದ್ದಾರೆ ಎಸ್ ಜಾನಕಿ.

0: ಹಾಸನದ ಪುಟ್ಟು ಎಜುಕೇಶನ್ ಟ್ರಸ್ಟ್ನ ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್ ಐಸಿಎಸ್ಇ ಪಠ್ಯಕ್ರಮದಲ್ಲಿ 100% ಫಲಿತಾಂಶ ಪಡೆದ ಯಶೋಗಾಥೆಯ ಸರಣಿ ಕಾರ್ಯಕ್ರಮ.
1: ಪ್ರತಿ ದಿವಸ ಬೆಳಗ್ಗೆ 9 ಗಂಟೆಗೆ ಹಾಗೂ ಸಂಜೆ 5:45 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗುತ್ತಿದೆ.
2: ಅತ್ಯಂತ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳು, ಶಿಕ್ಷಕರು ಹಾಗೂ ಪೋಷಕರು ತಮ್ಮ ಯಶೋಗಾಥೆಯನ್ನು ಈ ಸರಣಿಯಲ್ಲಿ ಹಂಚಿಕೊಳ್ಳಲಿದ್ದಾರೆ.
0: ಪ್ರತಿ ದಿವಸ ಬೆಳಗ್ಗೆ ಹಾಗೂ ಸಂಜೆ ಪ್ರಸಾರವಾಗುವ ಸಾಧನೆಯ ಹಾದಿ ಸರಣಿಯನ್ನ ಆಲಿಸಿ ಅನುಕೂಲ ಮಾಡಿಕೊಳ್ಳಿ.
2: ಈ ಕಾರ್ಯಕ್ರಮದ ಪ್ರಾಯೋಜಕರು ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್, ಮಹಾಲಕ್ಷ್ಮಿ ಲೇಔಟ್ ಹಾಗೂ ಉತ್ತರ ಬಡಾವಣೆ, ಹಾಸನ.
3: ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಶ್ರೀಮಂಜುನಾಥ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

0: ಚಿತ್ರಗೀತೆಗಳ ಕಾರ್ಯಕ್ರಮದ ಕಡೆಯಲ್ಲಿ ಕೇಳಿ ಶ್ರೀಕೃಷ್ಣ ದೇವರಾಯ ಚಿತ್ರದ ಗೀತೆ. ಗೀತೆಯನ್ನು ಹಾಡಿದ್ದಾರೆ ಎಸ್ ಜಾನಕಿ.
1: ಪದ ಪದ್ಯ ಪದ

ಇದುವರೆಗೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿ ಬಂತು. ಆಕಾಶವಾಣಿ ಹಾಸನ. ಸಮಯ ಆಗುತ್ತಲಿದೆ 3 ಗಂಟೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕನ್ನಡದಲ್ಲಿ ವಾರ್ತೆ.

ಕೇಳುಗರೆ, ಇದು ನಿಮ್ಮ ಮನ ಮಿಡಿತದ ಹೃದಯದ ತುಡಿತವಾದ ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ 102.2 ಮೆಗಾಹರ್ಟ್ಸ್ಗಳಲ್ಲಿ. ಸಮಯ 4:59.05. ನಮ್ಮೆಲ್ಲ ಆತ್ಮೀಯ ಅಭಿಮಾನಿ ಕೇಳುಗರಿಗೆ ನಿಮ್ಮ ನೆಚ್ಚಿನ ಬಾನುಲಿ ಗೆಳೆಯ ಷಣ್ಮುಖ ಹೆಚ್ ವಿ ಮಾಡುವ ಪ್ರೀತಿಯ ನಮಸ್ಕಾರಗಳು.

0: ಆತ್ಮೀಯ ಶ್ರೋತೃ ಬಾಂಧವರೇ, ತಮ್ಮೆಲ್ಲರಿಗೂ ಕನ್ನಡ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಾ ಇಂದಿನ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಲು ಸಂಪರ್ಕಕ್ಕೆ ದೂರವಾಣಿ ಸಂಖ್ಯೆಗಳು 2462289 ಮತ್ತು 2452258 STD ಕ್ರಮಾಂಕ 081722 ಅಂತ ಹೇಳ್ತಾ, ಹಾಗಿದ್ರೆ ಇನ್ನೇಕೆ ತಡ ನಿಮ್ಮ ನೆಚ್ಚಿನ ಗೀತೆಗಳನ್ನ ಕೇಳಲಿಕ್ಕೆ ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂತ ಹೇಳ್ತಾ ಮೊದಲ ಕರೆಯನ್ನ ಸ್ವೀಕರಿಸುವಂತ ಸಮಯ. ಮೊದಲ ಕರೆ ಯಾರು, ಎಲ್ಲಿಂದ ಮಾಡಿದ್ದಾರೆ ಕೇಳೋಣ. ನಮಸ್ತೆ.
1: ನಮಸ್ತೆ ಸರ್.
0: ನಮಸ್ತೆ, ಹೇಳಿ ಯಾರು, ಎಲ್ಲಿಂದ, ತಮ್ಮ ಪರಿಚಯ ಮಾಡ್ಕೊಳ್ಳಿ.
1: ಸರ್, ತಾರಾ ಅಂತ ದೊಡ್ಡಮಲ್ಲಿನಿಂದ ಮಾತಾಡ್ತಾ ಇರೋದು ಸರ್.
0: ತಾರಾ ಅವರೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ.
1: ಥ್ಯಾಂಕ್ ಯು ಸರ್.
0: ಹೇಳಿ ತಾರಾ ಅವರೇ, ಇವತ್ತಿನ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಕನ್ನಡದ ಯಾವ ಚಿತ್ರಗೀತೆಯನ್ನು ತಾವು ಕೇಳಲಿಕ್ಕೆ ಬಯಸ್ತಾ ಇದ್ದೀರಾ?
1: ಸರ್, ಕರೆ ಸಿಕ್ತಿಲ್ಲ, ಇದು ಅಪರೂಪ ಕರೆ ಸಿಕ್ಕಿದೆ, ತುಂಬಾ ಸಂತೋಷ ಆಗ್ತಿದೆ ಸರ್. ಆಕಾಶವಾಣಿ ಎಲ್ಲಾ ಪ್ರೋಗ್ರಾಮ್ ಗಳು ಕೇಳ್ತೀನಿ, ತುಂಬಾ ಚೆನ್ನಾಗಿ ಮೂಡ್ ಬರ್ತಾ ಇದೆ ಸರ್, ತುಂಬಾ ಖುಷಿ ಆಗುತ್ತೆ.
0: ಧನ್ಯವಾದಗಳು ತಮಗೆ.
1: ಥ್ಯಾಂಕ್ ಯು ಸರ್. ನಮ್ಗೆ ಈ ದಿನ ಬಾಳೆ ಬಂಧನ ಮೂವಿಯಿಂದ ಚಿನ್ನದಂತ ನಾಡಿಗೆ ರನ್ನದಂತ ರಾಜ ಅಂತ ಸಾಂಗ್ ಬರುತ್ತೆ ಸರ್, ಆ ಸಾಂಗ್ ಪ್ಲೇ ಮಾಡಿ ಸರ್.
0: ಆ ಗೀತೆ ತಮಗೆ ಬಹಳ ಇಷ್ಟನಾ?
1: ಇಷ್ಟ ಸರ್, ಯಾಕಂದ್ರೆ ಇದ್ರಲ್ಲಿ ಹಾಡಲ್ಲಿ ಮುಪ್ಪಿನಲ್ಲಿ ಆದವರೇ ಮಕ್ಕಳು ಕೇಳು, ನೀತಿಗೆಟ್ಟ ಮಕ್ಕಳಿಗಿಂತ ಒಂದು ನಾಯಿಯ ಮೇಲು ಅಂತ ಬರುತ್ತೆ ಸರ್. ಅದು

ವಾದಗಳು. ಕೇಳಿದರೆ ಆರಂಭಕ್ಕೆ ಕೇಳಿ ಪಿ ಬಿ ಶ್ರೀನಿವಾಸ್ ಮತ್ತು ಪಿ ಸುಶೀಲ ಅವರು ಹಾಡಿರುವ ಬಾಳಬಂಧನ ಚಿತ್ರದ ಗೀತೆ. ಸಂಗೀತ ಸಂಯೋಜನೆ ಜಿ ಕೆ ವೆಂಕಟೇಶ್ ಅವರಿಂದ, ಸಾಹಿತ್ಯ ಕೂರ ಸೀತಾರಾಮ ಶಾಸ್ತ್ರಿ ಅವರದು.

0: ಹಾಸನದ ತೋಟಗಾರಿಕೆ ಇಲಾಖೆಯು ಪ್ರಾಯೋಜಿಸಿರುವ ಬಾನುಲಿ ಸರಣಿ
1: ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ.
2: ತೋಟಗಾರಿಕೆ ಬೆಳೆಗಳ ಸಾಗುವಳಿ ಕ್ರಮ ಕುರಿತ ಬಾನುಲಿ ಸರಣಿ ನಿಮ್ಮ ಹಾಸನ ಆಕಾಶವಾಣಿಯಲ್ಲಿ ಪ್ರತಿ ಸೋಮವಾರ ಸಂಜೆಯ ಕೃಷಿ ರಂಗದಲ್ಲಿ.
1: ತೋಟಗಾರಿಕೆ ಬೆಳೆಗಳ ಬೇಸಾಯ ಕ್ರಮಗಳು, ರೋಗ ಕೀಟಗಳ ಹತೋಟಿ.

0: ಕೊಯ್ಲು ಕಟಾವುಗಳ ಸೂಕ್ತ ಸಮಯ, ಸಂಸ್ಕರಣೆ, ಮೌಲ್ಯವರ್ಧನೆ ಕುರಿತ ಸಮಗ್ರ ಮಾಹಿತಿ ಹೊತ್ತು ತರಲಿದೆ ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ.
1: ಕೃಷಿ ವಿಜ್ಞಾನಿಗಳು ಹಾಗೂ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ಕೃಷಿಕರಿಗೆ ಉಪಯುಕ್ತ ಮಾಹಿತಿ ನೀಡಲಿರುವ ಫಲಸಿರಿ ಸರಣಿಯನ್ನ ಆಲಿಸಿ ಉಪಯೋಗ ಮಾಡಿಕೊಳ್ಳಿ.
2: ಆಲಿಸಿ ಎಫ್ಎಂ 102.2 ಮೆಗಾಹರ್ಟ್ಸ್ ನಲ್ಲಿ
0: ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ.
1: ಈ ಕಾರ್ಯಕ್ರಮದ ಪ್ರಾಯೋಜಕರು
0: ತೋಟಗಾರಿಕೆ ಇಲಾಖೆ ಹಾಸನ.
3: ಕೇಳಿದರೆ ಇದು ನಿಮ್ಮ ಅಚ್ಚುಮೆಚ್ಚಿನ ಆಕಾಶವಾಣಿ ಹಾಸನ. ನೀವು ಕೇಳ್ತಾ ಇದ್ದೀರಾ ಕನ್ನಡ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ. ಮುಂದಿನ ಕರೆಯನ್ನ ಸ್ವೀಕರಿಸುವಂತ ಸಮಯ. ನಮಸ್ತೆ.
4: ಹಲೋ, ನಮಸ್ತೆ ಸರ್.
3: ನಮಸ್ತೆ, ಹೇಳಿ.
4: ನಾನು ಪುತ್ತೂರಿನಿಂದ ಸರಸ್ವತಿ ತಿಮ್ಮಪ್ಪ ಮಾತಾಡುತ್ತಿದ್ದೇನೆ.
3: ಹೇಳಿ ಸರಸ್ವತಿ ಅವರೇ, ಹೇಗಿದೆ ಪುತ್ತೂರಿನಲ್ಲಿ ವಾತಾವರಣ ಈಗ?
4: ವಾತಾವರಣ ಮಳೆ ಬಂದು ಬಂದಿದೆ ಸರ್.
3: ಮಳೆ ಬಂತಾ?
4: ಮಳೆ ಬಂತು. ಮೊನ್ನೆ ಬಂದಿದೆ, ಅದಕ್ಕೆ ಮುಂಚೆ ಒಮ್ಮೆ ಬಂದಿದೆ, ಇವತ್ತು ಬಂತು, ನಿನ್ನೆ ಮಾತ್ರ ಬರಲಿಲ್ಲ.
3: ಹೇಳಿ, ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಯಾವ ಗೀತೆಯನ್ನ ಇವತ್ತು ಕೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀರಾ?
4: ನನಗೆ ಅನುರಾಧ ಗಣಿತಿ ಚಿತ್ರದಿಂದ ಶ್ರೀಕಂಠ ವಿಷಕಂಠ ಅಂತ ಒಂದು
3: ಹಾಡಿಂಟಿದೆ. ಬಹಳ ಇಷ್ಟ
4: ನನಗೆ. ಅಂದ್ರೆ ಇಲ್ಲಿ ಪುತ್ತೂರು ಮಾಳಿಂಗೇಶ್ವರ ದೇವಸ್ಥಾನದಲ್ಲಿ ಪೂಜೆ ಇರ್ತದೆ ಸರ್, ಸೋಮವಾರ. ಹಾಗೆ ಅಲ್ಲಿಗೆ ಹೋಗ್ತೇವೆ ನಾವು, ಅದಕ್ಕೆ ಬೇಕಾಗಿ ಕೇಳಿದ್ವಿ ಸರ್.
3: ಅದಕ್ಕೋಸ್ಕರ ಗೀತೆ. ಹಾಗಾಗಿ ಆ ಗೀತೆ ತಾವು ಕೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀರಾ?
4: ಹೌದು ಸರ್.
3: ಖಂಡಿತ ಸರಸ್ವತಿ ಅವರೇ, ನಿಮ್ಮ ನೆಚ್ಚಿನ ಗೀತೆಯನ್ನ ನಾವಂತೂ ಪ್ರಸಾರ ಮಾಡ್ತೀವಿ, ಕೇಳಿ.
4: ಆಯ್ತು, ಥ್ಯಾಂಕ್ ಯು ಸರ್.
3: ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
4: ನಮಸ್ತೆ ಸರ್.
3: ನಮಸ್ಕಾರ. ಕೇಳಿದ್ರೆ ಈಗ ಆಲಿಸಿ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವ, ಉಪೇಂದ್ರ ಕುಮಾರ್ ಅವರ ಸಂಗೀತ ಸಂಯೋಜನೆ ಇರುವ, ಚಿ ಉದಯಶಂಕರ್ ಅವರ ಸಾಹಿತ್ಯದ ಅನುರಾಗ ಅರಳಿತು ಚಿತ್ರದ ಗೀತೆ.

0: ಕೇಳುಗರೆ, ಪ್ರತಿ ಮಂಗಳವಾರ ಬೆಳಗ್ಗೆ 7:15 ಪಾರಿಜಾತ ಕನ್ನಡ ಕೃತಿಗಳ ಪರಿಚಯ. ಕೇಳಿ ಪ್ರತಿ ಮಂಗಳವಾರ ಹಾಸನ ಆಕಾಶವಾಣಿಯಿಂದ ಬೆಳಗ್ಗೆ 7:15 ಪಾರಿಜಾತ ಕನ್ನಡ ಕೃತಿಗಳ ಪರಿಚಯಾತ್ಮಕ ಕಾರ್ಯಕ್ರಮ.
1: ಕೇಳುಗರೆ, ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕನ್ನಡ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಾ ಮುಂದಿನ ಕರೆಯನ್ನ ಸ್ವೀಕರಿಸುವಂತ ಸಮಯ. ನಮಸ್ತೆ, ಯಾರು ಎಲ್ಲಿಂದ?
2: ನಮಸ್ತೆ ಸರ್, ಮೇನಕಾ ನಟರಾಜ್ ಬೆಳಗಾರ ಬೀದಿಯಿಂದ.
1: ನಮಸ್ತೆ ಮೇನಕಾ ಅವರೇ, ಹೇಗಿದ್ದೀರಾ?
2: ಚೆನ್ನಾಗಿದ್ದೀನಿ ಸರ್. ಆರಾಮಾಗಿದ್ದೀರಾ ಸರ್?
1: ಹಾ, ನಾವೆಲ್ಲ ಆರಾಮಾಗಿದ್ದೀವಿ. ಹೇಳಿ, ಈಗ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇವತ್ತು ಯಾವ ಗೀತೆಯನ್ನ ಕೇಳಬೇಕು ಅಂತೇಳಿ? ಅನುರಾಗ ಬಂಧನ ಚಿತ್ರದ ಗೀತೆ. ಆ ಗೀತೆ ಬಹಳ ಇಷ್ಟನಾ ತಮ್ಗೆ?
2: ಹೇಳ್ತಾ ಇರ್ತೀನಿ, ಚೆನ್ನಾಗಿದೆಯಲ್ಲ ಸರ್. ಹಾಗಾಗಿ
1: ಖಂಡಿತ ಮೋನಿಕಾ ಅವರೇ, ನಿಮಗೋಸ್ಕರ ನಿಮ್ಮ ನೆಚ್ಚಿನ ಗೀತೆ ಪ್ರಸಾರ ಆಗುತ್ತೆ.
2: ಧನ್ಯವಾದಗಳು.
1: ಕೇಳಿ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಹೀಗೆ ಭಾಗವಹಿಸ್ತಾ ಇರಿ. ಧನ್ಯವಾದಗಳು. ಕೇಳಿದ್ರೆ ಈಗ ಅಲ್ಸೋಣ ಮತ್ತೊಮ್ಮೆ ಅನುರಾಗ ಬಂಧನ ಚಿತ್ರದ ಇನ್ನೊಂದು ಗೀತೆ. ಗೀತೆಯನ್ನ ಹಾಡಿದ್ದಾರೆ ಎಸ್ ಜಾನಕಿ. ವಿಜಯನಾರಸಿಂಹ ಅವರ ಸಾಹಿತ್ಯಕ್ಕೆ ಸಂಗೀತವನ್ನ ಅಳವಡಿಸಿದ್ದಾರೆ ರಾಜನ್ ಮತ್ತು ನಾಗೇಂದ್ರ.

0: ಸಾಧನೆಯ ಹಾದಿ ಸಾಧನೆಯ ಹಾದಿ ಸಾಧನೆಯ ಹಾದಿ. ಹಾಸನದ ಪುಟ್ಟು ಎಜುಕೇಶನ್ ಟ್ರಸ್ಟ್ನ ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್ ಐಸಿಎಸ್ಇ ಪಠ್ಯಕ್ರಮದಲ್ಲಿ 100% ಫಲಿತಾಂಶ ಪಡೆದ ಯಶೋಗಾಥೆಯ ಸರಣಿ ಕಾರ್ಯಕ್ರಮ
1: ಪ್ರತಿ ದಿವಸ ಬೆಳಗ್ಗೆ 9:00 ಹಾಗೂ ಸಂಜೆ 5:45 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗುತ್ತಿದೆ.
2: ಅತ್ಯಂತ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳು, ಶಿಕ್ಷಕರು ಹಾಗೂ ಪೋಷಕರು ತಮ್ಮ ಯಶೋಗಾಥೆಯನ್ನು ಈ ಸರಣಿಯಲ್ಲಿ ಹಂಚಿಕೊಳ್ಳಲಿದ್ದಾರೆ.
0: ಪ್ರತಿ ದಿವಸ ಬೆಳಗ್ಗೆ ಹಾಗೂ ಸಂಜೆ ಪ್ರಸಾರವಾಗುವ ಸಾಧನೆಯ ಹಾದಿ ಸರಣಿಯನ್ನ ಆಲಿಸಿ ಅನುಕೂಲ ಮಾಡಿಕೊಳ್ಳಿ.
2: ಈ ಕಾರ್ಯಕ್ರಮದ ಪ್ರಾಯೋಜಕರು ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್, ಮಹಾಲಕ್ಷ್ಮಿ ಲೇಔಟ್ ಹಾಗೂ ಉತ್ತರ ಬಡಾವಣೆ, ಹಾಸನ.
3: ಕೇಳಿದರೆ ನೀವು ಆಲಿಸ್ತಾ ಇದ್ದೀರಾ ನಿಮ್ಮ ಅಚ್ಚುಮೆಚ್ಚಿನ ಹಾಸನ ಆಕಾಶವಾಣಿಯಲ್ಲಿ ನಿಮ್ಮ ಇಷ್ಟದ ಕಾರ್ಯಕ್ರಮ ಕನ್ನಡ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ. ಹಾಗಿದ್ರೆ ಮುಂದಿನ ಕರೆಯನ್ನ ಸ್ವೀಕರಿಸಿ ಅವರ ಇಷ್ಟದ ಗೀತೆ ಯಾವುದು ಅಂತ ಹೇಳಿ ತಿಳ್ಕೊಳ್ಳುವಂತ ಸಮಯ. ನಮಸ್ತೆ, ಯಾರು ಎಲ್ಲಿಂದ?
4: ಹಲೋ, ನಮಸ್ಕಾರ ಸರ್, ನಾನು ಸಕಲೇಶ್ಪುರದಿಂದ ಗಿರಿಜಾ.
3: ಗಿರಿಜಾ ಅವರೇ ನಮಸ್ಕಾರ, ಹೇಗಿದೆ ಸಕಲೇಶ್ಪುರದಲ್ಲಿ ಈಗ ವಾತಾವರಣ?
4: ಸಕಲೇಶ್ಪುರಕ್ಕೆ ಮಳೆಯೇ ಬಂದಿಲ್ಲ ಸರ್, ಪುಣ್ಯಾರ್ಚನೆ ನಾವು ಮನೆ ಮನೇಲಿ ಮಾಡ್ಕೊಳ್ಳೋ ಸರಿಯಾಗಿಲ್ಲ ಅಂತ ಆಕಾಶದಿಂದ ಪುಣ್ಯಾರ್ಚನೆ ಮಾಡಿ ಹೋಗ್ತಾ ಇದೆ.
3: ಮಳೆ ಬಂದಿಲ್ಲ,
4: ನಾಲ್ಕನೇ ಉದ್ರಿ ಉದ್ರಿ ಹೋಗ್ತಾ ಇದೆ.
3: ನೀವೆಲ್ಲರೂ ಮಳೆ ನಿರೀಕ್ಷೆಯಲ್ಲಿ ಇದ್ದೀರಾ?
4: ನಿರೀಕ್ಷೆಲೇ ಇದೀವಿ, ಸಕೇಂದ್ರ ಶಕೆ ಸರ್, ಮಂಗಳೂರು ತರ ಆಗೋಗ್ಬಿಟ್ಟಿದೆ ಸಕಲೇಶ್ಪುರ.
3: ತುಂಬಾ ಬಿಸಿಲು ಶಕೆ. ಹೌದು ಹೌದು
4: ಹೌದು ಸರ್, ಹೌದು.
3: ಎಲ್ಲರೂ ಮಳೆ ಬಯಸ್ತಾ ಇದ್ದಾರೆ ಈ ಸಂದರ್ಭದಲ್ಲಿ.
4: ತುಂಬಾ ದಗೆ ದಗೆ ದಗೆ.
3: ಹಾಗೇನೆ ನೋಡಿ, ತುಂಬಾ ಮಳೆ ಬಂದ್ರು ಬೇಸರ ಮಾಡ್ಕೋತೀವಿ, ತುಂಬಾ ಬಿಸಿಲಾದ್ರೂ ಬೇಸರ ಮಾಡ್ಕೋತೀವಿ.
4: ಮಳೆ ಬರಬೇಕಿತ್ತು, ಯಾಕೋ ಬರ್ತಾನೆ ಇಲ್ಲ ಈ ವರ್ಷ.
3: ಬರುತ್ತೆ ಬರುತ್ತೆ, ನಾವು ಹೇಳದಂಗೆ ಕೇಳಲ್ವಲ್ಲ ಅದೆಲ್ಲ.
4: ವರುಣ ದೇವ ಕರುಣೆ ತೋರಿಸ್ಬೇಕು.
3: ಹೌದು, ಹೇಳಿ ಗಿರಿಜಾ ಅವರೇ, ಯಾವ ಗೀತೆಯನ್ನ ಕೇಳಲಿಕ್ಕೆ?
4: ನನಗೆ ಸಂಯುಕ್ತ ಚಿತ್ರದಿಂದ ಆಕಾಶ ಬಾಗಿದೆ ಆ ಹಾಡ್ಬೇಕು ಸರ್. ಯಾರು ಕೇಳಿರ್ಲಿಲ್ಲ, ನಾನು ಅದಕ್ಕೆ ಕೇಳೋಣ ಅಂತ ಅನ್ನಿಸ್ತು.
3: ಯಾರು ಕೇಳಿರ್ಲಿಲ್ಲ ಅಂತ ಕೇಳ್ತಿದ್ರ? ನಿಮ್ಗೆ
4: ಕೇಳ್ತಾರೆ, ನಂಗೆ ಕೇಳ್ಬೇಕು ಅಂತ ಅನ್ನಿಸ್ತು. ಅದಕ್ಕೆ ಕೇಳ್ತಾ ಇದ್ದೀನಿ ಪ್ರಸಾರ ಮಾಡಿ ಅಂತ.
3: ಖಂಡಿತ ಗಿರಿಜಾ ಅವರೇ, ನಿಮ್ಮನ್ನು ನಾವು ನಿರಾಸೆ ಮಾಡಲ್ಲ, ನಿಮ್ಮ ನೆಚ್ಚಿನ ಗೀತೆ ಪ್ರಸಾರ ಆಗುತ್ತೆ, ಕೇಳಿ ಆನಂದಿಸಿ.
4: ಥ್ಯಾಂಕ್ ಯು ಸರ್,
3: ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ, ಹೀಗೆ ಕರೆ ಮಾಡ್ತಾ ಇರಿ.
4: ಧನ್ಯವಾದ.
3: ಧನ್ಯವಾದಗಳು. ಕೇಳಿದ್ರೀಗ ಆಲಿಸೋಣ ಗಿರಿಜಾ ಅವರ ಕೋರಿಕೆಯ ಸಂಯುಕ್ತ ಚಿತ್ರದ ಗೀತೆ. ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಸಂಗೀತದ ಯೋಜನೆ ಸೀತಾರಾಮ್ ಶ್ರೀನಿವಾಸರಾವ್ ಅವರಿಂದ, ಸಾಹಿತ್ಯ ಜಿ ಉದಯಶಂಕರ್ ಅವರದು. ಕೇಳಿ ಸಂಯುಕ್ತ ಚಿತ್ರದ ಗೀತೆ.

0: ಪ್ರೀತಿಯ ಕೇಳುಗರೆ, ಪ್ರತಿ ಬುಧವಾರ ರಾತ್ರಿ 8 ಗಂಟೆಗೆ ಸುರಗಿ ಸಾಹಿತ್ಯ ಸಂಚಿಕೆ ನಿಮ್ಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಪ್ರಸಾರವಾಗಲಿದೆ. ಕೇಳಿ, ಪ್ರತಿ ಬುಧವಾರ ರಾತ್ರಿ 8 ಗಂಟೆಗೆ ಸಾಹಿತ್ಯದ ಪರಿಮಳ ಸೂಸುವ ಕಾರ್ಯಕ್ರಮ ಸುರಗಿ.
1: ಇದು ಕನ್ನಡ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ ನಿಮ್ಮ ನೆಚ್ಚಿನ ಹಾಸನ ಆಕಾಶವಾಣಿಯಲ್ಲಿ. ಕೇಳಿದ್ರೆ ಮುಂದಿನ ಕರೆಯನ್ನ ಸ್ವೀಕರಿಸಿ ಅವರಿಗೆ ಇಷ್ಟವಾದಂತಹ ಗೀತೆ ಯಾವುದು ಅಂತ ಹೇಳಿ ಕೇಳುವಂತಹ ಸಮಯ. ನಮಸ್ತೆ, ಯಾರು ಎಲ್ಲಿಂದ?
2: ನಮಸ್ತೆ ಸರ್, ನಾನು ಬಾಳುಪೇಟೆ ಚಿನ್ನಳ್ಳಿಂದ ಈಶ್ವರ್ ಮಾತಾಡ್ತೀನಿ.
1: ನಮಸ್ತೆ ಈಶ್ವರ್ ಅವರೇ, ಬಾಳುಪೇಟೆಯಿಂದ?
2: ಹೌದು ಸರ್, ಚಿನ್ನಳ್ಳಿಂದ ಬರ್ತ ಪುಟ್ಟಂ ಗ್ರಾಮ.
1: ಮಳೆ ಆಯ್ತಾ ತಮ್ಮೂರಿಗೆ?
2: ಸರ್ ಇಲ್ಲ ಸರ್, ಒಂದು ಇದು ಟೋಟಲ್ ಒಂದು 2 ಇಂಚ್ ಮಳೆ ಆಗಿದೆ ಸರ್. ನಮಗೆ 20 ಇಂಚ್ ಮಳೆ ಆಗ್ಬೇಕಿತ್ತು.
1: ಹೌದಾ, 2 ಇಂಚ್ ಆಗಿರೋದು, ಇನ್ನು
2: 2 ಇಂಚ್ ಮಳೆ ಆಗಿದೆ.
1: ಹಾಗಾಗಿ ಬಿಸಿಲಿನ ಕಾವು ತುಂಬಾ ಇದೆ.
2: ತುಂಬಾ ಇದೆ, ತುಂಬಾ ಇದೆ. ಮಳೆ ಬಹಳ ನಿರೀಕ್ಷೆಯಿಂದ ಕಾಯ್ತಾ
1: ಇದ್ದೀನಿ. ವ್ಯವಸಾಯ ತಾವೇನಾದ್ರೂ ಮಾಡ್ತೀರಾ?
2: ಸರ್ ನಾವು ಕಟ್ಟಡ ಕಾರ್ಮಿಕ ಸರ್ ನಾನು.
1: ಹೇಳಿ ಈಶ್ವರ್ ಅವರೇ, ಆಕಾಶವಾಣಿ ಕಾರ್ಯಕ್ರಮಗಳನ್ನ ತಾವು ಕೇಳ್ತಾ ಇರ್ತೀರಾ?
2: ಹೌದು ಸರ್, ಕಾಯಂ ಗಿರಾಕಿ
1: ಕೇಳುಗರ್ ನೀವು. ಇವತ್ತಿನ ಕಾರ್ಯಕ್ರಮದಲ್ಲಿ ತಮ್ಗೆ ಕರೆ ಸಿಕ್ಕಿದೆ, ಯಾವ ಗೀತೆಯನ್ನ ತಾವು ಕೇಳಿ ಖುಷಿ ಪಡ್ಲಿಕ್ಕೆ ಬಯಸ್ತೀರಾ?
2: ಸರ್ ನಾನು ಮಳೆಯಿಂದಾಗಿ, ಮುಂಗಾರು ಮಳೆಯಿಂದ, ಮುಂಗಾರು ಮಳೆಯೇ ಆಡ್ಬೇಕು.
1: ಮಳೆ ಬಂದಿಲ್ಲ ಅಂತ ಹೇಳಿ ಮಳೆ ಕರ್ಸುವಂತ ಪ್ರಯತ್ನ ಹಾಡ್ ಕೇಳ್ತಾ ಇದೀರಾ?
2: ಹೌದೌದು,
1: ಮುಂಗಾರು ಮಳೆ ಇನ್ನೂ ಸಮಯ ಇದೆ, ಆದ್ರೂ ಮಳೆ ಬರ್ಲಿ ಅಂತ ಹೇಳಿ ಆಶಿಸ್ತಾ ಇದೀರಾ?
2: ಹೌದು ಸರ್,
1: ಧನ್ಯವಾದ ಕರೆ. ಖಂಡಿತ ಖಂಡಿತ, ಮಳೆ ಎಲ್ರಿಗೂ ಬೇಕು, ಬರ್ಲಿ ಮಳೆ. ಧನ್ಯವಾದಗಳು ತಮ್ಗೆ ಕರೆ ಮಾಡಿದಕ್ಕೆ. ನಿಮ್ಮ ನೆಚ್ಚಿನ ಗೀತೆ ಪ್ರಸಾರ ಮಾಡ್ತೀವಿ, ಕೇಳಿ ತಾವು.
2: ಓಕೆ ಸರ್, ಥ್ಯಾಂಕ್ ಯು,
1: ಧನ್ಯವಾದಗಳು. ಕೇಳಿದ್ರೆ ಈಗ ಆಲ್ಸೋಣ ಸೋನು ನಿಗಮ್ ಅವರು ಹಾಡಿರುವ ಮುಂಗಾರು ಮಳೆ ಚಿತ್ರದ ಗೀತೆ.

0: ಕೇಳುಗರೆ, ಇದೇ ಬುಧವಾರ ಸಂಜೆ 5 ಗಂಟೆಗೆ ಪ್ರಸಾರವಾಗುವ ಆದಿಚುಂಚನಗಿರಿ ಆರೋಗ್ಯವಾಣಿ ಕಾರ್ಯಕ್ರಮದಲ್ಲಿ ಗೌಟ್ ಅರ್ಥ್ರೈಟಿಸ್ ಈ ಕುರಿತು ಮಾಹಿತಿ ಮಾಡಿಕೊಡಲಿದ್ದಾರೆ ಡಾಕ್ಟರ್ ನಮಿತಾ ಡಿ. ಇವರೊಂದಿಗೆ ಸುಜಾತಾ ಎಫ್ ತಳವಾರ್.
1: ಗೌಟ್ ಆರ್ಥರೈಟಿಸ್ ಏನ್ ಟ್ರೀಟ್ಮೆಂಟ್ ಮೇಡಮ್? ಇದಕ್ಕೆಲ್ಲ
2: ಮೆಡಿಕೇಶನ್ಸ್ ಏನ್ ಹೇಳ್ತಾರೆ ಅದು ಪ್ರಾಪರ್ ಆಗಿ ತಗೊಂಡು ಮೇನ್ ಆಗಿ ಫಿಸಿಕಲ್ ಫಿಟ್ನೆಸ್ ಹೆಲ್ತಿ ಲೈಫ್ ಸ್ಟೈಲ್ ಮಾಡಿದ್ರೆ ಕಂಟ್ರೋಲ್ ಅಲ್ಲಿ ಇಟ್ಕೋಬಹುದು.
0: ತಪ್ಪದೇ ಕೇಳಿ, ಇದೇ ಬುಧವಾರ ಸಂಜೆ 5 ಗಂಟೆಗೆ ಆದಿಚುಂಚನಗಿರಿ ಆರೋಗ್ಯವಾಣಿ.
3: ಕನ್ನಡ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ಮುಂದಿನ ಕರೆ ಯಾವು ಅಂತ ಹೇಳಿ ನೋಡೋಣ. ನಮಸ್ತೆ, ಯಾರು ಇದು?
4: ನಮಸ್ತೆ ಸರ್, ನಾನು ಆಸನಿಂದ ಕೋಮಲ ಮಾತಾಡ್ತಿರೋದು ಸರ್.
3: ನಮಸ್ತೆ ಕೋಮಲ ಅವರೇ, ಏನ್ ಮಾಡೋದು ಕೋಮಲ ಅವರು? ಹೇಳಿ ಕೋಮಲ ಅವರೇ, ಏನ್ ಮಾಡೋದು ಅಂತ ಕೇಳಿದ್ವಿ.
4: ಹಲೋ ಸರ್.
3: ಕೋಮಲ ಅವರೇ, ಕೇಳಿಸ್ತಾ ಇಲ್ವಾ ನನ್ನ ಧ್ವನಿ ನಿಮಗೆ?
4: ಕೇಳಿಸ್ತಾ ಇದೆ ಸರ್.
3: ಏನ್ ಕೆಲಸ ಮಾಡ್ತಾರೆ ಕೋಮಲ ಅವರು ಅಂತ ಕೇಳಿದ್ವಿ.
4: ಹೌಸ್ ವೈಫ್ ಸರ್.
3: ಹೌಸ್ ವೈಫ್ ಕೋಮಲ ಅವರೇ, ಹಸನ್ ಆಕಾಶವಾಣಿ ಕೇಳ್ತಾ ಇರ್ತೀರ ತಾವು?
4: ಹಾ ಸರ್, ನಾವು ಪ್ರಾಪರ್ ಬೆಂಗಳೂರಲ್ಲಿ ಇರೋದು. ಇವಾಗ ಸಮ್ಮರ್ ಹಾಲಿಡೇಸ್ ಬಂದಿದೀವಿ, ಅದರಿಂದ ನಾವು ಬೆಳಗ್ಗೆ ಹಾಕಿದ್ರೆ ಸಂಜೆ 10 ಗಂಟೆ ಮಧುರಗಾನ ಮುಗಿಯೋ ಗಂಟ ರೇಡಿಯೋ ಕೇಳ್ತಾನೆ ಇರ್ತೀವಿ ಸರ್.
3: ಬೆಂಗಳೂರಲ್ಲೂ ಕೇಳ್ತೀರ ತಾವು?
4: ಇಲ್ಲ ಸರ್, ಅಲ್ಲಿ ಬೆಂಗಳೂರಲ್ಲಿ ಫೋನ್ ಆಪ್ ಡೌನ್ಲೋಡ್ ಮಾಡ್ಕೊಂಡಿಲ್ಲ, ಅದರಿಂದ ಇಲ್ಲಿ ಹಾಸನಿಗೆ ಬಂದ್ರೆ ಮಾತ್ರ ಮಿಸ್ ಮಾಡಲ್ಲ.
3: ಆಪ್ ಡೌನ್ಲೋಡ್ ಮಾಡ್ಕೊಂಡು ಬೆಂಗಳೂರಿನಲ್ಲೂ ಕೇಳಿ ನೀವು, ಖುಷಿ ಆಗುತ್ತೆ ನಮಗೆ. ಹೇಳಿ, ಇವತ್ತು ಯಾವ ಗೀತೆಯನ್ನ ತಾವು ಕೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀರಿ?
4: ನನಗೆ ಬ್ರಹ್ಮಗಂಟು ಫಿಲಂ ಇಂದ ಸರಿತಾ ಮತ್ತೆ ಶ್ರೀಧರ್ ಮಾಡಿದಾರಲ್ಲ, ಅದ್ರಲ್ಲಿ ಅವರೆಂದು ನನ್ನವರು ಹಿಂದೆಂದು ನನ್ನವರು ಅಂತ ಸಾಂಗ್ ಇದೆಯಲ್ಲ ಸರ್,
3: ಆ ಗೀತೆ ತನಗೆ ಬಹಳ ಇಷ್ಟನಾ?
4: ಹಾ ಸರ್,
3: ಖಂಡಿತ. ಕೋಮಲ್ ಅವರೇ, ನಿಮ್ಮ ನೆಚ್ಚಿನ ಗೀತೆ ಪ್ರಸಾರ ಮಾಡ್ತೀವಿ, ಕೇಳಿ ತಾವು.
4: ಥ್ಯಾಂಕ್ ಯು ಸರ್,
3: ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಹೀಗೆ ಕೇಳ್ತಾ ಇರಿ.
4: ಥ್ಯಾಂಕ್ ಯು.
3: ಕೇಳಿದ್ರೆ ಈಗ ಆಲಿಸಿ ಎಸ್ ಜಾನಕಿ ಮತ್ತೆ ಮಂಜುಳಾ ಅವರು ಹಾಡಿರುವ ಬ್ರಹ್ಮಗಂಟು ಚಿತ್ರದ ಗೀತೆ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ಜೋಡಣೆ ಮಾಡಿದ್ದಾರೆ ವಿಜಯ ಆನಂದ್.

0: ಇದು ಕನ್ನಡ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ. ನಮಸ್ತೆ, ಹೇಳಿ.
1: ನಮಸ್ತೆ ಸರ್, ನಾನು ಶಿವ ಮಾತಾಡ್ತು.
0: ಶಿವ ಅವರೇ, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ಧನ್ಯವಾದ.
0: ಹೇಳಿ ಶಿವ ಅವರೇ, ಯಾವ ಗೀತೆಯನ್ನ ಕೇಳಲಿಕ್ಕೆ ತಾವು ಇವತ್ತು ಆಸೆ ಪಡ್ತಾ ಇದ್ದೀರಾ?
1: ನಿಮ್ಗೆ ಸ್ನೇಹದ ಪ್ರೀತಿಯಿಂದ ಪ್ರೀತಿ ಏಕೆ ಭೂಮಿ ಅಂತ ಸಾಂಗಿದೆಯಲ್ಲ ಸರ್, ಅದು
0: ಯಾರು ಈ ಭೂಮಿಗೆ ಪ್ರೀತಿಯ ತಂದರು, ಹೌದಲ್ವಾ? ಆ ಗೀತೆ ನಮಗೆ ಬಹಳ ಇಷ್ಟ. ನಿಮ್ಗೆ
1: ತಂಗಿ ಮಗಳಿಗೆ ಅದು ಚೆನ್ನಾಗಿ ಕೇಳಿದ್ರು, ಅದಕ್ಕೆ ಸಾಂಗ್ ಕೇಳಿದ್ರೆ.
0: ನಿಮ್ಮ ತಂಗಿ ಮಗಳಿಗೋಸ್ಕರ ಕೇಳ್ತಾ ಇದ್ರ ಕರೆ ಮಾಡಿ?
1: ಹೌದು ಸರ್.
0: ಧನ್ಯವಾದಗಳು ಶಿವ ಅವರೇ ಕರೆ ಮಾಡಿದಕ್ಕೆ. ಕಾರ್ಯಕ್ರಮ ಎಲ್ಲ ಕೇಳ್ತಾ ಇರಿ. ಹಾಗಾಗಿ ನಿಮ್ಮ ನೆಚ್ಚಿನ ಗೀತೆ ಪ್ರಸಾರ ಮಾಡ್ತೀವಿ, ಕೇಳಿ.
1: ನಮಸ್ತೆ ಸರ್.
0: ಧನ್ಯವಾದಗಳು, ನಮಸ್ಕಾರ. ಕೇಳಿದ್ರೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕೊನೆಯದಾಗಿ ಕೇಳಿ ಚಿತ್ರ ಅವರು ಹಾಡಿರುವ ಸ್ನೇಹನ ಪ್ರೀತಿನ ಚಿತ್ರದ ಗೀತೆ. ಸಂಗೀತ ಸಂಯೋಜನೆ ವಿ ಹರಿಕೃಷ್ಣ ಅವರಿಂದ, ಸಾಹಿತ್ಯ ನಾಗೇಂದ್ರ ಪ್ರಸಾದ್ ವಿ ಅವರದು.

ಕೇಳಿದರೆ ಇದಾಗಿತ್ತು ಕನ್ನಡ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಹಾಗೂ ಕಾರ್ಯಕ್ರಮವನ್ನು ಆಲಿಸಿದ ನಮ್ಮೆಲ್ಲ ಕೇಳುಗರಿಗೆ ಧನ್ಯವಾದಗಳು.

0: ಆಕಾಶವಾಣಿ ಹಾಸನ, ಸಮಯ 5:45. ಕೇಳುಗರೆ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಹಾಸನದ ಪುಟ್ಟು ಎಜುಕೇಷನ್ ಟ್ರಸ್ಟ್ನ ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್
2: ಐಸಿಎಸ್ಇ ಪರೀಕ್ಷೆಯಲ್ಲಿ 100% ಪ್ರಥಮ ದರ್ಜೆ ಫಲಿತಾಂಶ ಪಡೆದ ಯಶೋಗಾಥೆಯ ಸರಣಿ.
3: ಈ ಕಾರ್ಯಕ್ರಮದ ಪ್ರಾಯೋಜಕರು ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್, ಮಹಾಲಕ್ಷ್ಮಿ ಲೇಔಟ್ ಹಾಗೂ ಉತ್ತರ ಬಡಾವಣೆ, ಹಾಸನ.
4: ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಐಸಿಎಸ್ಇ ಹಾಸನ ಮಕ್ಕಳ ಸಮಗ್ರ ಅಭಿವೃದ್ಧಿಗೆ ಸಮರ್ಪಿತವಾದ ಅತ್ಯುತ್ತಮ ಶಿಕ್ಷಣ ಸಂಸ್ಥೆ. ಇಲ್ಲಿ ಮಕ್ಕಳ ಭೌತಿಕ, ಭಾವನಾತ್ಮಕ, ಸಾಮಾಜಿಕ ಹಾಗೂ ಸೃಜನಾತ್ಮಕ ಬೆಳವಣಿಗೆಗೆ ವಿಶೇಷ ಆದ್ಯತೆ ಇದೆ. ಈ ಸಾಲಿನ ಐಸಿಎಸ್ಇ 10ನೇ ತರಗತಿ ಬೋರ್ಡ್ ಪರೀಕ್ಷೆಯಲ್ಲಿ 100% ಪ್ರಥಮ ದರ್ಜೆ ಫಲಿತಾಂಶ ಬಂದಿರುತ್ತದೆ. ನಿಮ್ಮ ಮಗುವಿನ ಸಮಗ್ರ ಬೆಳವಣಿಗೆ ಮತ್ತು ಉಜ್ವಲ ಭವಿಷ್ಯಕ್ಕಾಗಿ ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಅತ್ಯುತ್ತಮ ಆಯ್ಕೆ. ಸಂಪರ್ಕಿಸಿ 9886365579.
5: ಇಂದಿನ ಸಂಚಿಕೆಯಲ್ಲಿ ಉತ್ತಮ ಅಂಕಗಳನ್ನು ಪಡೆದಿರುವ ಹಾಸನದ ದಿ ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ನ ವಿದ್ಯಾರ್ಥಿ ವಿ ತನ್ವಿಕಾ ಅವರ ಪೋಷಕರಾದ ಎಚ್ಪಿ ಕೃಪಾ ಅವರೊಂದಿಗಿನ ಮಾತುಕತೆಯನ್ನ ಆಲಿಸೋಣ. ಇವರೊಂದಿಗೆ ಮಾತುಕತೆಯಲ್ಲಿ ಪಾಲ್ಗೊಳ್ಳುತ್ತಾರೆ ಅರಕಲಗೋಡು ವಿ ಮಧುಸೂದನ್.
3: ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಸಂಚಿಕೆಗೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ದ ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಶಾಲೆ ಹಾಸನ, ಇಲ್ಲಿ ಅಭ್ಯಾಸವನ್ನ ಮಾಡಿ 10ನೇ ತರಗತಿಯಲ್ಲಿ 96% ಅಂಕಗಳನ್ನು ಪಡೆದುಕೊಂಡಿರತಕ್ಕಂತಹ ವಿ ತನ್ವಿಕಾ ಅವರ ತಾಯಿ ಎಚ್ ಪಿ ಕೃಪಾ ಅವರು ನಮ್ಮೊಂದಿಗೆ ಇದ್ದಾರೆ. ಮಗಳ ಓದಿನ ಬಗ್ಗೆ, ಶಾಲೆಯ ಕಲಿಕೆಯ ಬಗ್ಗೆ ಅವರು ತಮ್ಮ ಅಭಿಪ್ರಾಯಗಳನ್ನು ಇವತ್ತಿನ ಸಂಚಿಕೆಯಲ್ಲಿ ಹಂಚಿಕೊಳ್ತಾ ಇದ್ದಾರೆ. ನಮಸ್ಕಾರ ಕೃಪಾ ಅವರಿಗೆ.
6: ನಮಸ್ತೆ ಸರ್.
3: ಕೃಪಾ ಅವರೇ, ನಿಮ್ಮ ಮಗಳಿಗೆ 96% ಅಂಕ ಬಂದಿದೆ, ಏನನ್ನಿಸ್ತು ಇದ್ರ ಬಗ್ಗೆ, ಈ ಸಾಧನೆ?
6: ತುಂಬಾ ಖುಷಿ ಆಗಿದೆ ಸರ್. ತುಂಬಾ ಖುಷಿ ಅಂತ ಅಂದ್ರೆ ನನ್ಗೆ ಒಂದೊಂದ್ಸಲ ಅನಿಸ್ತಾ ಇತ್ತು. ನಾನು CBSE ಮತ್ತೆ ಸ್ಟೇಟ್ ಮಕ್ಕಳಿಗೆ ಪಾಠ ಮಾಡಿರುವಂತ ಟೀಚರ್ ನಾನು. ಆ ಪಾಠಗಳನ್ನ ನೋಡಿದಾಗ, ಇವ್ರದ್ದು ಸಿಲೆಬಸ್ ನೋಡಿದಾಗ, ನಾನು ಏನಾದ್ರೂ ತಪ್ಪು ಮಾಡದ್ನ ಅಂತ ಒಂದ್ 2-3 ಸಲ ಅನ್ಕೊಂಡಿದ್ದೀನಿ ನಾನು. ಅವಾಗ ಅನಿಸ್ತು ತಪ್ಪು ಮಾಡಿ ಮಗಳಿಗೆ ICSE ಕೊಡಿಸ್ತೆ ಅಂತ. ಆದ್ರೆ ಅವಳು ಹೋಗ್ತಾ ಅವಳು ಇಂಪ್ರೂವ್ಮೆಂಟ್ಸ್ ನೋಡಿದಾಗ, ಯಾಕೆಂದ್ರೆ ಅದೇ ಶಾಲೆಯಲ್ಲಿ ಅವಳು 13 ವರ್ಷ ಓದಿರೋದು, ಅವಳದು ಬೇಸಿಕ್ಸ್ ತುಂಬಾ ಚೆನ್ನಾಗಿತ್ತು. ಅವಳು ಇಂಡಿಪೆಂಡೆಂಟ್ ಆಗಿ ಕಲಿಯೋದ್ರಲ್ಲಿ, ಓದೋದ್ರಲ್ಲಿ, ಬರೆಯೋದ್ರಲ್ಲಿ ಎಲ್ಲಾದ್ರಲ್ಲೂ ತುಂಬಾ ಇಂಟ್ರೆಸ್ಟ್ ಕೊಟ್ಟು ಮಾಡ್ತಾ ಇದ್ಲು. ಆ ಫೌಂಡೇಶನ್ ಸಿಕ್ಕಿರೋದು ನಮ್ ಸ್ಕಾಲರ್ಸ್ ಶಾಲೆ ಚಂದ್ರಶೇಖರ್ ಸರ್ಗೆ ಮತ್ತೆ ಮಮತಾ ಮ್ಯಾಮ್ಗೆ ನಾನು ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ. ಇದರಲ್ಲಿ ತುಂಬಾ ಖುಷಿಯಾದ ವಿಷಯ ಸರ್, ಇಂಡಿಪೆಂಡೆಂಟ್ ಆಗಿ ನನ್ನ ಚಿಕ್ಕ ಮಗಳು ಸಹ ಅದೇ ತರ ಇದ್ದಾಳೆ. ಅವಳಿಗೂ ICSE ಕೊಡ್ಸಿದೀನಿ. ನನ್ ಮಗಳು ಹೇಳ್ತಾಳೆ, ಅಮ್ಮ ಆತರ ಮಾತಾಡ್ಬೇಡಿ, ICSE ಸಿಲೆಬಸ್ ಸ್ಟೂಡೆಂಟ್ ಫ್ರೆಂಡ್ಲಿ ಆಗಿದೆ ಮತ್ತೆ ನಮ್ಗೆ ಹೆಲ್ಪ್ ಮಾಡುವಂತ ಸಿಲೆಬಸ್ ಆಗಿದೆ. ನೀವು ಸಿಲೆಬಸ್ CBSE ಆಗಿರೋದ್ರಿಂದ ನಿಮ್ಗೆ ಹಂಗ ಅನ್ಸುತ್ತೆ ಅಂತ ತುಂಬಾ ಸಲ ಹೇಳಿದಾಳೆ. ಈಗ ಅವಳು ರಿಸಲ್ಟ್ ಬಂದ್ಮೇಲೆ ಯಾರನ್ನಾದ್ರೂ ಕರ್ಕೊಂಡ್ ಬನ್ನಿ ಅಮ್ಮ, ನಾನು ಹೇಳ್ತೀನಿ ICSE ಈಸಿ ಇದೆ, ನಮ್ಗೆ ಒಂದು ಸ್ಟೆಪ್ ಅಹೆಡ್ ಆಗಿರ್ತೀವಿ ನಾವು, PO ನಮ್ಗೆ ತುಂಬಾ ಈಸಿ ಆಗುತ್ತೆ ಅಂತ ಹೇಳ್ತಾಳೆ ಸರ್. ಇದು ನನಗೆ ತುಂಬಾ ಖುಷಿ ಆಗುತ್ತೆ. D1 ನಾನು ಸ್ಕೂಲಿಗೆ ಸೇರಿಸಿದಾಗ 13 ವರ್ಷದ ಹಿಂದೆಯಿಂದ ಯಾರ್ಯಾರು ಟೀಚರ್ಸ್ ಅವಳಿಗೆ ಸಪೋರ್ಟ್ ಮಾಡಿದ್ದಾರೆ, ಅವ್ರ ಗೈಡೆನ್ಸ್ ಅಲ್ಲಿ ತುಂಬಾ ಚೆನ್ನಾಗಿ ಅವಳು ಇಂಪ್ರೂವ್ ಆಗಿ ಚಂದ ಓದದ್ ಕಲ್ತು ಈ ಸಲ 10th ಅಲ್ಲಿ ಅವಳ ರಿಸಲ್ಟ್ ನ ಪ್ರೂವ್ ಮಾಡಿದಾಳೆ. ನನ್ನ ಹಸ್ಬೆಂಡ್ ಹೆಸರು ವರುಣ್ ಅಂತ, ಅವರು ಬೆಂಗಳೂರಲ್ಲಿ ಕೆಲಸ ಮಾಡೋದು. ಅವರು ವೀಕೆಂಡ್ಸ್ ಅಲ್ಲಿ ಬಂದು ಇರ್ತಾರೆ, ಅವ್ರಿಗೂ ನೋಡ್ಕೊಳಕ್ ಟೈಮ್ ಇರಲ್ಲ, ನಮಗೂ ನೋಡ್ಕೊಳಕ್ ಟೈಮ್ ಇರ್ತಿರ್ಲಿಲ್ಲ ವರ್ಕಿಂಗ್ ಇರೋದ್ರಿಂದ. ಅದು ಫುಲ್ ಸರ್ ಜವಾಬ್ದಾರಿ ತಗೊಂಡು, ಚಂದ್ರಶೇಖರ್ ಸರ್ ಬೆಳಗ್ಗೆ 6 ಗಂಟೆಯಿಂದ ಕ್ಲಾಸ್ ಸ್ಟಾರ್ಟ್ ಆದ್ರೆ ಸಂಜೆ 9 ಗಂಟೆ ತನಕ ಕ್ಲಾಸ್ ನ ನೋಡ್ಕೊಂಡು ಮಕ್ಕಳನ್ನ ಚಂದ ಕಲಸಿ ಮಕ್ಕಳಿಗೆ ಮೋಟಿವೇಶನಲ್ ಟಾಕ್ಸ್ ಕೊಡಿಸಿ ಬೇರೆ ಬೇರೆ ರಿಸೋರ್ಸ್ ಪರ್ಸನ್ಸ್ ಇಂದ ಮಾಡಿ ಮಕ್ಕಳಿಗೆ ಒಳ್ಳೆ ರಿಸಲ್ಟ್ಸ್ ಕೊಡ್ಸಿದ್ದಾರೆ ಸರ್. ಅದ್ರಲ್ಲಿ ತುಂಬಾ ಖುಷಿ ಆಗಿದ್ದೀವಿ ನಾವು.
3: ಮಗಳ ಈ ವರ್ಷದ ಕಲಿಕೆ ಅಂತ ಅಂದ್ರೆ 10ನೇ ತರಗತಿಯ ವರ್ಷದ ಏನು ಓದಿದ್ಲು, ಆ ವರ್ಷದ ಕಲಿಕೆ ಹೇಗಿತ್ತು?
6: ತುಂಬಾ ಚೆನ್ನಾಗಿತ್ತು ಸರ್. ಬಿಗಿನಿಂಗ್ ಇಂದನು ಸರ್ರು ಆ ತರ ಕ್ಲಾಸಸ್ ನ ಮಾಡಿಸಿದ್ದಾರೆ ಮಕ್ಕಳಿಗೆ. ಸಿಲೆಬಸ್ ಕಂಪ್ಲೀಷನ್ ಇರ್ಬೋದು, ರಿವಿಷನ್ ಅಲ್ಲಿ ಇರ್ಬೋದು, ಎಲ್ಲ ತರ ಏನೇನ್ ಮಾಡ್ಬೇಕು ಮಕ್ಕಳಿಗೆ ಎಲ್ಲ ಮಾಡಿದ್ದಾರೆ. ನಾವು ಪೇರೆಂಟ್ಸ್ ಆಗಿ ಒಂದು 10% ಎಫರ್ಟ್ ಇರ್ಬೋದು, ಅಂದ್ರೆ ಮಕ್ಕಳನ್ನ ಎದ್ದೇಳಿಸೋದ್ರಲ್ಲಿ, ಅವ್ರಿಗೆ ಊಟ ತಿಂಡಿ ಪ್ಯಾಕ್ ಮಾಡಿದ್ರಲ್ಲಿ ಮತ್ತೆ ಓದ್ದ ಮಾಡ್ದ ಅನ್ನೋದು ಕೇಳದಷ್ಟೇ ನಾವು ಮಾಡಿರೋದು. ನೀನು ಓದು ಅಂತ ನಾನು ಯಾವತ್ತೂ ಹೇಳಿಲ್ಲ. ಇಬ್ರು ವರ್ಕಿಂಗ್ ಇರೋದ್ರಿಂದ ಗೊತ್ತಾಗುತ್ತೆ ನಿಮ್ಗೆ, ಅದು ಟೈಮ್ ಸಿಗ್ತಿರ್ಲಿಲ್ಲ. ಆದ್ರೆ ಅವಳೇ ಇಂಡಿಪೆಂಡೆಂಟ್ ಆಗಿ ಅದನ್ನ ಮಾಡಿಕೊಂಡು ಅವರು ಸಹ ಸರ್ ಫಾಲೋ ಅಪ್ ಸ್ಕೂಲ್ ಅಲ್ಲಿ ಮಾಡ್ಸ್ ಕಳಿಸಿದ್ರಿಂದ ಜಾಸ್ತಿ ನಾನು ಟೈಮ್ ಅವಳಿಗೆ ನಾನು ಕೊಟ್ಟಿಲ್ಲ ಸರ್ ಆಸ್ ಅ ಪೇರೆಂಟ್. ಆದ್ರೆ ಸ್ಕೂಲ್ ಅಲ್ಲಿ ಪ್ರತಿಯೊಬ್ರು ಟೀಚರ್ಸ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ, ಅದು ತುಂಬಾ ತುಂಬಾ ಖುಷಿ ಆಗುತ್ತೆ ಸರ್.
3: ಮಗಳ ನಿತ್ಯದ ಚಟುವಟಿಕೆ ಹೇಗಿರ್ತಾಯಿತ್ತು?
6: ಬೆಳಗ್ಗೆ 5:30 ವ್ಯಾನ್ ಬರ್ತಾ ಇತ್ತು ಸರ್ ಸ್ಕೂಲಿಂದ. ಅವಳು ಆಲ್ಮೋಸ್ಟ್ 3:45 ಎದ್ದಿರ್ತಿದ್ಲು. ಎದ್ದಾದ್ಮೇಲೆ ಅವಳದೇನು ಅವಳದು ಪ್ಯಾಕಿಂಗ್ ಇರ್ಬೋದು, ಟೈಮ್ ಟೇಬಲ್ ಪ್ರಕಾರ ಬುಕ್ಸ್ ಜೋಡಿಸ್ಕೊಂಡು ಅವಳು ಸ್ಕೂಲ್ಗೆ ಹೋದ್ರೆ 8:30 ತನಕ ಸ್ಪೆಷಲ್ ಕ್ಲಾಸಸ್ ಇರ್ತಾ ಇತ್ತು ರಾತ್ರಿ. ಏನು ಬಾಕ್ಸ್ಗೆ ಪ್ಯಾಕ್ ಮಾಡಬೇಕು, ಸ್ನಾಕ್ಸ್ ಇರ್ಬೋದು, ಊಟ ಇರ್ಬೋದು, ಮಧ್ಯಾಹ್ನಕ್ಕೆ ಬೆಳಗ್ಗೆ ತಿಂಡಿ ಇರ್ಬೋದು, ಅದನ್ನ ಮಾತ್ರ ಕೊಟ್ಟು ಕಳಿಸ್ತಿದ್ವಿ. ಬಂದ ಮೇಲೆ ಸುಸ್ತಾಗಿರ್ತಿತ್ತು, ನಾನು ಸ್ವಲ್ಪ ಮಲ್ಕೋ ಅಂತ ಹೇಳ್ತಿದ್ದೆ. ಆದರೆ ಅವಳಿಗೆ ಇಷ್ಟ ಆದರೆ ಅವಳು 10:30-12 ತನಕ ಓದ್ತಿದ್ಲು. ಒಂದೊಂದ್ಸಲ 3 ಗಂಟೆಗೆ ಎದ್ದು ಸಹ ಏಳ್ಸಿ ಅಮ್ಮ ಎದ್ದು ಓದ್ತೀನಿ ಅಂತ ಹೇಳಿ ಮಲಗಿರೋದು ಉಂಟು. ಆ ಜವಾಬ್ದಾರಿ ನಾನು ಮಾಡ್ಕೊಟ್ಟಿದ್ದೀನಿ.
3: ಈ ICSE ಕರಿಕ್ಯುಲಮ್ ಓದ್ತಕ್ಕಂಥ ಮಕ್ಕಳಿಗೆ ಪರೀಕ್ಷೆಯ ಬಗ್ಗೆ ಯಾವ ಒಂದು ಅಭಿಪ್ರಾಯ ಇರುತ್ತೆ?
6: ಸರ್ ತುಂಬಾ ಭಯ ಪಡ್ತಾರೆ ಸರ್, ಅದರಲ್ಲಿ ಪೋಷಕರಿಗೆ ತುಂಬಾ ಭಯ ಇರುತ್ತೆ. ನಾನೇ ಟೀಚರ್ ಆಗಿ ಭಯ ಪಟ್ಟಿದ್ದೆ. ಈಗ ಅನ್ಸುತ್ತೆ ಈಸಿ ಇದೆ, ಸಿಲೆಬಸ್ ಮಾಡಬಹುದು ಮಕ್ಕಳು, ಆದ್ರೆ ಪ್ರೆಷರ್ ಹಾಕಬಾರ್ದು ಸರ್. ಮಕ್ಕಳಿಗೆ ಪ್ರೆಷರ್ ಹಾಕಿದಾಗ ಏನನ್ಸುತ್ತೆ, ಓದಕ್ಕೆ ಇಷ್ಟ ಬರಲ್ಲ, ನೆಗ್ಲೆಕ್ಟ್ ಮಾಡಬಹುದು, ಲೇಸಿನೆಸ್ ತೋರಿಸಬಹುದು, ಇವ್ರು ಯಾವಾಗ್ಲೂ ಓದು ಓದು ಅಂತಾರೆ ಅಂತ ಒಂಥರ ಇಗ್ನೋರೆನ್ಸ್ ಡೆವಲಪ್ ಆಗ್ಬಹುದು ಅವರಲ್ಲಿ. ನಮ್ ಕರ್ತವ್ಯ ಏನು, ಮೋಟಿವೇಶನ್ ಮಾಡಬಹುದು ಅಂತ ಒಂದು ಮಾತು ಹೇಳಿದ್ರೆ ಸಾಕು, ಅವರನ್ನ ಇಂಪ್ರೂವ್ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಅದರಲ್ಲೂ ಸ್ಕೂಲ್ ಅಲ್ಲಿ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಸರ್, ಆ ವಿಷಯದಲ್ಲಿ ನಾನು ತುಂಬಾ ಖುಷಿ ಪಡ್ತೀನಿ. ಅದರಲ್ಲಿ
3: ದ ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಪಠ್ಯೇತರ ಚಟುವಟಿಕೆಗೆ ಸಂಬಂಧಪಟ್ಟ ಹಾಗೆ ಹೇಗಿರುತ್ತೆ ಅಭ್ಯಾಸ ಮತ್ತೆ ಆಚರಣೆ?
6: ಸರ್ ಒಂದು ಖುಷಿಯಾದ ವಿಷಯ, ಬೇರೆ ಸ್ಕೂಲ್ ಅಲ್ಲಿ ನಾನು ನೋಡಿದಾಗ 10th ಅಂತ ಬಂದ ತಕ್ಷಣ ಸ್ಪೋರ್ಟ್ಸ್ ಇಲ್ಲ, ಸ್ಪೋರ್ಟ್ಸ್ ಪೀರಿಯಡ್ ಎಲ್ಲೋ ವೀಕ್ಲಿ ಒಂದು ಪೀರಿಯಡ್ ಕೊಡಬಹುದು, 40 ಮಿನಿಟ್ಸ್ ಅಥವಾ 1 hour ಕೊಡಬಹುದು. ಆದ್ರೆ ಸರ್ ಈ ವಿಷಯದಲ್ಲಿ ನಮಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಮಕ್ಕಳು ಅಮ್ಮ ಸರ್ ಪಿ ಪೀರಿಯಡ್ ಕೊಟ್ಟಿದ್ದಾರೆ ನಮ್ಗೆ, ಎವ್ರಿ ಡೇ 1 hour ನಮಗೆ ಪಿ ಇರುತ್ತೆ ಎವ್ರಿ ಡೇ ಸರ್. ಖುಷಿಯಿಂದ ಆಟ ಆಡ್ಕೊಂಡು ಪಾಠಗಳನ್ನ ಕಲ್ತಿದ್ದಾರೆ, ಸ್ಪೋರ್ಟ್ಸ್ ಅಲ್ಲೂ ಅವ್ರಿಗೆ ಚಾನ್ಸ್ ಸಿಕ್ಕಿದೆ, ಆಟ ಆಡ್ಕೊಂಡು ಚೆನ್ನಾಗಿ ಓದಿದ್ದಾರೆ ಸರ್.
3: ಒಳ್ಳೆ ಸಂಸ್ಕಾರವನ್ನ ಕಲಿಸುವ ನಿಟ್ಟಿನಲ್ಲಿಯೂ ಕೂಡ ಶಾಲೆ
6: ಸರ್ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಸರ್, ರೆಸ್ಪೆಕ್ಟ್ ಫುಲ್ ಆಗಿ. ನಾನು ಎಲ್ಡರ್ಲಿ ಇದ್ರಲ್ಲಿ ನೋಡಿದಾಗ ನಮ್ಮ ಅಪ್ಪ ಅಮ್ಮ ಇರ್ಬೋದು, ನನ್ನ ಅತ್ತೆ ಮಾವ ಇರ್ಬೋದು, ಅವ್ರಿಗೆ ರೆಸ್ಪೆಕ್ಟ್ ಕೊಡೋದ್ರಲ್ಲಿ ಅದೆಲ್ಲ ಒಂದು ಸಂಸ್ಕಾರ ಇದೆ ನನ್ನ ಮಕ್ಕಳಲ್ಲಿ. ಅದರಲ್ಲಿ ಸ್ಕೂಲಲ್ಲೂ ಸಹ ಅದನ್ನ ಚೆನ್ನ ಪ್ರೋತ್ಸಾಹ ಕೊಟ್ಟಿದ್ದಾರೆ ಸರ್. ಆ ವಿಷಯದಲ್ಲಿ
3: ನೀವು ಶಾಲೆಗೆ ಎಷ್ಟು ದಿವಸಕ್ಕೊಂದ್ಸರಿ ಭೇಟಿ ಕೊಡ್ತಾ ಇದ್ರಿ
6: ಸರ್? ಮೀಟಿಂಗ್ ಇದ್ದಾಗ ಮಾತ್ರ ಹೋಗಿದ್ದೀನಿ ಸರ್, ಅದು ಬಿಟ್ಟರೆ ಫೋನ್ ಮಾಡಿದಾಗ ಅದಕ್ಕೆ ರೆಸ್ಪಾನ್ಸ್ ಮಾಡಿದ್ದೀನಿ. ನನಗೆ ಏನಾದರೂ ಮಕ್ಕಳು ಇದರಲ್ಲಿ ಗೊತ್ತಾಗಬೇಕು ಅಂದ್ರೆ ಕ್ಲಾಸ್ ಟೀಚರ್ ಅವ್ರಿಗೆ ಫೋನ್ ಮಾಡಿ ಕೇಳ್ಕೊಂಡಿದ್ದೀನಿ ಸರ್, ಅಷ್ಟು ಬಿಟ್ಟರೆ ನಾನು ಆ ಥರ ಏನೂ ಮಾಡಿಲ್ಲ ಸರ್.
3: ಶಾಲೆಯಲ್ಲಿ ಮಕ್ಕಳಿಗೆ ಕಲಿಕೆಗೆ ಸಂಬಂಧಪಟ್ಟ ಹಾಗೆ ವಾತಾವರಣ ಹೇಗಿದೆ?
6: ತುಂಬಾ ಚೆನ್ನಾಗಿದೆ ಸರ್. ಮತ್ತೆ ಸರ್ ಸಪರೇಟ್ ಪ್ಲೇಸ್ಮೆಂಟ್ ಕೊಟ್ಟು ಮಕ್ಕಳಿಗೆ ಕೂರಿಸಿ ಅವರೇ ಖುದ್ದಾಗಿ ಬೆಳಗ್ಗೆ 6 ಗಂಟೆಗೆ ಹೋದ್ರೆ ಸಂಜೆ 9 ಗಂಟೆ ತನಕ ಅಲ್ಲಿದ್ದು ಮಕ್ಕಳನ್ನ ನೋಡ್ಕೊಂಡಿದ್ದಾರೆ ಸರ್. ಪ್ರತಿಯೊಂದು ಮಗುಗೂ ಓದ್ಕೊಳಕ್ ಎಷ್ಟು ಜಾಗ ಬೇಕೋ, ಅವ್ರಿಗೆ ಯಾವ ತರ ಡಿಸ್ಟರ್ಬೆನ್ಸ್ ಇಲ್ಲದೇ ಓದ್ ಅದನ್ನೆಲ್ಲ ಅವಕಾಶ ಮಾಡಿ ಕೊಟ್ಟಿದ್ದಾರೆ, ಅದು ತುಂಬಾ ಖುಷಿ ಇದೆ ಸರ್.
3: ಶಾಲಾ ಶಿಕ್ಷಕರ ಬಗ್ಗೆ ನಿಮ್ಮ ಅಭಿಪ್ರಾಯ?
6: ತುಂಬಾ ಸ್ಕಿಲ್ಡ್ ರಿಸೋರ್ಸ್ ಪರ್ಸನ್ಸ್ ಇರ್ಬೋದು, ಟೀಚಿಂಗ್ ಫ್ಯಾಕಲ್ಟಿ ಇರ್ಬೋದು, ತುಂಬಾ ಚೆನ್ನಾಗಿದ್ದಾರೆ ಸರ್. ಮಕ್ಕಳಿಗೆ ಡೌಟ್ಸ್ ಕ್ಲಾರಿಫಿಕೇಶನ್ ಇರ್ಬೋದು, ಒಂದೊಂದ್ಸಲ ಅರ್ಥ ಆಗಿಲ್ಲ ಅಂತ ಅಂದಾಗ ನಾನು ಆಸ್ ಅ ಟೀಚರ್ ನನ್ನ ಕೇಳಿದ್ದುಂಟು, ನನ್ಗೆ ಟೈಮ್ ಇಲ್ದಿದ್ದಾಗ ನಾನು ನಾಳೆ ಹೇಳ್ಕೊಡ್ತೀನಿ ಅಂತ ಮುಂದೂಡಿದ್ದೀನಿ ಸರ್. ಆ ಟೈಮಲ್ಲಿ ಟೀಚರ್ಸ್ ಕ್ಲಾರಿಫೈ ಮಾಡಿ ಅವ್ರ ಡೌಟ್ಸ್ನ ನೀಟಾಗಿ ಹೇಳ್ಕೊಟ್ಟಿದ್ದಾರೆ ಸರ್. ಅದು ಗೊತ್ತಾಗಿಲ್ಲ ಅಂದ್ರೆ ನೆಕ್ಸ್ಟ್ ಡೇ ಹೋಗಿ ಕೇಳಿದಾಗ್ಲೂ ಸಹ ಅದಕ್ಕೆ ಆನ್ಸರ್ ಸಿಕ್ಕಿದೆ, ಚೆನ್ನಾಗಿ ಕಲ್ತಿದ್ದಾರೆ ಸರ್.
3: ಮಗಳು ಎಷ್ಟು ಸಮಯ ಓದ್ತಾ ಇದ್ಲು ಮನೆಯಲ್ಲಿ?
6: ಎಕ್ಸಾಮ್ ಟೈಮ್ ಎಂಡ್ ಬಂದಾಗ ಅಂದ್ರೆ ಪ್ರೀ ಬೋರ್ಡ್ ಟೈಮ್ ಅಲ್ಲಿ ಬಂದಾಗ ಸ್ಟಡಿ ಹಾಲಿಡೇ ಸರ್ ಯಾವಾಗ ಚಂದ ಓದೋ ಮಕ್ಕಳಿಗೆ ಸ್ವಲ್ಪ ಟೈಮ್ ಕೊಟ್ರು ಅವಾಗ ಮಿನಿಮಮ್ 1-12 hours ಓದಿದಾಳೆ ಸರ್. ಮಿಕ್ಕಿದ ಟೈಮ್ ಅಲ್ಲಿ ಅವಳದು ಚಟುವಟಿಕೆ ಇರುತ್ತಲ್ಲ ಸರ್, ಟಿವಿ ನೋಡ್ತಾ ಇದ್ಲು, ಮಹಾಭಾರತ ನೋಡ್ತಾಳೆ ಸರ್, ಶ್ರೀಕೃಷ್ಣ ಅಂತ ಎರಡು ಇದು ಬರುತ್ತೆ, ಅದನ್ನ ನೋಡ್ತಿದ್ಲು. ಅದೇನೋ ಅವಳಿಗೆ ತುಂಬಾ ಕ್ರೇಜ್, ನೋಡಿದ್ದೇ ನೋಡ್ತಾ ಇರ್ತಾಳೆ, ಅದನ್ನ ಮಾಡ್ತಿದ್ಲು. ಅದು ಬಿಟ್ರೆ ಓದೋದು ಮಾಡ್ತಾಳೆ ಸರ್, ಕ್ವಶನ್ ಪೇಪರ್ ಸಾಲ್ವ್ ಮಾಡುದು ಸರ್ ಸ್ಕೂಲಿಂದ ಏನ್ ಕಳಿಸ್ಕೊಡ್ತಿದ್ರು ಆ ಕ್ವಶನ್ ಪೇಪರ್ಸ್ ಇರ್ಬೋದು, ಮಾಡೆಲ್ ಕ್ವಶನ್ ಪೇಪರ್ಸ್ ಅದೆಲ್ಲ ಸಾಲ್ವ್ ಮಾಡಿ ಅದಕ್ಕೆ ಏನ್ ಆನ್ಸರ್ಸ್ ಪಡ್ಕೋಬೇಕು ಅದನ್ನ ಮಾಡ್ತಾ ಇಲ್ಲ ಸರ್.
3: ಮಗಳಿಗೆ ಏನ್ ಓದ್ಬೇಕು ಅಂತ ಹೇಳಿ ಆಸಕ್ತಿ ಇದೆ ಮುಂದಿನ ದಿವಸ
6: ಸರ್? ಅವಳು JEE ತಗೊಂಡು IIT ಮಾಡ್ಬೇಕು ಅಂತ ಅವಳದು ಇಂಟ್ರೆಸ್ಟ್ ಇದೆ, ಅದಕ್ಕೆ ಪ್ರಯತ್ನ ಪಡ್ತಾ ಇದ್ದಾಳೆ ಸರ್.
3: ಮಗಳು ತನ್ವಿಕಾ ವಿ 96% ಅಂಕಗಳನ್ನ ಪಡೆದುಕೊಂಡಿದ್ದಾಳೆ. ಮಗಳಿಗೆ ಹಾಗೂ ಪೋಷಕರಾದಂತಹ ನಿಮ್ಮಿಬ್ಬರಿಗೂ ಕೂಡ ಅಭಿನಂದನೆಗಳು. ಇದುವರೆಗೆ ತನ್ವಿಕಾ ಹೇಗೆ ಓದ್ತಾ ಇದ್ಲು, ಶಾಲೆಯಲ್ಲಿ ಹೇಗೆ ಕಲಿಸ್ತಾ ಇದ್ರು, ಹೇಗೆ ಒಂದು ವಿಶೇಷವಾದಂತಹ ವಾತಾವರಣವನ್ನ ಕಲ್ಪಿಸಿಕೊಂಡು ಇಷ್ಟೆಲ್ಲ ಅಂಕಗಳನ್ನ ಪಡೆಯಲಿಕ್ಕೆ ಸಾಧ್ಯ ಆಯಿತು ಅನ್ನುವಂತಹ ವಿಚಾರಗಳನ್ನ ನಮ್ಮ ಕೇಳುಗರೊಂದಿಗೆ ತಾವು ವಿವರವಾಗಿ ಹಂಚಿಕೊಂಡ್ರಿ. ನಿಮಗೆ ಧನ್ಯವಾದಗಳು. ನಮಸ್ಕಾರ.
6: ಥ್ಯಾಂಕ್ ಯು ಸೋ ಮಚ್ ಸರ್.
4: ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ ICSE ಹಾಸನ ಮಕ್ಕಳ ಸಮಗ್ರ ಅಭಿವೃದ್ಧಿಗೆ ಸಮರ್ಪಿತವಾದ ಅತ್ಯುತ್ತಮ ಶಿಕ್ಷಣ ಸಂಸ್ಥೆ. ಇಲ್ಲಿ ಮಕ್ಕಳ ಭೌತಿಕ, ಭಾವನಾತ್ಮಕ, ಸಾಮಾಜಿಕ ಹಾಗೂ ಸೃಜನಾತ್ಮಕ ಬೆಳವಣಿಗೆಗೆ ವಿಶೇಷ ಆದ್ಯತೆ ಇದೆ. ಈ ಸಾಲಿನ ICSE 10th ತರಗತಿ ಬೋರ್ಡ್ ಪರೀಕ್ಷೆಯಲ್ಲಿ 100% ಪ್ರಥಮ ದರ್ಜೆ ಫಲಿತಾಂಶ ಬಂದಿರುತ್ತದೆ. ನಿಮ್ಮ ಮಗುವಿನ ಸಮಗ್ರ ಬೆಳವಣಿಗೆ ಮತ್ತು ಉಜ್ವಲ ಭವಿಷ್ಯಕ್ಕಾಗಿ ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಅತ್ಯುತ್ತಮ ಆಯ್ಕೆ. ಸಂಪರ್ಕಿಸಿ 9886565579.
5: ಇದುವರೆಗೂ ಉತ್ತಮ ಅಂಕಗಳನ್ನು ಪಡೆದಿರುವ ಹಾಸನದ ದಿ ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ನ ವಿದ್ಯಾರ್ಥಿ ವಿ ತನ್ವಿಕಾ ಅವರ ಪೋಷಕರಾದ ಎಚ್ಪಿ ಕೃಪಾ ಅವರೊಂದಿಗಿನ ಮಾತುಕತೆ ಮೂಡಿಬಂತು. ಇವರೊಂದಿಗೆ ಮಾತುಕತೆಯಲ್ಲಿ ಪಾಲ್ಗೊಂಡಿದ್ದವರು ಅರಕಲಗೋಡು ವಿ ಮಧುಸೂದನ್, ಸಹಕಾರ ನಾಜಿಮಾ ಬಾನು.
3: ಇದುವರೆಗೆ ಸಾಧನೆಯ ಹಾದಿ.
1: ಹಾಸನದ ಪುಟ್ಟೂ ಎಜುಕೇಶನ್ ಟ್ರಸ್ಟ್ನ ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್
2: ICSE ಪರೀಕ್ಷೆಯಲ್ಲಿ 100% ಪ್ರಥಮ ದರ್ಜೆ ಫಲಿತಾಂಶ ಪಡೆದ ಯಶೋಗಾಥೆಯ ಸರಣಿ ಮೂಡಿಬಂತು.
3: ಈ ಕಾರ್ಯಕ್ರಮದ ಪ್ರಾಯೋಜಕರು ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್, ಮಹಾಲಕ್ಷ್ಮಿ ಲೇಔಟ್ ಹಾಗೂ ಉತ್ತರ ಬಡಾವಣೆ, ಹಾಸನ.
7: ಕೇಳುಗರೆ, ಇದೇ ಬುಧವಾರ ಸಂಜೆ 5 ಗಂಟೆಗೆ ಪ್ರಸಾರವಾಗುವ ಆದಿಚುಂಚನಗಿರಿ ಆರೋಗ್ಯವಾಣಿ ಕಾರ್ಯಕ್ರಮದಲ್ಲಿ ಗೌಟ್ ಅರ್ಥ್ರೈಟಿಸ್ ಈ ಕುರಿತು ಮಾಹಿತಿ ಮಾಡಿಕೊಡಲಿದ್ದಾರೆ ಡಾಕ್ಟರ್ ನಮಿತಾ ಡಿ. ಇವರೊಂದಿಗೆ ಸುಜಾತಾ ಎಫ್ ತಳವಾರ್.
8: ಗೌಟ್ ಆರ್ಥರೈಟಿಸ್ ಏನ್ ಟ್ರೀಟ್ಮೆಂಟ್ ಮೇಡಮ್? ಇದಕ್ಕೆಲ್ಲ
9: ಮೆಡಿಕೇಶನ್ಸ್ ಏನ್ ಹೇಳ್ತಾರೆ ಅದು ಪ್ರಾಪರ್ ಆಗಿ ತಗೊಂಡು ಮೇನ್ ಆಗಿ ಫಿಸಿಕಲ್ ಫಿಟ್ನೆಸ್, ಹೆಲ್ತಿ ಲೈಫ್ ಸ್ಟೈಲ್ ಮಾಡಿದ್ರೆ ಕಂಟ್ರೋಲ್ ಅಲ್ಲಿ ಇಟ್ಕೋಬಹುದು.
7: ತಪ್ಪದೇ ಕೇಳಿ, ಇದೇ ಬುಧವಾರ ಸಂಜೆ 5 ಗಂಟೆಗೆ ಆದಿಚುಂಚನಗಿರಿ ಆರೋಗ್ಯವಾಣಿ

0: ಕೃಷಿ ಕಸುಬಿಗೆ ಬಾನುಲಿಯ ಹೆಗಲು, ಕೃಷಿ ರಂಗ ಕಿಸಾನ್ ವಾಣಿ, ಕೃಷಿ ಮಾಹಿತಿ ರೈತರ ಮನೆ ಬಾಗಿಲಿಗೆ, ತಂತ್ರಜ್ಞರೊಂದಿಗೆ ಸಂವಾದ, ನೇಗಿಲ ಯೋಗಿಯೊಂದಿಗೆ ಮಾತುಕತೆ, ಅಧಿಕಾರಿಗಳ ಸಂದರ್ಶನ, ನೇರ ಸಂಪರ್ಕದಲ್ಲಿ ಸಲಹೆ ಸೂಚನೆ ಕೇಳಿ ಕೃಷಿ ರಂಗ ಕಿಸಾನ್ ವಾಣಿ ಪ್ರತಿ ದಿವಸ ಸಂಜೆ 6:51 ನಿಮ್ಮ ಹಾಸನ ಆಕಾಶವಾಣಿಯಲ್ಲಿ ಆಲಿಸಿ. ಎಫ್ಎಂ 102.2 ಮೆಗಾಹರ್ಟ್ಸ್.
1: ಕೇಳುಗರೆ, ಇದೊಂದು ಪ್ರಕಟಣೆ. ಹೇಮಾವತಿ ಜಲಾಶಯದಿಂದ ಕುಡಿಯುವ ನೀರಿನ ಅವಶ್ಯಕತೆಗಾಗಿ ಹೇಮಾವತಿ ಎಡದಂಡೆ ನಾಲೆಯ ಮೂಲಕ 10 ರಿಂದ 19 ನೀರು ಹರಿಸಲಾಗುತ್ತದೆ. ಈ ನೀರನ್ನು ಕುಡಿಯುವ ಉದ್ದೇಶಕ್ಕಾಗಿ ಹರಿಸಲಾಗುತ್ತಿದ್ದು ಯಾವುದೇ ಕೃಷಿ ಚಟುವಟಿಕೆಗಳಿಗೆ ಬಳಸಬಾರದು ಎಂದು ಕಾವೇರಿ ನೀರಾವರಿ ನಿಗಮ ನಿಯಮಿತದ ಸೂಪರಿಂಟೆಂಡಿಂಗ್ ಇಂಜಿನಿಯರ್ ಅವರ ಪ್ರಕಟಣೆ ತಿಳಿಸಿದೆ. ಈಗಾಗಲೇ ತಿಳಿಸಿದ ದಿನಾಂಕಗಳಂದು ಹರಿಸುವ ನೀರು ತಾತ್ಕಾಲಿಕವಾಗಿದ್ದು ಯಾವುದೇ ಸಮಯದಲ್ಲಿ ನಿಲುಗಡೆ ಮಾಡುವ ಸಾಧ್ಯತೆ ಇರುತ್ತದೆ. ಈ ನೀರನ್ನು ಅಚ್ಚುಕಟ್ಟು ವ್ಯಾಪ್ತಿಯ ಯಾವುದೇ ಕೃಷಿ ಚಟುವಟಿಕೆಗೆ ಬಳಸಬಾರದು ಎಂದು ಪ್ರಕಟಣೆ ತಿಳಿಸಿದೆ. ಪ್ರಕಟಣೆ ಕೇಳಿದಿರಿ.
2: ಕೇಳುಗರೆ, ಪ್ರತಿ ಮಂಗಳವಾರ ಬೆಳಗ್ಗೆ 7:15 ಪಾರಿಜಾತ ಕನ್ನಡ ಕೃತಿಗಳ ಪರಿಚಯ. ಕೇಳಿ, ಪ್ರತಿ ಮಂಗಳವಾರ ಹಾಸನ ಆಕಾಶವಾಣಿಯಿಂದ ಬೆಳಗ್ಗೆ 7:15 ಪಾರಿಜಾತ ಕನ್ನಡ ಕೃತಿಗಳ ಪರಿಚಯಾತ್ಮಕ ಕಾರ್ಯಕ್ರಮ.

ಆಕಾಶವಾಣಿ ಹಾಸನ ಕೇಳುಗರೆ, ಈಗ ಆಲಿಸಿ ನಮ್ಮ ನಿಲಯದಿಂದ ಈ ಸಂಜೆ ಮತ್ತು ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:15 ಭಾವಗೀತೆಗಳ ಪ್ರಸಾರ, 6:30 ಬೆಂಗಳೂರು ಕೇಂದ್ರದಿಂದ ಜಿಲ್ಲಾ ವಾರ್ತಾಪತ್ರ, 6:51 ಕೃಷಿ ರಂಗದಲ್ಲಿ ಫಲ ಸಿರಿ, ತೋಟಗಾರಿಕೆ ಬೆಳೆಗಳ ಸಮಗ್ರ ಮಾಹಿತಿ ಕುರಿತ ಪ್ರಾಯೋಜಿತ ಸರಣಿ, ಪೂರ್ವ ಮುಂಗಾರಿನಲ್ಲಿ ಕಾಳುಮೆಣಸು ಬೆಳೆಯಲ್ಲಿ ಕೈಗೊಳ್ಳಬೇಕಾದ ಪ್ರಮುಖ ಕಾರ್ಯಗಳ ಕುರಿತು ಬೇಲೂರಿನ ಹಿರಿಯ ಸಹಾಯಕ ನಿರ್ದೇಶಕರಾದ ಕೆಬಿ ಸತೀಶ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್, ಪ್ರಾಯೋಜಕರು ತೋಟಗಾರಿಕೆ ಇಲಾಖೆ ಹಾಸನ. 7:45 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ, 8:00 ಯುವವಾಣಿ ಯುವ ರಸಪ್ರಶ್ನೆ ನೇರ ಫೋನ್ ಇನ್ ಕಾರ್ಯಕ್ರಮ, ಪ್ರಸ್ತುತಿ ಕೋಮಲ್ ಕೆಪಿ, ಪ್ರಸಾರ ನಿರ್ವಹಣೆ ಸುಜಾತ ಎಫ್ ತಳವಾರ್. 8:30 ಗಜಲ್ಗಳು, 9:15 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸ್ಪಾಟ್ಲೈಟ್. ಇನ್ನು 9:30 ಕನ್ನಡ ಚಲನಚಿತ್ರ ಧ್ವನಿವಾಹಿನಿ ಪಡುವಾರಳ್ಳಿ ಪಾಂಡವರು. 10:30 ಮುಂಬೈ ಕೇಂದ್ರದಿಂದ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಗೀತ್ ಗಾತಾಚಲ್. ಇನ್ನು ನಾಳಿನ ಪ್ರಸಾರದಲ್ಲಿ ನಾಳೆ ಬೆಳಗ್ಗೆ 6:10 ಸ್ತುತಿ ಮಲ್ಲಿಕಾ ಭಕ್ತಿಗೀತೆಗಳು, 6:30 ಬೆಂಗಳೂರು ಕೇಂದ್ರದಿಂದ ಚಿಂತನ ದಿವಾಕರ್ ದೊರ್ಗೆ ಅವರಿಂದ, 6:35 6:50 ಮತ್ತು ಮಧ್ಯಾಹ್ನ 1:20 ಭಾವಗೀತೆಗಳ ಪ್ರಸಾರ, 6:45 ನಮ್ಮ ನಿಲಯದಿಂದ ರೈತರಿಗೆ ಸಲಹೆ, 7:15 ಪಾರಿಜಾತ ಕನ್ನಡ ಸಾಹಿತ್ಯ ಲೋಕದ ಕೃತಿಗಳ ಪರಿಚಯಾತ್ಮಕ ಕಾರ್ಯಕ್ರಮ, ಪ್ರಸ್ತುತಿ ಸುಜಾತ ಎಫ್ ತಳವಾರ್, 7:45 ಸವಿಗಾನ, 8:30 ಸೊಬಗಿನ ಶಾಲೆ ಚಿಕ್ಕಮಗಳೂರು ನಗರದ ಕೆಂಪನಹಳ್ಳಿಯ ಆಶಾಕಿರಣ ಅಂಧ ಮಕ್ಕಳ ವಸತಿಯುತ ಪಾಠಶಾಲೆಯ ಮಾಹಿತಿ ಕುರಿತ 2ನೇ ಭಾಗ, ಪ್ರಸ್ತುತಿ ಡಾ ಮಂಜುನಾಥ್ ಕೆಎಂ. ಇನ್ನು 9:00 ಸಾಧನೆಯ ಹಾದಿ, ಹಾಸನದ ಪುಟ್ಟು ಎಜುಕೇಷನ್ ಟ್ರಸ್ಟ್ ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್ ಐಸಿಎಸ್ಇ ಪರೀಕ್ಷೆಯಲ್ಲಿ 100% ಪ್ರಥಮ ದರ್ಜೆ ಫಲಿತಾಂಶ ಪಡೆದ ಯಶೋಗಾಥೆಯ ಸರಣಿ ಕಾರ್ಯಕ್ರಮದಲ್ಲಿ ಉತ್ತಮ ಅಂಕಗಳನ್ನು ಪಡೆದಿರುವ ವಿದ್ಯಾರ್ಥಿ ಡೇವಿತಾ ಡೇವಿಡ್ ಅವರ ಪೋಷಕರಾದ ಜೆ ಡೇವಿಡ್ ಕುಮಾರ್ ಹಾಗೂ ಜೆ ಪುಷ್ಪಲತಾ ಅವರೊಂದಿಗೆ ಸಂದರ್ಶನ, ಪ್ರಸ್ತುತಿಯ

0: ಅಲ್ಲಿ ನಾಟಕ ಭುವನದ ಭಾಗ್ಯ, ಅಹಲ್ಯಾಬಾಯಿ ಹೋಳ್ಕರ್, ರಚನೆ ಶ್ರೀಲಲಿತ ಬಾಳಿಕ, ಪ್ರಸ್ತುತಿ ಸಮುದ್ಯುತ ಶ್ರೋತೃ ಬಳಗ ಮೈಸೂರು. 12:35 ಆರೋಗ್ಯ ಕಾರ್ಯಕ್ರಮ. ವಿಶ್ವದಾದಿಯರ ದಿನಾಚರಣೆಯ ಸಂದರ್ಭದಲ್ಲಿ ವಿಶೇಷ ಸಂದರ್ಶನ ಭಾಗವಹಿಸುತ್ತಾರೆ ಎಸ್ಡಿಎಂ ವೈದ್ಯಕೀಯ ಕಾಲೇಜಿನ ನರ್ಸಿಂಗ್ ಸೂಪರಿಂಟೆಂಡ್ ಮಂಜುಳಾ ಹಾಗೂ ಡೆಪ್ಯೂಟಿ ನರ್ಸಿಂಗ್ ಸೂಪರಿಂಟೆಂಡ್ ಸುಮಂಗಲ ಅವರು. ಪ್ರಸ್ತುತಿ ಮಂಜುಳಾ ಪುರಾಣಿಕ್. 1:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಪರಿಚಯಿಸುವ ಕಾರ್ಯಕ್ರಮ. ಇದರಲ್ಲಿ ಪ್ರಧಾನಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ಯೋಜನೆ ಕುರಿತು ಮಾಹಿತಿ. 1:30 ಮತ್ತು 2:40 ಚಿತ್ರಗೀತೆಗಳ ಪ್ರಸಾರ. 3:00 ಮುಂಬೈ ಕೇಂದ್ರದಿಂದ ಸಖಿ ಸಹೇಲಿ. 4:00 ಮುಂಬೈ ಕೇಂದ್ರದ ಸಹಪ್ರಸಾರದಲ್ಲಿ ಏಕ್ ಜೊತೆ ಥಿಯೇಟರ್. ಇನ್ನು 5:00 ನಿಮ್ಮ ಸಂದೇಶ ಮೇಘ ಸಂಗೀತ. 5:45 ಸಾಧನೆಯ ಹಾದಿ, ಹಾಸನದ ಪುಟ್ಟು ಎಜುಕೇಷನ್ ಟ್ರಸ್ಟ್ ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್ ICSE ಪರೀಕ್ಷೆಯಲ್ಲಿ 100% ಪ್ರಥಮ ದರ್ಜೆ ಫಲಿತಾಂಶ ಪಡೆದ ಯಶೋಗಾಥೆಯ ಸರಣಿ ಕಾರ್ಯಕ್ರಮದಲ್ಲಿ ಶಿಕ್ಷಕರುಗಳಾದ ಅಶ್ವಥ್ ನಾರಾಯಣ್, ದೀಪ ಮತ್ತು ಪಲ್ಲವಿ ಅವರೊಂದಿಗೆ ಸಂದರ್ಶನ. ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್. ಪ್ರಾಯೋಜಕರು ದ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್ ಮಹಾಲಕ್ಷ್ಮಿ ಲೇಔಟ್ ಮತ್ತು ಉತ್ತರ ಬಡಾವಣೆ ಹಾಸನ. 6:10 ಸೇವಾ ಮಾಹಿತಿ. 6:15 ಭಾವಗೀತೆಗಳ ಪ್ರಸಾರ. 6:30 ಬೆಂಗಳೂರು ಕೇಂದ್ರದಿಂದ ಅವಲೋಕನ. ಇನ್ನು ನಾಳೆ ಸಂಜೆ 6:50 ಕಿಸಾನ್ ವಾಣಿ. ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಕೃಷಿ ಮತ್ತು ಕೃಷಿ ಪರಿಕರಗಳ ಮಾರಾಟದಲ್ಲಿನ ಅನುಭವಗಳ ಕುರಿತು ಚನ್ನರಾಯಪಟ್ಟಣ ತಾಲೂಕು ಅಗ್ರಹಾರ ಗೇಟಿನ ಕೃಷಿಕ ಡಿ ಕಿರಣ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. 7:45 ಕನ್ನಡ ಚಿತ್ರಗೀತೆಗಳು. 8:00 ವನಿತಾ ವಿಹಾರ. 8:30 ಗಜಲ್ಗಳು. 9:15 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸ್ಪಾಟ್ಲೈಟ್. 9:30 ಕರಪಾಲ ಮೇಳ. ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಕೆಂಕೆರೆ ಗ್ರಾಮದ ಶಿವಣ್ಣ ಮತ್ತು ತಂಡದವರಿಂದ ಕರಪಾಲ ಮೇಳ. 10:00 ಮಧುರ ಗಾನ. 10:30 ಮುಂಬೈ ಕೇಂದ್ರದಿಂದ ಗೀತ್ ಗಾತಾಚಲ್. ಕೇಳಿದರೆ ಇವಿಷ್ಟು ನಮ್ಮ ನಿಲಯದಿಂದ ಈ ಸಂಜೆ ಮತ್ತು ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ.
1: ಅದ್ವೈತ್ ಹ್ಯುಂಡೈ ಭಾರತದ ಅತಿದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಹ್ಯುಂಡೈ ಕಾರ್ ಡೀಲರ್ ಈಗ ನಮ್ಮ ಹಾಸನದ ಬಿಎಂ ರಸ್ತೆಯ ತಣ್ಣೀರ್ ಹಳ್ಳದ SLN ಕಾಂಪ್ಲೆಕ್ಸ್ ನಲ್ಲಿ ನಿಮ್ಮ ನೆಚ್ಚಿನ ಹ್ಯುಂಡೈ ಕಾರನ್ನು ಆಕರ್ಷಕ ಆಫರ್ಗಳೊಂದಿಗೆ ನಿಮ್ಮದಾಗಿಸಿಕೊಳ್ಳಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಕರೆ ಮಾಡಿ 9538971132.
0: ಆಕಾಶವಾಣಿ ಹಾಸನ, ಸಮಯ 6:05. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇಂಗ್ಲಿಷ್ ನಲ್ಲಿ ವಾರ್ತೆಗಳು.
2: The news read by Anuja Kumar. Prime Minister Narendra Modi has said Somnath Temple in Gujarat stands tall and eternal and showcases the country's civilizational courage and unbroken devotion. Mr. Modi today performed Mahapuja followed by the Kumbhabhishek and flag hoisting ceremony at the temple as part of the Somnath Amrit Mahotsav. The celebrations mark 75 years since the inauguration of the restored temple dedicated to Lord Shiv. In a social media post, Prime Minister Modi said, 1,000 years ago, the first of many attacks on Somnath took place. Mr. Modi said, the doors of the newly rebuilt Somnath Temple opened in 1951 in the presence of the then President Dr. Rajendra Prasad, proclaiming to the world that while the attackers have faded into the dust of history, the soul of Bharat endures. Earlier, addressing the gathering at the temple, Prime Minister Modi said, India is moving ahead with self-confidence and that the country's cultural heritage has played a key role in this progress. He said the reconstruction of the temple by Sardar Vallabhbhai Patel reflected India's commitment to preserving its heritage with pride.
3: Azadi ke samay, Sardar Sahab ne 500 se jyada riyasaton ko jodkar एक भारत का आधुनिक स्वरूप गढ़ा था तो साथ ही सोमनाथ के पुनर्निर्माण से उन्होंने दुनिया को बताया था भारत केवल आजाद नहीं हुआ है भारत अपने प्राचीन गौरव को पुनः हासिल करने के मार्ग पर भी अब आगे बढ़ चुका है.
2: The government today informed that there is no shortage of any petroleum products in the country and India has a stock of 60 days of crude oil, 60 days of natural gas and 45 days of LPG. This was informed during the fifth meeting of the informal group of ministers on West Asia, chaired by Defence Minister Rajnath Singh in New Delhi today.

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: ಕೇಳಿದರೆ ಇದೊಂದು ಪ್ರಕಟಣೆ. ಹೇಮಾವತಿ ಜಲಾಶಯದಿಂದ ಕುಡಿಯುವ ನೀರಿನ ಅವಶ್ಯಕತೆಗಾಗಿ ಹೇಮಾವತಿ ಎಡದಂಡೆ ನಾಲೆಯ ಮೂಲಕ ಮೇ 10 ರಿಂದ ಮೇ 19 ರವರೆಗೆ ನೀರು ಹರಿಸಲಾಗುತ್ತದೆ. ಈ ನೀರನ್ನು ಕುಡಿಯುವ ಉದ್ದೇಶಕ್ಕಾಗಿ ಹರಿಸಲಾಗುತ್ತಿದ್ದು ಯಾವುದೇ ಕೃಷಿ ಚಟುವಟಿಕೆಗಳಿಗೆ ಬಳಸಬಾರದು ಎಂದು ಕಾವೇರಿ ನೀರಾವರಿ ನಿಗಮ ನಿಯಮಿತದ ಸೂಪರಿಂಟೆಂಡಿಂಗ್ ಇಂಜಿನಿಯರ್ ಅವರ ಪ್ರಕಟಣೆ ತಿಳಿಸಿದೆ. ಈಗಾಗಲೇ ತಿಳಿಸಿದ ದಿನಾಂಕಗಳಂದು ಹರಿಸುವ ನೀರು ತಾತ್ಕಾಲಿಕವಾಗಿದ್ದು ಯಾವುದೇ ಸಮಯದಲ್ಲಿ ನಿಲುಗಡೆ ಮಾಡುವ ಸಾಧ್ಯತೆ ಇರುತ್ತದೆ. ಈ ನೀರನ್ನು ಅಚ್ಚುಕಟ್ಟು ವ್ಯಾಪ್ತಿಯ ಯಾವುದೇ ಕೃಷಿ ಚಟುವಟಿಕೆಗೆ ಬಳಸಬಾರದು ಎಂದು ಪ್ರಕಟಣೆ ತಿಳಿಸಿದೆ. ಪ್ರಕಟಣೆ ಕೇಳಿದಿರಿ.

0: ಮದುಮಗಳು ಮದುವೆಯ ಸಮಯದಲ್ಲಿ ಅವಳು ತನ್ನ ಭಾವಿ ಸಂಗಾತಿಯಿಂದ, ಅವಳ ಹೆತ್ತವರಿಂದ, ಅವಳ ಸ್ನೇಹಿತರಿಂದ ಮತ್ತು ಸಂಬಂಧಿಕರಿಂದ ಮತ್ತು ಅವಳ ಜಗತ್ತೇ ಆಗಿರುವ ಪ್ರೀತಿಪಾತ್ರರಿಂದ ಏನೇ ನಿರೀಕ್ಷಿಸುತ್ತಾಳೆ, ಅವರ ಪ್ರೀತಿ ಮತ್ತು ಆಶೀರ್ವಾದಗಳನ್ನು ಮೀರಿದ ಒಂದನ್ನು ಹೃದಯದಲ್ಲಿರಿಸಿದ್ದಾಳೆ. ಅದುವೇ ಶಾಶ್ವತವಾಗಿ ಬೆಳಗುವ ಭರವಸೆ. ಏಕೆಂದ್ರೆ ಆ ಭರವಸೆಯನ್ನು ಅವಳು ತನ್ನ ಜೀವನದುದ್ದಕ್ಕೂ ಕಾಪಾಡಿಕೊಳ್ಳುತ್ತಾಳೆ. ವಧುವನ್ನು ಅಲಂಕರಿಸುವ ಸುಂದರವಾದ ಆಭರಣಗಳಂತೆ ಹೊಳೆಯುವ ಐಶ್ವರ್ಯ, ಅದುವೇ ಭರವಸೆ.
1: ಈ ಎಲ್ಲಾ ಭರವಸೆಗಳೊಂದಿಗೆ ನಮ್ಮದೊಂದು ಭರವಸೆ, ನಿಮ್ಮ ಮದುವೆಯನ್ನು ನಾವು ಅವಿಸ್ಮರಣೀಯ ಕ್ಷಣವನ್ನಾಗಿ ಮಾಡುತ್ತೇವೆ. ಜಿಆರ್ಟಿ ಬ್ರೈಡ್ಸ್ ಮದುಮಗಳ ಆಭರಣ ಸಂಗ್ರಹ. ಇದು ಪ್ರತಿಯೊಬ್ಬ ವಧುವು ಅಲಂಕರಿಸಬೇಕಾದ ಸಂಪತ್ತು. ಜಿಆರ್ಟಿ ಬ್ರೈಡ್ಸ್ ಫ್ರಮ್ ಜಿಆರ್ಟಿ ಜುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ.
2: ಈಗ ಆಲಿಸಿ ಮತ್ತೊಂದು ಪ್ರಕಟಣೆ. ಕರ್ನಾಟಕ ಸರ್ಕಾರ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ಅಂಗವಿಕಲ ಮಕ್ಕಳ ಕೇಂದ್ರೀಕೃತ ಯೋಜನೆಯಡಿಯಲ್ಲಿ ನಡೆಯುತ್ತಿರುವ ರಂಗರಾವ್ ಸ್ಮಾರಕ ವಿಕಲಚೇತನರ ಶಾಲೆ ಅಂಧ ಹೆಣ್ಣು ಮಕ್ಕಳ ಉಚಿತ ವಸತಿ ಶಾಲೆಗೆ 2026-27 ಶೈಕ್ಷಣಿಕ ಸಾಲಿನ ಶಾಲಾ ದಾಖಲಾತಿಯು ಪ್ರಾರಂಭವಾಗಿರುತ್ತದೆ. ವಸತಿ ಸಹಿತವಾಗಿ 1-10 ತರಗತಿವರೆಗೆ ಬ್ರೈಲ್ ಮೂಲಕ ಶಿಕ್ಷಣದೊಂದಿಗೆ ಅಂಧ ಹೆಣ್ಣು ಮಕ್ಕಳ ಸ್ವಾವಲಂಬನೆಗಾಗಿ ಕಂಪ್ಯೂಟರ್, ಸಂಗೀತ, ಕರಕುಶಲ, ನೃತ್ಯ, ಕ್ರೀಡೆ, ಚಲನವಲನ ಹಾಗೂ ಜೀವನ ಕೌಶಲ್ಯ ತರಗತಿಗಳನ್ನು ನಡೆಸಲಾಗುವುದು. ದಾಖಲಾತಿ ಮಾಡಲಿಚ್ಛಿಸುವವರು ಶಾಲಾ ವಿಳಾಸ ರಂಗರಾವ್ ಸ್ಮಾರಕ ವಿಕಲಚೇತನರ ಶಾಲೆ, No.1 ಕೆಆರ್ಎಸ್ ಮುಖ್ಯರಸ್ತೆ, ಮೇಟಗಳ್ಳಿ ಪೊಲೀಸ್ ಠಾಣೆ ಪಕ್ಕ, ಮೇಟಗಳ್ಳಿ, ಮೈಸೂರು 16. ದೂರವಾಣಿ ಸಂಖ್ಯೆ 0821-241-320 ಅಥವಾ ಮೊಬೈಲ್ ಸಂಖ್ಯೆ 9686668434 ಸಂಪರ್ಕಿಸಬಹುದು. ಪ್ರಕಟಣೆ ಕೇಳಿದಿರಿ.

ಇದು ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ 102.2 ಮೆಗಾಹರ್ಟ್ಸ್. ಸಮಯ 6:15:26. ಕೇಳುಗರೆ, ಇನ್ನು ಮುಂದೆ ಆಲಿಸಿ ಭಾವಗೀತೆಗಳು. ಭಾವಗೀತೆಗಳಲ್ಲಿ ಆರಂಭಕ್ಕೆ ಕೇಳಿ ಕೆಎಸ್ ನರಸಿಂಹಸ್ವಾಮಿಯವರ ರಚನೆ, ಹಾಡಿದ್ದಾರೆ ಮೈಸೂರು ಅನಂತಸ್ವಾಮಿ. ನಕ್ಕ ಹಾಗೆ ನಟಿಸಬೇಡ, ನಕ್ಕು ಬಿಡು ಸುಮ್ಮನೆ.

0: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ. ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
1: ನಾನ್ ಡ್ರೈವ್ ಮಾಡೋದು ನನ್ನ ಫೇವರೇಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
2: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ.
3: ಎಸ್ಎಸ್ಎಲ್ಸಿಯ ನಂತರ ಉತ್ತಮ ಶಿಕ್ಷಣದ ಹುಡುಕಾಟದಲ್ಲಿದ್ದೀರಾ? ರಾಜೀವ್ ಪಾಲಿಟೆಕ್ನಿಕ್ ಹಾಸನದಲ್ಲಿ 2026-27 ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ. ಅನುಭವ ಸಂಪನ್ನ ಶಿಕ್ಷಕರು, ಸುಸಜ್ಜಿತ ಪ್ರಯೋಗಾಲಯಗಳಿವೆ. ಲಭ್ಯವಿರುವ ಕೋರ್ಸ್ಗಳು ಸಿವಿಲ್, ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಷನ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಹಾಗೂ ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ಪ್ರವೇಶಕ್ಕೆ ಸಂಪರ್ಕಿಸಿ 9448720237.
4: ಮದುಮಗಳು ಮದುವೆಯ ಸಮಯದಲ್ಲಿ ಅವಳು ತನ್ನ ಭಾವಿ ಸಂಗಾತಿಯಿಂದ, ಅವಳ ಹೆತ್ತವರಿಂದ, ಅವಳ ಸ್ನೇಹಿತರಿಂದ ಮತ್ತು ಸಂಬಂಧಿಕರಿಂದ ಮತ್ತು ಅವಳ ಜಗತ್ತೇ ಆಗಿರುವ ಪ್ರೀತಿಪಾತ್ರರಿಂದ ಏನನ್ನು ನಿರೀಕ್ಷಿಸುತ್ತಾಳೆ? ಅವರ ಪ್ರೀತಿ ಮತ್ತು ಆಶೀರ್ವಾದಗಳನ್ನು ಮೀರಿದ ಒಂದನ್ನು ಹೃದಯದಲ್ಲಿರಿಸಿದ್ದಾಳೆ. ಅದುವೇ ಶಾಶ್ವತವಾಗಿ ಬೆಳಗುವ ಭರವಸೆ. ಏಕೆಂದರೆ ಆ ಭರವಸೆಯನ್ನು ಅವಳು ತನ್ನ ಜೀವನದುದ್ದಕ್ಕೂ ಕಾಪಾಡಿಕೊಳ್ಳುತ್ತಾಳೆ. ವಧುವನ್ನು ಅಲಂಕರಿಸುವ ಸುಂದರವಾದ ಆಭರಣಗಳಂತೆ ಹೊಳೆಯುವ ಐಶ್ವರ್ಯ, ಅದುವೇ ಭರವಸೆ.
5: ಈ ಎಲ್ಲಾ ಭರವಸೆಗಳೊಂದಿಗೆ ನಮ್ಮದೊಂದು ಭರವಸೆ, ನಿಮ್ಮ ಮದುವೆಯನ್ನು ನಾವು ಅವಿಸ್ಮರಣೀಯ ಕ್ಷಣವನ್ನಾಗಿ ಮಾಡುತ್ತೇವೆ. ಜಿಆರ್ಟಿ ಬ್ರೈಡ್ಸ್ ಮದುಮಗಳ ಆಭರಣ ಸಂಗ್ರಹ. ಇದು ಪ್ರತಿಯೊಬ್ಬ ವಧುವು ಅಲಂಕರಿಸಬೇಕಾದ ಸಂಪತ್ತು. ಜಿಆರ್ಟಿ ಬ್ರೈಡ್ಸ್ ಫ್ರಮ್ ಜಿಆರ್ಟಿ ಜುವೆಲ್ಲರ್ಸ್. ಶುಭ ಆರಂಭಗಳ ಪ್ರಾರಂಭ.
2: ಶಿಕ್ಷಣ ರಂಗದಲ್ಲಿ 50ರ ಸುವರ್ಣ ಸಂಭ್ರಮದಲ್ಲಿರುವ ಸುಳ್ಯದ ಪ್ರತಿಷ್ಠಿತ ನೆಹರು ಮೆಮೋರಿಯಲ್ ಪದವಿ ಕಾಲೇಜಿನಲ್ಲಿ 2026-27 ಸಾಲಿನ ಪದವಿ ತರಗತಿಗಳಿಗೆ ಅಡ್ಮಿಷನ್ ಪ್ರಾರಂಭಗೊಂಡಿದೆ. ಆಧುನಿಕ ಸುಳ್ಯದ ನಿರ್ಮಾತೃ ಕುರುಂಜಿ ಡಾಕ್ಟರ್ ವೆಂಕಟರಮಣಗೌಡರಿಂದ 1976 ಸ್ಥಾಪನೆಗೊಂಡು ಚಾರಿತ್ರಿಕ ಮೈಲುಗಲ್ಲು ಸ್ಥಾಪಿಸಿರುವ ಎನ್ಎಂಸಿ ಮಂಗಳೂರು ವಿಶ್ವವಿದ್ಯಾಲಯ ವ್ಯಾಪ್ತಿಗೆ ಒಳಪಟ್ಟಿದ್ದು ನ್ಯಾಕ್ನಿಂದ B++ ಮಾನ್ಯತೆ ಗಳಿಸಿಕೊಂಡಿದೆ. ಇಲ್ಲಿ ಬಿಎ, ಬಿಕಾಂ, ಬಿಎಸ್ಸಿ, ಬಿಬಿಎ, ಬಿಸಿಎ ಕೋರ್ಸ್ಗಳೊಂದಿಗೆ ಹೊಸದಾಗಿ ಬಿಕಾಂನಲ್ಲಿ ಬಿಸಿನೆಸ್ ಡಾಟಾ ಅನಾಲಿಟಿಕ್ಸ್ ಹಾಗೂ ಬಿಸಿಎನಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮೆಷಿನ್ ಲರ್ನಿಂಗ್ ಕೋರ್ಸ್ಗಳು ಸೇರ್ಪಡೆಗೊಂಡಿದ್ದು ಶಿಕ್ಷಣಕ್ಕೆ ವಿಪುಲ ಅವಕಾಶ ಕಲ್ಪಿಸಲಾಗಿದೆ. ವ್ಯವಸ್ಥಿತ ಪ್ರಯೋಗಾಲಯ, ಅತ್ಯುತ್ತಮ ಗ್ರಂಥಾಲಯ ಹಾಗೂ ಬ್ರೌಸಿಂಗ್ ಕೇಂದ್ರಿತ ಗ್ರಂಥಾಲಯ, ವಿದ್ಯಾರ್ಥಿ ವೇತನ ಸೌಲಭ್ಯ, ಪಠ್ಯದೊಂದಿಗೆ ಎಲ್ಲಾ ಪಠ್ಯೇತರ ಚಟುವಟಿಕೆಗಳಿಗೂ ಆದ್ಯತೆ, ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್, ದೂರದಿಂದ ಬರುವ ವಿದ್ಯಾರ್ಥಿಗಳಿಗೆ ಬಸ್ ವ್ಯವಸ್ಥೆಯೂ ಇದೆ. 2024-25 ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ 3 ರ್ಯಾಂಕ್ ನ ಗೌರವ. ದಾಖಲಾತಿಗಾಗಿ ಸಂಪರ್ಕಿಸಿ 08257-230-331 ಆರ್ ಮೊಬೈಲ್ ನಂಬರ್ 7353-756-487.
6: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
7: ಸಾಯಿ ಬಾಲ್.
8: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
9: ಭಾವಗೀತೆಗಳಲ್ಲಿ ಕೊನೆಯದಾಗಿ ಕೇಳಿ ರೊಂದಗಾನದಲ್ಲಿ ಪೂತಿ ನರಸಿಂಹಾಚಾರ ಅವರ ರಚನೆ. ಮಾಂದಳೆರಿನ ಚಂದುಟಿಯಲ್ಲಿ ಝೇಂಕರಿಸಿತು ಭೃಂಗ, ಉಕ್ಕೇರಿತು ರುಮ್ಮನದಲ್ಲಿ ಹೃದಯಾಂತರಂಗ.

0: ಆಕಾಶವಾಣಿ ಹಾಸನ, ಸಮಯ 6:30 ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಜಿಲ್ಲಾ ವಾರ್ತಾಪತ್ರ ಪ್ರಸಾರವಾಗಲಿದೆ.
1: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.

0: ಆಕಾಶವಾಣಿ ಬೆಳಗಾವಿ ಹಾಗೂ ಬೀದರ್ ಜಿಲ್ಲೆಗಳ ವಾರ್ತಾಪತ್ರಗಳು ಓದುತ್ತಿರುವವರು ವಿವೇಕಾದಿತ್ಯ ಕನ್ಯಾಲ. ಮೊದಲಿಗೆ ಬೆಳಗಾವಿ ಜಿಲ್ಲೆ ವಾರ್ತಾಪತ್ರ. ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯ ಅತ್ಯುತ್ತಮ ಅನುಷ್ಠಾನ ಸೇರಿದಂತೆ ವಿವಿಧ ಜಲಾನಯನ ಅಭಿವೃದ್ಧಿ ಯೋಜನೆಗಳನ್ನು ಯಶಸ್ವಿಗೊಳಿಸಿ ಜನರ ಹಾಗೂ ಸರ್ಕಾರದ ಮೆಚ್ಚುಗೆಗೆ ಪಾತ್ರವಾಗಿರುವ ಬೆಳಗಾವಿ ಜಿಲ್ಲೆ ಕೃಷಿ ಹಾಗೂ ನೀರಾವರಿ ಇಲಾಖೆ 2025-26 ಸಾಲಿನ 5 ಪ್ರಶಸ್ತಿಗಳನ್ನು ಪಡೆದುಕೊಂಡಿದೆ. ಬೆಂಗಳೂರಿನಲ್ಲಿ ಇತ್ತೀಚೆಗೆ ಜರುಗಿದ ಸಮಾರಂಭದಲ್ಲಿ ಬೆಳಗಾವಿ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕ ಎಚ್ಡಿ ಕೋಳ್ಕರ್, ಕೃಷಿ ಇಲಾಖೆ ಉಪನಿರ್ದೇಶಕ ಸಲೀಂ ಸಂಗತ್ರಾಸ್ ಮತ್ತು ಸಹದೇವ್ ಯರಗೊಪ್ಪ ಅವರು ಈ ಪ್ರಶಸ್ತಿಗಳನ್ನು ಸ್ವೀಕರಿಸಿದರು. ಜಲಸಂಪನ್ಮೂಲ ಇಲಾಖೆ ಆಯುಕ್ತ ಉಪೇಂದ್ರ ಪ್ರತಾಪ್ ಸಿಂಗ್ ಹಾಗೂ ಇತರೆ ಹಿರಿಯ ಅಧಿಕಾರಿಗಳು ಪ್ರಶಸ್ತಿ ಪ್ರದಾನ ಮಾಡಿದರು. ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯಡಿ ಚಿಕ್ಕೋಡಿ ತಾಲೂಕಿನ ಗುಡ್ಡಗಾಡು ಪ್ರದೇಶದಲ್ಲಿ ನಾಲಬಂಡ್ ಚೆಕ್ ಡ್ಯಾಂ ನಿರ್ಮಿಸುವುದರ ಮೂಲಕ ರೈತರ ಜಮೀನುಗಳಲ್ಲಿ ಕೊಳವೆ ಬಾವಿ ತೆರೆದ ಬಾವಿಗಳಲ್ಲಿ ಬಿರು ಬೇಸಿಗೆಯಲ್ಲೂ ಅಂತರ್ಜಲ ಮಟ್ಟ ಹೆಚ್ಚಿದೆ. ಸುತ್ತಲಿನ 10 ಗ್ರಾಮಗಳ 100 ಹೆಕ್ಟೇರ್ ಬಂಜರು ಜಮೀನುಗಳಿಗೆ ನಿರಂತರ ನೀರು ಪೂರೈಕೆಯಾಗುತ್ತಿದ್ದು ಕೃಷಿಕರು ಹೆಚ್ಚಿನ ಆಸಕ್ತಿಯಿಂದ ಕೃಷಿಯಲ್ಲಿ ತೊಡಗಿದ್ದಾರೆ. ಈ ಯೋಜನೆಯಡಿ ಕಳೆದ 3 ವರ್ಷಗಳಲ್ಲಿ 6,195 ಹೆಕ್ಟೇರ್ ಪ್ರದೇಶದಲ್ಲಿ 58 ಚೆಕ್ ಡ್ಯಾಂ, 68 ನಾಲಬಂಡ್, 20 ಕಲ್ಲಿನ ತಡೆಗೋಡೆ ನಿರ್ಮಿಸಲಾಗಿದೆ. 2,800 ಹೆಕ್ಟೇರ್ ಪ್ರದೇಶದಲ್ಲಿ ಬಂದ್ ನಿರ್ಮಿಸಿ ಮಳೆಗಾಲದಲ್ಲಿ ವ್ಯರ್ಥವಾಗಿ ಹರಿಯುತ್ತಿದ್ದ ನೀರನ್ನು ತಡೆಹಿಡಿದು ಕೃಷಿಗೆ ಬಳಸಿಕೊಳ್ಳುವಂತೆ ಮಾಡಲಾಗಿದೆ. ಚೆನ್ನಮ್ಮನ ಕಿತ್ತೂರಿನಲ್ಲಿ 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ನೂತನ ಸುಸಜ್ಜಿತ ಬಸ್ ಘಟಕವನ್ನು ಸಾರಿಗೆ ಖಾತೆ ಸಚಿವ ರಾಮಲಿಂಗಾರೆಡ್ಡಿ ಇತ್ತೀಚೆಗೆ ಉದ್ಘಾಟಿಸಿ ಲೋಕಾರ್ಪಣೆಗೊಳಿಸಿದರು. ಈ ಸಂದರ್ಭ ಮಾತನಾಡಿದ ಅವರು, ನೂತನ ಬಸ್ ಘಟಕಕ್ಕೆ 15 ಸಾರಿಗೆ ಬಸ್ಗಳ ಸೌಲಭ್ಯ ದೊರೆತಿದ್ದು ಗ್ರಾಮೀಣ ಭಾಗದ ಜನರಿಗೆ ಹಾಗೂ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಹೆಚ್ಚು ಅನುಕೂಲವಾಗಲಿದೆ ಎಂದರು. ಬೆಳಗಾವಿ ತೋಟಗಾರಿಕೆ ಇಲಾಖೆಯಿಂದ ನಗರದ ಹ್ಯೂಮ್ ಪಾರ್ಕ್ನಲ್ಲಿ 3 ದಿನಗಳ ಮಾವು ಮೇಳವನ್ನು ಆಯೋಜಿಸಲಾಯಿತು. ವೈಜ್ಞಾನಿಕ ರೀತಿಯಲ್ಲಿ ಹಣ್ಣುಗಳನ್ನು ಕಟಾವು ಮಾಡಿ ನೈಸರ್ಗಿಕವಾಗಿ ಮಾಗಿಸಿದ ಹಣ್ಣುಗಳನ್ನು ನೇರವಾಗಿ ರೈತರಿಂದ ಗ್ರಾಹಕರಿಗೆ ಮಾರಾಟ ಮಾಡಲು ಅವಕಾಶ ಕಲ್ಪಿಸಲಾಯಿತು. ಕಳೆದ ವರ್ಷ ಪರಿಚಯಿಸಲ್ಪಟ್ಟ ಬೆಳಗಾವಿ ಬ್ರ್ಯಾಂಡ್ ಮಾವು ಸೇರಿದಂತೆ ಧಾರವಾಡ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಹಾಗೂ ಮಹಾರಾಷ್ಟ್ರದ ಘಟ್ಟ ಪ್ರದೇಶಗಳಲ್ಲಿ ಬೆಳೆಯಲಾಗುವ ವೈವಿಧ್ಯಮಯ ಮಾವುಗಳ ಪ್ರದರ್ಶನ ಮಾವು ಮೇಳದ ಆಕರ್ಷಣೆಯಾಗಿತ್ತು. ಈಗ ಬೀದರ್ ಜಿಲ್ಲೆ ವಾರ್ತಾಪತ್ರ. ಬಿರು ಬೇಸಿಗೆ ಹಿನ್ನೆಲೆ ಜಿಲ್ಲೆಯ ಔರಾದ್, ಭಾಲ್ಕಿ, ಬಸವಕಲ್ಯಾಣ್, ಕಮಲ್ನಗರ್ ತಾಲೂಕಿನಲ್ಲಿ ಹೆಚ್ಚಿನ ನೀರಿನ ಸಮಸ್ಯೆ ಕಂಡುಬಂದಿದೆ. ಔರಾದ್ನ 14 ಗ್ರಾಮಗಳು, ಕಮಲನಗರದ 11, ಬಸವಕಲ್ಯಾಣದ 10, ಭಾಲ್ಕಿಯ 8 ಗ್ರಾಮಗಳು ಸೇರಿದಂತೆ ಒಟ್ಟು 43 ಗ್ರಾಮಗಳಲ್ಲಿ ಕುಡಿಯುವ ನೀರು ಸಮಸ್ಯೆ ಎದುರಾಗಿದೆ. ಶುದ್ದ ಕುಡಿಯುವ ನೀರು ಪೂರೈಸುವ ನಿಟ್ಟಿನಲ್ಲಿ ಅಧಿಕಾರಿಗಳು ಜಲಮೂಲಗಳಾದ ಕೊಳವೆ ಬಾವಿ, ಕೆರೆಗಳನ್ನು ಗುರುತಿಸಿ ಟ್ಯಾಂಕರ್ಗಳ ಮೂಲಕ ನೀರು ಪೂರೈಕೆಯನ್ನು ನಿಯಮಿತವಾಗಿ ಮುಂದುವರಿಸುವಂತೆ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅಧಿಕಾರಿಗಳಿಗೆ ನಿರ್ದೇಶಿಸಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಆಯೋಜಿತ ಸಭೆಯಲ್ಲಿ ಮಾತನಾಡಿದ ಅವರು, ಕುಡಿಯುವ ನೀರು ಪೂರೈಕೆಗೆ ಅಡ್ಡಿಪಡಿಸುವವರ ವಿರುದ್ದ ನಿರ್ದಾಕ್ಷಿಣ್ಯ ಕ್ರಮ ವಹಿಸಲಾಗುವುದು ಎಂದರು. ಔರಾದ್ನ ತಾಂಡಾ ಪ್ರದೇಶದಲ್ಲಿ ಅಂತರ್ಜಲ ಮಟ್ಟ 700-800 ಅಡಿವರೆಗೆ ಕುಸಿದಿದೆ. ಅಧಿಕಾರಿಗಳು ಕೊಳವೆ ಬಾವಿ ಪುನಶ್ಚೇತನ ಕಾರ್ಯ ಕೈಗೊಳ್ಳಬೇಕು ಎಂದರು. ಬಸವ ಕಲ್ಯಾಣದ ಅನುಭವ ಮಂಟಪದಲ್ಲಿ ನಿರ್ಮಾಣವಾಗುತ್ತಿರುವ ವಿಶ್ವದ ಅತಿ ಎತ್ತರದ 55 ಮೀಟರ್ ಇಷ್ಟಲಿಂಗಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಅವರು ಭೂಮಿ ಪೂಜೆ ಸಲ್ಲಿಸಿ ಅನುಭವ ಮಂಟಪದ ಕಾಮಗಾರಿಯನ್ನು ಪರಿಶೀಲಿಸಿದರು. ಇದುವರೆಗೆ ಬೆಳಗಾವಿ ಹಾಗೂ ಬೀದರ್ ಜಿಲ್ಲೆಗಳ ವಾರ್ತಾಪತ್ರಗಳನ್ನು ಕೇಳಿದಿರಿ. ಬರೆದವರು ಕ್ರಮವಾಗಿ ಕೆಎನ್ ದೊಡ್ಡಮನಿ ಹಾಗೂ ಕರಣ್ ಕುಮಾರ್ ಚಂದನ್. ಸುದ್ದಿ ಸಂಯೋಜನೆ ಬೆಂಗಳೂರು ಹಾಗೂ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಪ್ರಸ್ತುತಿ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗ.
1: ಇದು ಆಕಾಶವಾಣಿ ಹಾಸನ.

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: ಪ್ರೀತಿಯ ಕೇಳುಗರೆ, ಪ್ರತಿ ಬುಧವಾರ ರಾತ್ರಿ 8 ಗಂಟೆಗೆ ಸುರಗಿ ಸಾಹಿತ್ಯ ಸಂಚಿಕೆ ನಿಮ್ಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಪ್ರಸಾರವಾಗಲಿದೆ. ಕೇಳಿ, ಪ್ರತಿ ಬುಧವಾರ ರಾತ್ರಿ 8 ಗಂಟೆಗೆ ಸಾಹಿತ್ಯದ ಪರಿಮಳ ಸೂಸುವ ಕಾರ್ಯಕ್ರಮ ಸುರಗಿ.

ಆಕಾಶವಾಣಿ ಹಾಸನ, ಸಮಯ 6:37. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಮೊದಲಿಗೆ ಕೆಲವು ಪ್ರಕಟಣೆಗಳು, ನಂತರ ಪ್ರದೇಶ ಸಮಾಚಾರವನ್ನು ಕೇಳಲಿದ್ದೀರಾ.

0: ಆಕಾಶವಾಣಿ ಇದೀಗ ಕೆಲವು ಪ್ರಕಟಣೆಗಳು, ನಂತರ 6:40 ಸರಿಯಾಗಿ ಪ್ರದೇಶ ಸಮಾಚಾರ.
1: ರೋಹನ್ ಮತ್ತು ರಿಯಾ ಲವ್ ಸ್ಟೋರಿಯ ಮ್ಯಾಚ್ ಶುರುವಾಯಿತು. ಇಬ್ರು ತಿಂದ

0: ಇಟಾಲಿಯನ್ ಕ್ವಿಸೀನ್. ವೇಟರ್ ಹೊಡೆದ್ರು ಸ್ಪಿನ್, 4,000 ಬಿಲ್ ಬಂತು. ರೋಹನ್ ನ ಹೃದಯ ಬಡಿತ ಜೋರಾಯ್ತು, ಅವನ ವಾಲೆಟ್ ಮನೆಯಲ್ಲೇ ಉಳಿದಿತ್ತು. ರಿಯಾಳ ಡಿಜಿಟಲ್ ಪಾವತಿ ಮಾಡಿತು ಅವಳನ್ನು ಕೂಲ್. ನೀವು QR ಕೋಡ್ ಸ್ಕ್ಯಾನ್ ಮಾಡಿ UPI ನಿಂದ ಪಾವತಿಸಿ, ಡಿಜಿಟಲ್ ಪಾವತಿಯಿಂದ ಗೆಲ್ಲಿರಿ ಲೈಫ್ ನ ಪ್ರತಿ ಟೂರ್ನಮೆಂಟ್.
1: ಭಾರತ ಡಿಜಿಟಲ್ ಪೇಮೆಂಟ್ಸ್ ಮಾಡ್ತಿದೆ,
2: ಪ್ರತಿ ವ್ಯವಹಾರ ಈಗ ಸುಲಭ ಆಗಿದೆ.
3: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
4: ಚೈತ್ರ,
5: ಏನತ್ತೆ?
4: ಈ ಮನೆಯಲ್ಲಿ ಕೆಲವು ನಿಯಮಗಳಿವೆ.
5: ಅಂದ್ರೆ?
4: ಅಂದ್ರೆ ಇಲ್ಲಿ ಕ್ಯಾಶ್ ನ ಸಂಪ್ರದಾಯ ಇಲ್ಲ.
5: ಮತ್ತೆ ವ್ಯವಹಾರ?
4: ಅದು ನಾವು ಡಿಜಿಟಲ್ ಪಾವತಿ ಮಾಡೋದು.
5: ಓ,
4: ಅಂದ್ರೆ UPI ಇಂದ?
5: ಹೌದಾ?
4: ಹಾ. ಮತ್ತೆ ಕೇಳು, ಇನ್ನೂ ಒಂದು ನಿಯಮವಿದೆ.
5: ಅದೇನತ್ತೆ?
4: ನಿನ್ನ ಮೊದಲ ಉಡುಗೊರೆಯು UPI ನಿಂದಲೇ ಸಿಗುತ್ತೆ.
5: ಏನತ್ತೆ?
1: ಭಾರತ ಡಿಜಿಟಲ್ ಪೇಮೆಂಟ್ಸ್ ಮಾಡ್ತಿದೆ,
2: ಪ್ರತಿ ವ್ಯವಹಾರ ಈಗ ಸುಲಭ ಆಗಿದೆ.
6: ಶತ್ರುಗಳ ಆಯುಧಗಳಿಗೆ ಎದೆಯೊಡ್ಡಿ ಹಸಿವು ನಿದ್ದೆ ಬಾಯಾರಿಕೆಗಳನ್ನು ಲೆಕ್ಕಿಸದೆ ಹಗಲಿರುಳೆನ್ನದೆ ದೇಶ ಕಾಯುವ ಯೋಧರೇ ನಮ್ಮ ನೆಮ್ಮದಿಯ ನಿದ್ದೆಗೆ ಕಾರಣೀಭೂತರು. ದೇಶಕ್ಕಾಗಿ ಬದುಕುವುದು ಹೆಮ್ಮೆಯ ವಿಷಯವಾದರೆ ದೇಶಕ್ಕಾಗಿ ಮಡಿಯುವುದು ಅಮರತೆ. ಪ್ರತಿದಿನ ನಿದ್ರೆಗೆ ಜಾರುವ ಮುನ್ನ ವೀರ ಯೋಧರನ್ನು ಒಮ್ಮೆ ಸ್ಮರಿಸೋಣ ಅಲ್ಲವೇ? ಯೋಧರ ಯೋಗಕ್ಷೇಮಕ್ಕಾಗಿ ಪ್ರತಿಕ್ಷಣವೂ ಪ್ರಾರ್ಥಿಸೋಣ.

0: ನೀರು ಜೀವಜಲ
1: ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ.
2: ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
0: ನೀರನ್ನು ಉಳಿಸಿ ಸಂರಕ್ಷಿಸೋಣ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಸಕಲ ಸರ್ಕಾರಿ ಗೌರವದೊಂದಿಗೆ ಸಚಿವ ಡಿ ಸುಧಾಕರ್ ಅಂತ್ಯಕ್ರಿಯೆ. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಸೇರಿ ಗಣ್ಯರು ಭಾಗಿ. ಮಲೆ ಮಹದೇಶ್ವರ ಭಕ್ತರ ಸುರಕ್ಷತೆಗೆ ಶಾಶ್ವತ ಕ್ರಮ ಕೈಗೊಳ್ಳುವಂತೆ ರಾಜ್ಯ ಸರ್ಕಾರಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ ಆಗ್ರಹ. ಚಾಮರಾಜನಗರ ಜಿಲ್ಲೆಯ ಹನೂರ್ನಲ್ಲಿ ಚಿರತೆ ಸೆರೆಗೆ ಅರಣ್ಯ ಇಲಾಖೆ ನಿರಂತರ ಕಾರ್ಯಾಚರಣೆ. ಬೆಂಗಳೂರಿನಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಯೋಗ ಕೇಂದ್ರ ಉದ್ಘಾಟಿಸಿದ ಸಚಿವೆ ಶೋಭಾ ಕರಂದ್ಲಾಜೆ. ವಾರ್ತೆಗಳ ವಿವರ. ಸಕಲ ಸರ್ಕಾರಿ ಗೌರವದೊಂದಿಗೆ ಚಳ್ಳಕೆರೆಯ ಚಿತಾಗಾರದಲ್ಲಿ ಹಿರಿಯೂರು ಶಾಸಕ ಸಚಿವ ಡಿ ಸುಧಾಕರ್ ಅವರ ಅಂತ್ಯಕ್ರಿಯೆ ನೆರವೇರಿದೆ. ಅಂತ್ಯಕ್ರಿಯೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಸ್ತುವಾರಿ ಸಚಿವ ಸುರ್ಜೇವಾಲಾ, ಸಚಿವರು, ಶಾಸಕರು ಸೇರಿದಂತೆ ಹಲವು ಗಣ್ಯರು ಭಾಗಿಯಾಗಿದ್ದರು. ಇದಕ್ಕೂ ಮುನ್ನ ಸುಧಾಕರ್ ಕ್ರೀಡಾಂಗಣದಲ್ಲಿ ಸಾವಿರಾರು ಜನರು ಪಾರ್ಥಿವ ಶಿರದ ಅಂತಿಮ ದರ್ಶನ ಸಲ್ಲಿಸಿದರು. ಬಳಿಕ ಕ್ರೀಡಾಂಗಣದಿಂದ ಜೈನ ಮುಕ್ತಿಧಾಮದವರೆಗೆ ತೆರೆದ ವಾಹನದಲ್ಲಿ ಪಾರ್ಥಿವ ಶರೀರದ ಮೆರವಣಿಗೆ ನಡೆಸಲಾಯಿತು. ರಾಜ್ಯ ಸರ್ಕಾರಿ ನೌಕರರಿಗೆ 2026 ಜನವರಿ 1ರಿಂದ ಪೂರ್ವಾನ್ವಯವಾಗುವಂತೆ ರಾಜ್ಯ ಸರ್ಕಾರ ತುಟ್ಟಿಭತ್ಯೆಯನ್ನು ಶೇಕಡಾ 1.5ರಷ್ಟು ಹೆಚ್ಚಳ ಮಾಡಿದೆ. ತುಟ್ಟಿಭತ್ಯೆ ದರಗಳು ಪ್ರಸ್ತುತ ಮೂಲ ವೇತನದ ಶೇಕಡಾ 14.25ರಿಂದ ಶೇಕಡಾ 15.75ಕ್ಕೆ ಪರಿಷ್ಕರಿಸಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಇದು ರಾಜ್ಯ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ಅನುಕೂಲವಾಗಲಿದೆ. ಮಲೆಮಹದೇಶ್ವರ ಬೆಟ್ಟದಲ್ಲಿ ಭಕ್ತರ ಮೇಲೆ ಚಿರತೆ ದಾಳಿ ನಡೆದಿರುವ ಹಿನ್ನೆಲೆಯಲ್ಲಿ ಮಲೆಮಹದೇಶ್ವರ ಬೆಟ್ಟಕ್ಕೆ ಭೇಟಿ ನೀಡುವ ಭಕ್ತರ ಸುರಕ್ಷತೆ ಖಚಿತಪಡಿಸಿಕೊಳ್ಳಲು ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ವಿಫಲವಾಗಿದೆ ಎಂದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೆಲವೇ ದಿನಗಳಲ್ಲಿ 3 ಚಿರತೆ ದಾಳಿಯನ್ನು ನಡೆಸಿದ್ದು ಇಬ್ಬರು ಅಮಾಯಕ ಭಕ್ತರು ಸಾವನ್ನಪ್ಪಿದ್ದಾರೆ. ಇದು ಆಡಳಿತಾತ್ಮಕ ವೈಫಲ್ಯವೇ? ಇದು ಸರ್ಕಾರದ ನಿರ್ಲಕ್ಷ್ಯವೇ? ಎಂದು ಅವರು ಪ್ರಶ್ನಿಸಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಚಾಮರಾಜನಗರ ಜಿಲ್ಲಾ ಉಸ್ತುವಾರಿ ಸಚಿವರು ಪರಿಸ್ಥಿತಿಯನ್ನು ಅರಿತುಕೊಂಡು ದೇಗುಲಕ್ಕೆ ಭೇಟಿ ನೀಡುವ ಭಕ್ತರ ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳಲು ತಕ್ಷಣ ಶಾಶ್ವತ ಮತ್ತು ಕಠಿಣ ಕ್ರಮಗಳನ್ನು ಜಾರಿಗೆ ತರಬೇಕು ಎಂದು ಆರ್ ಅಶೋಕ ಒತ್ತಾಯಿಸಿದ್ದಾರೆ. ಮಲೆಮಹದೇಶ್ವರ ವನ್ಯಜೀವಿಧಾಮ ವ್ಯಾಪ್ತಿಯ ಹನೂರು ತಾಲೂಕಿನ ಮಲೆಮಹದೇಶ್ವರ ಬೆಟ್ಟದಿಂದ ನಾಗಮಲೆಗೆ ತೆರಳುವಾಗ ಚಿರತೆ ದಾಳಿ ನಡೆಸಿ ಬಾಲಕ ಮೃತಪಟ್ಟ ಪ್ರಕರಣ ಸಂಬಂಧ ಅರಣ್ಯ ಇಲಾಖೆಯು ಚಿರತೆ ಸೆರೆಗೆ ನಿರಂತರ ಕಾರ್ಯಾಚರಣೆ ನಡೆಸುತ್ತಿದೆ. ಮಲೆಮಹದೇಶ್ವರ ಬೆಟ್ಟ ಎಸಿಎಫ್ ನೇತೃತ್ವದ ತಂಡದಿಂದ ಕಾರ್ಯಾಚರಣೆಯನ್ನು ನಡೆಸಲಾಗುತ್ತಿದ್ದು, ಮೈಸೂರಿನಿಂದ ಚಿರತೆ ಸೆರೆ ಕಾರ್ಯಪಡೆ, ಡ್ರೋನ್ ಕಾರ್ಯಾಚರಣೆ ಮತ್ತು ಪಶುವೈದ್ಯರು ಪಾಲ್ಗೊಂಡಿದ್ದಾರೆ ಎಂದು ಮಲೆಮಹದೇಶ್ವರ ವನ್ಯಜೀವಿಧಾಮದ ಡಿಸಿಎಫ್ ಭಾಸ್ಕರ್ ಮಾಹಿತಿ ನೀಡಿದ್ದಾರೆ. ಡ್ರೋನ್ನಲ್ಲಿ ಒಂದು ಬಾರಿ ಚಿರತೆ ದೃಶ್ಯ ಸೆರೆ ಸಿಕ್ಕಿದ್ದು ತೀವ್ರ ಕಾರ್ಯಾಚರಣೆ ನಡೆಸಲಾಗುತ್ತಿದೆ. ಚಿರತೆ ಸೆರೆಯಾಗುವ ತನಕ ನಾಗಮಲೆಗೆ ಚಾರಣ ನಡೆಸಲು ತಾತ್ಕಾಲಿಕ ನಿರ್ಬಂಧ ಹೇರಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಕೇಂದ್ರ ಅತಿಸಣ್ಣ ಸಣ್ಣ ಮತ್ತು ಮಧ್ಯಮ ಕೈಗಾರಿಕಾ ಖಾತೆ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಅವರು ಬೆಂಗಳೂರಿನಲ್ಲಿ ಇಂದು ಅಟಲ್ ಬಿಹಾರಿ ವಾಜಪೇಯಿ ಯೋಗ ಕೇಂದ್ರವನ್ನು ಉದ್ಘಾಟಿಸಿದರು. ಬಳಿಕ ಮಾತನಾಡಿದಂತಹ ಅವರು, ಯೋಗ ಅಂತಾರಾಷ್ಟೀಯ ಮಟ್ಟದಲ್ಲಿ ಪ್ರಸಿದ್ದಿ ಪಡೆದಿದೆ. ಇಂದಿನ ಒತ್ತಡದ ಬದುಕಿನಲ್ಲಿ ವಿಶೇಷವಾಗಿ ಮಹಿಳೆಯರು ಮತ್ತು ಯುವ ಜನರಲ್ಲಿ ಆರೋಗ್ಯದ ಸಮಸ್ಯೆಗಳು ಹೆಚ್ಚಾಗುತ್ತಿವೆ. ಈ ಸಮಸ್ಯೆಗಳಿಗೆ ಯೋಗ ಅತ್ಯುತ್ತಮ ಔಷಧವಾಗಿದೆ. ಯೋಗಾಸನಗಳು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತವೆ. ಪ್ರತಿಯೊಬ್ಬ ನಾಗರಿಕನೂ ಆರೋಗ್ಯವಂತನಾಗಿದ್ದರೆ ಮಾತ್ರ ನಾವು ವಿಕಸಿತ ಭಾರತವನ್ನು ನಿರ್ಮಿಸಲು ಸಾಧ್ಯ ಎಂದು ಅವರು ಹೇಳಿದ್ದಾರೆ. ಪೊಲೀಸ್ ಇಲಾಖೆಯು ರಾಜ್ಯಾದ್ಯಂತ ಹಿರಿಯ ನಾಗರಿಕರ ಮತ್ತು ಒಂಟಿ ಮಹಿಳೆಯರ ಸುರಕ್ಷತೆಗಾಗಿ ಆಸರೆ ಕಾರ್ಯಕ್ರಮವನ್ನು ಜಾರಿಗೊಳಿಸಿದೆ. ವಿಜಯಪುರ ಜಿಲ್ಲೆಯ 28 ಪೊಲೀಸ್ ಠಾಣೆಗಳ ವ್ಯಾಪ್ತಿಯ 329 ಬೀಟ್ಗಳಲ್ಲಿ ಈ ಕಾರ್ಯಕ್ರಮವನ್ನು ಜಾರಿಗೊಳಿಸಲಾಗಿದೆ ಎಂದು ವಿಜಯಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಲಕ್ಷ್ಮಣ ನಿಂಬರಗಿ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿಂದು ಮಾತನಾಡಿದ ಅವರು, ಆಸರೆ ಕಾರ್ಯಕ್ರಮವು ಏಕಾಂಗಿಯಾಗಿ ವಾಸಿಸುವ ಹಿರಿಯ ನಾಗರಿಕರಿಗೆ ಹಾಗೂ ಒಂಟಿ ಮಹಿಳೆಯರಿಗೆ ಸುರಕ್ಷತೆ ಮತ್ತು ಅವರಲ್ಲಿ ಒಂಟಿ ಭಾವನೆಯನ್ನು ಹೋಗಲಾಡಿಸಿ ವಿಶ್ವಾಸ ಮೂಡಿಸುವ ಗುರಿಯನ್ನು ಹೊಂದಿದೆ ಎಂದು ಹೇಳಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ಈಗಾಗಲೇ ಮನೆ ಮನೆಗೆ ಪೊಲೀಸ್ ಕಾರ್ಯಕ್ರಮವು ಜಾರಿಯಲ್ಲಿದ್ದು, ಏಕಾಂಗಿಯಾಗಿ ವಾಸಿಸುವ ಹಿರಿಯ ನಾಗರಿಕರ ಒಂಟಿ ಮಹಿಳೆಯರನ್ನು ಗುರುತಿಸಿ ಖುದ್ದಾಗಿ ಭೇಟಿಯಾಗಿ ಅವರು ಎದುರಿಸುತ್ತಿರುವಂತಹ ಸಮಸ್ಯೆಗಳ ಬಗ್ಗೆ ಆಲಿಸಲಾಗುತ್ತಿದೆ ಎಂದು ಅವರು ಮಾಹಿತಿ ಹಂಚಿಕೊಂಡಿದ್ದಾರೆ. ಪ್ರದೇಶ ಸಮಾಚಾರವನ್ನು ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಮಂಡ್ಯ ಜಿಲ್ಲೆಯ ಗ್ರಾಮೀಣ ಹಾಗೂ ನಗರ ಪ್ರದೇಶಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆಯನ್ನು ಆದ್ಯತೆ ಮೇರೆಗೆ ಪರಿಹರಿಸಲು ಅಧಿಕಾರಿಗಳು ತುರ್ತು ಕ್ರಮ ಕೈಗೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ಡಾ ಕುಮಾರ್ ಸೂಚನೆ ನೀಡಿದ್ದಾರೆ. ಮಂಡ್ಯ ಜಿಲ್ಲೆಯ ಗ್ರಾಮೀಣ ಹಾಗೂ ನಗರದ ಕುಡಿಯುವ ನೀರಿನ ಸಮಸ್ಯೆಗಳ ಕುರಿತು ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ನೀರಿನ ಸಮಸ್ಯೆ ಇರುವ 15 ಗ್ರಾಮಗಳಲ್ಲಿ ಖಾಸಗಿ ಕೊಳವೆ ಬಾವಿಗಳ ಮೂಲಕ ನೀರು ಒದಗಿಸಲಾಗುತ್ತಿದೆ. 2 ಗ್ರಾಮಗಳಲ್ಲಿ ಟ್ಯಾಂಕರ್ಗಳ ಮೂಲಕ ನೀರು ಸರಬರಾಜು ಮಾಡಲಾಗುತ್ತಿದೆ ಎಂದು ಮಾಹಿತಿ ಹಂಚಿಕೊಂಡಿದ್ದಾರೆ. ಹೆಚ್ಚು ಸಮಸ್ಯೆ ಇರುವ ಗ್ರಾಮಗಳಿಗೆ ಕಡ್ಡಾಯವಾಗಿ ಸ್ಥಳಕ್ಕೆ ಭೇಟಿ ನೀಡಿ ವಾಸ್ತವದ ವಿಷಯವನ್ನು ಅರಿತು ಅಲ್ಲಿನ ಸಮಸ್ಯೆಗಳನ್ನು ಬಗೆಹರಿಸಬೇಕು. ಕುಡಿಯುವ ನೀರಿನ ಬಿಕ್ಕಟ್ಟನ್ನು ಪರಿಹರಿಸಲು ಆದ್ಯತೆಯ ಮೇರೆಗೆ ತಹಸೀಲ್ದಾರ್ಗಳು, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿಗಳು ಮತ್ತು ಗ್ರಾಮೀಣ ನೀರು ಸರಬರಾಜು ಇಲಾಖೆ ಅಧಿಕಾರಿಗಳು ಕ್ರಮ ತೆಗೆದುಕೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ಡಾ ಕುಮಾರ ನಿರ್ದೇಶನ ನೀಡಿದ್ದಾರೆ. ಯಾದಗಿರಿ ಜಿಲ್ಲೆಯ ಉಷ್ಣಾಂಶ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಗ್ರಾಮೀಣ ಹಾಗೂ ನಗರ ಪ್ರದೇಶಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗದಂತೆ ಎಲ್ಲ ಇಲಾಖೆಗಳು ಸಮನ್ವಯದಿಂದ ಕಾರ್ಯನಿರ್ವಹಿಸಬೇಕು ಎಂದು ಯಾದಗಿರಿ ಜಿಲ್ಲಾಧಿಕಾರಿ ಹರ್ಷಲ್ ಬೋಯರ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಯಾದಗಿರಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಡೆದ ವಿವಿಧ ಇಲಾಖೆಗಳ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ಕುಡಿಯುವ ನೀರಿನ ಪೂರೈಕೆ ವ್ಯವಸ್ಥೆ, ಕೊಳವೆ ಬಾವಿ ಮತ್ತು ಆರ್ಒ ಘಟಕಗಳ ಕಾರ್ಯನಿರ್ವಹಣೆಯ ಮೇಲೆ ಅಧಿಕಾರಿಗಳು ನಿರಂತರ ನಿಗಾ ವಹಿಸಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಜನರಲ್ಲಿ ಸುರಕ್ಷಿತ ಕುಡಿಯುವ ನೀರಿನ ಬಳಕೆಯ ಕುರಿತು ಜಾಗೃತಿ ಮೂಡಿಸುವುದು ಅತ್ಯಗತ್ಯವಾಗಿದೆ. ನಾರಾಯಣಪುರ ಜಲಾಶಯ, ಗೂಗಲ್ ಬ್ಯಾರೇಜ್ ಸೇರಿದಂತೆ ಜಿಲ್ಲೆಯ ಪ್ರಮುಖ ಜಲಮೂಲಗಳಲ್ಲಿನ ನೀರಿನ ಸಂಗ್ರಹ ಮತ್ತು ಲಭ್ಯತೆ ಬಗ್ಗೆ ಸಮಗ್ರ ಮಾಹಿತಿಯನ್ನು ನಿರಂತರವಾಗಿ ಸಂಗ್ರಹಿಸಬೇಕು ಎಂದು ಜಿಲ್ಲಾಧಿಕಾರಿ ಹರ್ಷಲ್ ಬೋಯರ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಹೆಣ್ಣು ಮಕ್ಕಳ ಆರೋಗ್ಯದ ಹಿತದೃಷ್ಟಿಯಿಂದ ಗರ್ಭಗಂಠದ ಕ್ಯಾನ್ಸರ್ ತಡೆಗಟ್ಟಲು ಬಳ್ಳಾರಿ ಜಿಲ್ಲೆಯಾದ್ಯಂತ 14 ವರ್ಷದ

0: ಹೆಣ್ಣು ಮಕ್ಕಳಿಗೆ ಉಚಿತವಾಗಿ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಎಚ್ಪಿವಿ ಲಸಿಕೆಯನ್ನು ನೀಡಲಾಗುತ್ತಿದೆ ಎಂದು ಜಿಲ್ಲಾ ಆರೋಗ್ಯಾಧಿಕಾರಿ ಡಾ ಎಲ್ಲಾ ರಮೇಶ್ ಬಾಬು ತಿಳಿಸಿದ್ದಾರೆ. ವೈಯಕ್ತಿಕ ಶುಚಿತ್ವದ ಕೊರತೆ ಹಾಗೂ ಅಸುರಕ್ಷಿತ ಲೈಂಗಿಕ ಸಂಪರ್ಕದಿಂದ ಹರಡುವ ಎಚ್ಪಿವಿ ಸೋಂಕು ಕಾಲಕ್ರಮೇಣ ಕ್ಯಾನ್ಸರ್ ಆಗಿ ಮಾರ್ಪಡುತ್ತದೆ. ಇದನ್ನು ತಡೆಯಲು ಎಚ್ಪಿವಿ ಲಸಿಕೆ ನೀಡಲಾಗುತ್ತಿದೆ ಎಂದು ಅವರು ಹೇಳಿದ್ದಾರೆ. ಈ ಲಸಿಕೆ ಪಡೆಯುವುದರಿಂದ ಗರ್ಭಕಂಠದ ಕ್ಯಾನ್ಸರ್ 99% ತಡೆಯಬಹುದಾಗಿದೆ. ಬಳ್ಳಾರಿ ಜಿಲ್ಲೆಯಲ್ಲಿ ಕಳೆದ ಮಾರ್ಚ್ 11 ಎಚ್ಪಿವಿ ಲಸಿಕಾ ಅಭಿಯಾನ ಆರಂಭವಾಗಿದೆ. ಜಿಲ್ಲೆಯಲ್ಲಿ 16,495 ಹೆಣ್ಣು ಮಕ್ಕಳಿಗೆ ಲಸಿಕೆ ನೀಡುವ ಗುರಿಯನ್ನು ಹೊಂದಲಾಗಿದ್ದು ಈವರೆಗೆ 5,658 ಮಕ್ಕಳಿಗೆ ಲಸಿಕೆ ನೀಡಲಾಗಿದೆ ಎಂದು ಡಾ ಎಲ್ಲಾ ರಮೇಶ್ ಬಾಬು ಮಾಹಿತಿ ನೀಡಿದ್ದಾರೆ. ಸುಪ್ರೀಂಕೋರ್ಟ್ನಲ್ಲಿ ಬಾಕಿ ಇರುವಂತಹ ಪ್ರಕರಣಗಳ ಶೀಘ್ರ ವಿಲೇವಾರಿಗಾಗಿ ಆಗಸ್ಟ್ 21, 22 ಮತ್ತು 23ರಂದು ಸಮಾಧಾನ ಸಮಾರೋಹ ಎಂಬ ವಿಶೇಷ ಲೋಕ್ ಅದಾಲತ್ ನಡೆಯಲಿದ್ದು ಸಾರ್ವಜನಿಕರು ಇದರ ಸದುಪಯೋಗ ಪಡೆಯಬೇಕು ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಸಂತೋಷ್ ಎಂಎಸ್ ತಿಳಿಸಿದ್ದಾರೆ. ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದವರು, ರಾಷ್ಟೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಹಾಗೂ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ನಿರ್ದೇಶನದಂತೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಮುಂಬರುವ ತಿಂಗಳಲ್ಲಿ ಸರಣಿ ಲೋಕ್ ಅದಾಲತ್ ಹಾಗೂ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದ್ದಾರೆ. ಜಿಲ್ಲೆಯಿಂದ ಸುಪ್ರೀಂಕೋರ್ಟ್ವರೆಗೆ ಮೇಲ್ಮನವಿ ಸಲ್ಲಿಸಿ ಬಹುಕಾಲದಿಂದ ಬಾಕಿ ಇರುವಂತಹ 47 ಪ್ರಕರಣಗಳನ್ನು ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸಲು ಗುರುತಿಸಲಾಗಿದೆ. ಹೀಗೆ ಸುಪ್ರೀಂಕೋರ್ಟ್ನಲ್ಲಿ ಬಹುಕಾಲದಿಂದ ಬಾಕಿ ಇದ್ದು ರಾಜಿ ಸಂಧಾನಕ್ಕೆ ಸಿದ್ದ ಇರುವವರು ಈಗಲೂ ಸಹ ಕಾನೂನು ಸೇವಾ ಪ್ರಾಧಿಕಾರವನ್ನು ಸಂಪರ್ಕಿಸಿ ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಳ್ಳಬಹುದು ಎಂದು ಅವರು ಮಾಹಿತಿ ನೀಡಿದ್ದಾರೆ. ಸರ್ಕಾರಿ ಇಲಾಖೆಗಳು, ಸರ್ಕಾರದ ಸ್ವಾಮ್ಯದ ಪ್ರಾಧಿಕಾರಗಳು ಹಾಗೂ ಇತರೆಡೆ ಕನ್ನಡ ಭಾಷೆಯನ್ನು ಆಡಳಿತದಲ್ಲಿ ಕಡ್ಡಾಯವಾಗಿ ಅನುಷ್ಠಾನಗೊಳಿಸಬೇಕು ಎಂದು ಕೋಲಾರ ಜಿಲ್ಲಾಧಿಕಾರಿ ಡಾ ಎಂ ಆರ್ ರವಿ ಸೂಚನೆ ನೀಡಿದ್ದಾರೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದಂಥ ಕನ್ನಡ ಅನುಷ್ಠಾನ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ಜಿಲ್ಲೆಯ ಎಲ್ಲ ವ್ಯಾಪಾರ ಮಳಿಗೆಗಳು, ಕೈಗಾರಿಕೆಗಳು, ಕಚೇರಿಗಳಲ್ಲಿ ನಾಮ ಫಲಕಗಳಲ್ಲಿ ಕಡ್ಡಾಯವಾಗಿ ಕನ್ನಡ ಭಾಷೆಯಲ್ಲೇ ಇರುವಂತೆ ಸಂಬಂಧಪಟ್ಟ ಇಲಾಖೆಗಳು ಕ್ರಮ ವಹಿಸಬೇಕು ಎಂದು ಅವರು ನಿರ್ದೇಶನ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಕಲ ಸರ್ಕಾರಿ ಗೌರವದೊಂದಿಗೆ ಸಚಿವ ಡಿ ಸುಧಾಕರ್ ಅಂತ್ಯಕ್ರಿಯೆ. ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಸೇರಿದಂತೆ ಗಣ್ಯರು ಭಾಗಿ. ಮಲೆಮಹದೇಶ್ವರ ಭಕ್ತರ ಸುರಕ್ಷತೆಗೆ ಶಾಶ್ವತ ಕ್ರಮ ಕೈಗೊಳ್ಳುವಂತೆ ರಾಜ್ಯ ಸರ್ಕಾರಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಆಗ್ರಹ. ಚಾಮರಾಜನಗರ ಜಿಲ್ಲೆಯ ಹನೂರಿನಲ್ಲಿ ಚಿರತೆ ಸೆರೆಗೆ ಅರಣ್ಯ ಇಲಾಖೆ ನಿರಂತರ ಕಾರ್ಯಾಚರಣೆ. ಬೆಂಗಳೂರಿನಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ರೋ ಯೋಗ ಕೇಂದ್ರ ಉದ್ಘಾಟಿಸಿದ ಸಚಿವೆ ಶೋಭಾ ಕರಂದ್ಲಾಜೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಆಕಾಶವಾಣಿ. ಈ ಕಥೆ ಫೋಟೋಗ್ರಾಫರ್ ಮತ್ತು ಅವರ ಮನಸ್ಸಿದ್ದು. ಓ ಲವ್ಲಿ, ವೆಲ್ ಡನ್, ಬಿಸ್ನೆಸ್ ಲೋನ್ ಅಪ್ರೂವ್ಡ್. ಈಗ ಸ್ಟುಡಿಯೋ ದೊಡ್ಡದಾಗುತ್ತದೆ, ಹೊಸ ಕ್ಯಾಮ್ರಾ, ಹೊಸ ಲೈಟ್ಸ್, ಅದ್ರ ಜೊತೆ ಹೊಸ ಕಾರನ್ನು ತೆಗೆದುಕೋ. ಅದೇ ಸಾಲದಿಂದ ಇಲ್ಲ, ಸಾಲವನ್ನು ತೆಗೆದ ಉದ್ದೇಶಕ್ಕೆ ಬಳಸು. ಸಮಯಕ್ಕೆ ಸರಿಯಾಗಿ ಇಎಂಐ ಕಟ್ಟಿ, ಕ್ರೆಡಿಟ್ ಸ್ಕೋರ್ ಹೆಚ್ಚಿಸಿ, ಮುಂದಿನ ಸಾಲವನ್ನು ಸುಲಭವಾಗಿ ಪಡೆಯಿರಿ. ಕಾರ್ ಇಲ್ಲದಿದ್ರೆ ಕನಿಷ್ಠ ನನ್ನ ಫೋಟೋ ತೆಗೆದುಕೋ. ನೀವ್ಯಾರು?
2: ಆರ್ಬಿಐ ಹೇಳುತ್ತೆ,
1: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
3: ಈ ಕತೆ ಗೃಹಿಣಿ ಮತ್ತು ಅವರ ಮನಸ್ಸಿದ್ದು. ವಿದ್ಯುತ್ ಬಿಲ್, ಕಿರಾಣಿ, ಸ್ಕೂಲ್ ಫೀಸ್ ಎಲ್ಲ ಆಯ್ತು.
4: ಬಜೆಟ್ ಮಾಡಿ ಆಯ್ತಾ?
3: ಹಾ, 5,000 ಉಳಿತು.
4: ಹೊಸ ಸೀರೆ ತಗೊಳ್ಳ?
3: ಇಲ್ಲ, ಕಳೆದ ತಿಂಗಳೇ ತಗೊಂಡಿದ್ದೆ.
4: ಇನ್ನೊಂದು?
3: ಇಲ್ಲ, ಮೊದಲು ಬಜೆಟ್ ಮಾಡಿ, ಬ್ಯಾಂಕ್ನಲ್ಲಿ ಸಣ್ಣ ಸಣ್ಣ ಉಳಿತಾಯ ಮಾಡಿ ಮತ್ತು ಹಣವು ಬೆಳೆಯುವುದನ್ನು ನೋಡಿ.
4: ಬಂದ್ಬಿಟ್ಲು ದೊಡ್ಡದಾಗಿ.
3: ಹೋಗಿ.
2: ಆರ್ಬಿಐ ಹೇಳುತ್ತೆ,
3: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
5: ಆಕಾಶವಾಣಿ ಹಾಸನ.

ತೋಟಗಾರಿಕೆ ಬೆಳೆಗಳ ಸಾಗುವಳಿ ಕ್ರಮ ಕುರಿತ ಬಾನುಜಿ ಸರಣಿ ಫಲಸಿರಿ ಫಲಸಿರಿ ಫಲಸಿರಿ. ಕೇಳಿ ಕಾರ್ಯಕ್ರಮ ಫಲಸಿರಿ.

0: ಹಲಸಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು
1: ತೋಟಗಾರಿಕೆ ಇಲಾಖೆ ಹಾಸನ.
0: ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ಹಾಸನ ಜಿಲ್ಲೆಯಲ್ಲಿ ನಾವು ವಿವಿಧ ರೀತಿಯ ತೋಟಗಾರಿಕಾ ಬೆಳೆಗಳನ್ನು ಸಾಗುವಳಿ ಮಾಡಲಿಕ್ಕೆ ಸಾಕಷ್ಟು ಅವಕಾಶಗಳಿದೆ. ಒಂದು ರೀತಿ ಹಾಸನ ಜಿಲ್ಲೆಯ ಹವಾಗುಣ ಎಲ್ಲ ರೀತಿಯ ಒಂದು ಬೆಳೆಗಳನ್ನು ಬೆಳೆಯಲಿಕ್ಕೆ ಒಂದು ಉತ್ತಮವಾದಂತಹ ವಾತಾವರಣವನ್ನು ಹೊಂದಿದೆ. ಒಳ್ಳೆಯ ಹವಾಗುಣ ಕೂಡ ಇಲ್ಲಿ ಇದೆ. ಹೀಗಾಗಿ ಸಾಕಷ್ಟು ರೀತಿಯ ತೋಟಗಾರಿಕೆ ಬೆಳೆಗಳನ್ನು ಬೆಳೆಯಬಹುದು. ಜೊತೆಗೆ ಸಾಂಬಾರ ಪದಾರ್ಥಗಳನ್ನು ಕೂಡ ಸಾಗುವಳಿ ಮಾಡಲಿಕ್ಕೆ ಒಳ್ಳೆಯ ಅವಕಾಶಗಳಿದೆ. ಹಾಗಾಗಿ ಇಂದಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ಪೂರ್ವ ಮುಂಗಾರಿನಲ್ಲಿ ಕಾಳುಮೆಣಸು ಬೆಳೆಯಲ್ಲಿ ಕೈಗೊಳ್ಳಬೇಕಾದಂತಹ ಪ್ರಮುಖ ಕಾರ್ಯಕ್ರಮಗಳು ಏನೇನು ಅನ್ನುವ ವಿಚಾರವನ್ನ ನೋಡ್ತಾ ಹೋಗೋಣ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಬೇಲೂರಿನ ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಕೆಬಿ ಸತೀಶ್ ಅವರು. ಸರ್, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ತೆ ಸರ್.
0: ನಮ್ಮ ಜಿಲ್ಲೆ ತೋಟಗಾರಿಕೆ ಬೆಳೆಯನ್ನು ಬೆಳೆಯಲಿಕ್ಕೆ ಸಾಕಷ್ಟು ಒಳ್ಳೆಯ ಹವಾಗುಣ ಮಣ್ಣು ಪ್ರದೇಶವನ್ನು ಹೊಂದಿದೆ. ಅದರಲ್ಲೂ ಸಾಂಬಾರ ಪದಾರ್ಥಗಳನ್ನು ಬೆಳೆಯಲಿಕ್ಕೂ ಕೂಡ ಸಾಕಷ್ಟು ಅವಕಾಶಗಳಿದೆ. ಸಹಜವಾಗಿ ನಾವು ಈ ಕಾಳುಮೆಣಸು ಬೆಳೆಯನ್ನು ಏನು ಮಲೆನಾಡು ಭಾಗದಲ್ಲಿ ಮಾತ್ರ ಬೆಳೆಯಬಹುದು ಅಂತ ಹೇಳ್ತಾರೆ. ಅರೆ ಮಲೆನಾಡಲ್ಲೂ ಬೆಳಿಬಹುದು. ಸಾಕಷ್ಟು ಜನ ನೀರಾವರಿ ಇರತಕ್ಕಂಥವರು ಬಯಲು ಪ್ರದೇಶದಲ್ಲೂ ಕೂಡ ಬೆಳೆದಿರತಕ್ಕಂಥ ಉದಾಹರಣೆಗಳಿದೆ. ಈಗಾಗಲೇ ನಾವು ಪೂರ್ವ ಮುಂಗಾರಿನ ಅರ್ಧ ಭಾಗದಲ್ಲಿದ್ದೇವೆ. ಇನ್ನೇನಿನ್ನೊಂದು 15 ದಿನ ಅಥವಾ 1 ತಿಂಗಳು ಕಳೆದ್ರೆ ಮುಂಗಾರು ಶುರು ಆಗುತ್ತೆ. ಈಗೊಮ್ಮೆ ಆಗೊಮ್ಮೆ ಮಳೆ ಬರ್ತಾ ಇದೆ. ಮುಂಗಾರದಲ್ಲಿ ಸತತವಾಗಿ ಮಳೆ ಬರುವ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಇಂತಹ ಸಂದರ್ಭದಲ್ಲಿ ಕಾಳುಮೆಣಸು ಬೆಳೆಯಲ್ಲಿ ನಾವು ಏನೇನು ಪ್ರಮುಖವಾದಂತಹ ಕಾರ್ಯಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋ ಕುರಿತಂತೆ ಇಂದಿನ ಕಾರ್ಯಕ್ರಮದಲ್ಲಿ ವಿಚಾರಗಳನ್ನು ತಿಳಿಸ್ತಾ ಹೋಗಿ. ಮೊದಲಿಗೆ ಈ ಕಾಳುಮೆಣಸಿನ ಬೆಳೆಯ ಪರಿಚಯವನ್ನು ಮಾಡಿಕೊಡಿ.
2: ಕಾಳುಮೆಣಸು ಬಗ್ಗೆ ಹೇಳಬೇಕಂದ್ರೆ ಇದನ್ನ ಕಾಳುಮೆಣಸಿನ ಜೊತೆಗೆ ಕರಿಮೆಣಸು ಅಥವಾ ಕಪ್ಪು ಬಂಗಾರ ಅಂತ ರೂಢಿಯಲ್ಲಿ ಕರೀತಕ್ಕಂಥ ಒಂದು ರೂಢಿಯಲ್ಲಿದೆ. ಕಾಳುಮೆಣಸಿನ ಇದೊಂದು ಬಹುವಾರ್ಷಿಕ ಹಬ್ಬುವ ಬಳ್ಳಿ. ಈ ಬೆಳೆಯನ್ನು ಇದರ ಕಾಳಿಗೋಸ್ಕರ ಬೆಳೀತಾ ಇದ್ದಾರೆ. ಹದ ಮಾಡಿದ ಮೆಣಸಿನ ಕಾಳುಗಳನ್ನು ಪ್ರಮುಖವಾಗಿ ನಮ್ಮ ಸಾಂಬಾರು ಪದಾರ್ಥವಾಗಿ ಬಳಸುತ್ತಾರೆ ಮತ್ತು ಇದರಲ್ಲಿ ಔಷಧಿಯ ತಯಾರಿಕೆಯಲ್ಲೂ ಕೂಡ ಬಳಕೆಯಲ್ಲಿದೆ. ಹಾಗೆ ಕರಿಮೆಣಸು ಉತ್ಪಾದನೆಯಲ್ಲಿ ನಮ್ಮ ಭಾರತ ದೇಶ ಮೊದಲನೇ ಸ್ಥಾನದಲ್ಲಿದೆ. ಅದೇ ರೀತಿ ರಫ್ತುನಲ್ಲೂ ಕೂಡ ಮೊದಲನೇ ಸ್ಥಾನದಲ್ಲಿ. ಹಾಗೆ ಕರಿಮೆಣಸನ್ನು ಪ್ರಮುಖವಾಗಿ ಕರ್ನಾಟಕ, ಕೇರಳ, ತಮಿಳುನಾಡು ಭಾಗದಲ್ಲಿ ಬೆಳೀತಿದ್ದು ಕರ್ನಾಟಕ ಕೂಡ 90% ಉತ್ಪಾದನೆಯಲ್ಲಿ ಸ್ಥಾನವನ್ನು ಪಡೆದಿದೆ. ಅಂದ್ರೆ ಬಹುಪಾಲು ಭಾರತದಲ್ಲಿ ಏನು ಉತ್ಪಾದನೆ ಆಗ್ತದೆ ಕಾಳುಮೆಣಸು, ಇದನ್ನ ಕರ್ನಾಟಕ ರಾಜ್ಯನೂ ಕೂಡ
0: ಹೆಚ್ಚಿನ
2: ಮೊದಲನೇ ಸ್ಥಾನದಲ್ಲಿದೆ ಅಂತ ಹೇಳಿ ತಪ್ಪಾಗಲು. ಅದರಲ್ಲೂ ಕೂಡ ನಮ್ಮ ಕರ್ನಾಟಕ ತಗೊಂಡಾಗ ಪ್ರಮುಖವಾಗಿ ನಮ್ಮ ಮಲೆನಾಡು ಜಿಲ್ಲೆಗಳು ಮತ್ತೆ ಕರಾವಳಿ ಪ್ರದೇಶ ಆದಂತಹ ಶಿರ್ಸಿ ಇರ್ಬೋದು, ಮಂಗಳೂರು, ಉಡುಪಿ, ಅದೇ ರೀತಿ ನಮ್ಮ ಹಾಸನ್, ಚಿಕ್ಕಮಂಗಳೂರು, ಈ ಕಡೆ ಮಡಿಕೇರಿ ಮತ್ತೆ ಎಲ್ಲ ಮೈದಾನ ಪ್ರದೇಶದಲ್ಲಿ ಇವಾಗ ಆವರಿಸ್ತಾ ಇದೆ. ತುಂಬಾ ಉತ್ತಮವಾದ ಒಂದು ಗುಣಮಟ್ಟದ ಕಾಳುಮೆಣಸಿನ ಈ ಒಂದು ಜಿಲ್ಲೆಗಳಿಂದ ಬೆಳೀತಾ ಇದೆ.
0: ನಾನು ಆರಂಭದಲ್ಲೇ ಒಂದು ವಿಚಾರವನ್ನು ಹೇಳಿದೆ, ನಮ್ಮ ಹಾಸನ ಜಿಲ್ಲೆಯಲ್ಲಿ ಒಳ್ಳೆಯ ಅವಕಾಶ ಇದೆ ಈ ಸಾಂಬಾರ ಬೆಳೆಗಳನ್ನ ಬೆಳೀಲಿಕ್ಕೆ, ಈ ಕಾಳುಮೆಣಸನ್ನ ಅಂತರ ಬೆಳೆಯಾಗಿ ಬೆಳೀಲಿಕ್ಕೆ ಅಂತೇಳಿ. ಯಾವ ರೀತಿಯ ಹವಾಗುಣ ಸೂಕ್ತ ಅಂತ ಹೇಳ್ತೀರಿ ಕಾಳುಮೆಣಸನ್ನ ಸಾಗುವಳಿ ಮಾಡಲಿಕ್ಕೆ?
2: ಕಾಳುಮೆಣಸಿನ ಸಾಮಾನ್ಯವಾಗಿ ಮಿಶ್ರ ಬೆಳೆಗೆ ಅಥವಾ ಅಂತರ ಬೆಳೆಗೆ ಬೆಳೆತಕ್ಕಂಥ ರೂಢಿಯಲ್ಲಿದೆ. ಇವತ್ತು ನಮ್ಮ ಮಲೆನಾಡು ಭಾಗದಲ್ಲಿ ಕಾಫಿ ತೋಟಗಳಿರ್ಬೋದು ಅಥವಾ ಈ ಕಡೆ ಮೈದಾನ ಪ್ರದೇಶದಲ್ಲಿ ಬಂದಂತ ಸಂದರ್ಭದಲ್ಲಿ ನಮ್ಮ ಅಡಿಕೆ ತೋಟ, ತೆಂಗಿನ ತೋಟಗಳಲ್ಲಿ ಮಿಶ್ರ ಬೆಳೆಯಾಗಿ ಬೆಳೀತಾ ಇದ್ದಾರೆ. ಈ ಒಂದು ಕಾಳುಮೆಣಸಿನ ಬೆಳೀಲಿಕ್ಕೆ ಮುಖ್ಯವಾಗಿ ಮಣ್ಣು ಮತ್ತು ಹವಾಗುಣ ಬಹಳ ಮುಖ್ಯವಾಗಿರುತ್ತೆ. ಕರಿಮೆಣಸು ಸಾಮಾನ್ಯವಾಗಿ ತಂಪು ಮತ್ತು ಉಷ್ಣ ಇರತಕ್ಕಂಥ ಒಂದು
0: ವಾತಾವರಣವನ್ನು
2: ಬಯಸ್ತಕ್ಕಂಥ ಇದು, ಮತ್ತು ಇದಕ್ಕೆ ಸಾಕಷ್ಟು ಮಳೆ ಬೇಕು ಮತ್ತು ಹವಾಗುಣವನ್ನು ಕೂಡ ಅಗತ್ಯ. ಮತ್ತು ಇದನ್ನು ಹೆಚ್ಚಾಗಿ ಒಂದು ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಎಲ್ಲಿ ತಂಪು ಮತ್ತು ಉಷ್ಣ ಹವೆ ಇರ್ತದೆ ಅಂತ ಒಂದು ಪ್ರದೇಶದಲ್ಲಿ ಬೆಳೀತಾ ಇದ್ದಾರೆ. ಅದೇ ರೀತಿ ಈ ಒಂದು ಕಾಳುಮೆಣಸಿನ ಬೆಳೆಗೆ ಸಾಮಾನ್ಯವಾಗಿ ಉಷ್ಣಾಂಶ 20 ಡಿಗ್ರಿಯಿಂದ 37 ಡಿಗ್ರಿವರೆಗಿದ್ರೆ ಒಳ್ಳೆಯದು. ಅದಕ್ಕಿಂತ ಜಾಸ್ತಿ ಆದರೆ ಸ್ವಲ್ಪ ಕಾಳುಗಳು ಉದುರ್ತಕ್ಕಂಥದ್ದು ಅಥವಾ ಕಾಯಿ ಕಟ್ತಕ್ಕಂಥದ್ದು ಮತ್ತು ಹೂವು ಉದುರ್ತಕ್ಕಂಥದ್ದು ಸಮಸ್ಯೆ ಕಂಡು ಬರ್ತದೆ. ಮತ್ತು ಮಳೆದು ಪಾತ್ರ ಬಹಳ ಮುಖ್ಯ ಇದೆ. ಕಾಳುಮೆಣಸಿನ ಒಂದು ಪರಾಗಸ್ಪರ್ಶ ಕ್ರಿಯೆ ಇರ್ಬೋದು ಅಥವಾ ಅದರ ಚಿಗುರು ಬರ್ತಕ್ಕಂಥದ್ದು ಇರ್ಬೋದು, ಕಾಳುಕಟ್ಟದ ಸಂದರ್ಭದಲ್ಲಿ ಬಹಳ ಮುಖ್ಯ. ಮಳೆ ಸಾಮಾನ್ಯವಾಗಿ 125-200 ಸೆಂಟಿಮೀಟರ್ ಬೆಳೀತಕ್ಕಂಥ ಒಂದು ಪ್ರದೇಶದಲ್ಲಿ ಈ ಕಾಳುಮೆಣಸಿನ ತುಂಬ ಚೆನ್ನಾಗಿ ಬೆಳೀತಕ್ಕಂಥ ವಿಪುಲ ಅವಕಾಶಗಳಿವೆ. ಕಾಳುಮೆಣಸಿನ ಎಲ್ಲ ಥರದ ಮಣ್ಣುಗಳಲ್ಲೂ ಬೆಳೀಬೋದು. ಹೆಚ್ಚಾಗಿ ನಮ್ಮ ಮಲೆನಾಡು ಭಾಗದಲ್ಲಿ ಸಾವಯವ ಪದಾರ್ಥ ಜಾಸ್ತಿ ಇರತಕ್ಕಂಥ ಕಪ್ಪು ಮಣ್ಣು ಅಥವಾ ಜಂಬಿಟಿಗೆ ಮಣ್ಣು ಅಂತ ಹೇಳಿ ಈ ಒಂದು ಮಣ್ಣಲ್ಲಿ ಚೆನ್ನಾಗಿ ಬರ್ತದೆ, ಮಳೆ ಮೀಸಿದ ಕೆಂಪು ಮಣ್ಣಲ್ಲಿ. ಮತ್ತು ಈ ಮಣ್ಣಿಗೆ ನಾವು ಆದಷ್ಟು ಸಾವಯವ ಪದಾರ್ಥಗಳು ಮತ್ತು ನಮ್ಮ ಜೈವಿಕ ಪೋಷಕಾಂಶಗಳಾದ ಟ್ರೈಕೋಡರ್ಮ ಇರ್ಬೋದು, ಆಮೆ ಇರ್ಬೋದು, ಸೋಡೋಮಾನಸ್ ಇಂಥ ಒಂದು ಜೈವಿಕ ಪದಾರ್ಥಗಳನ್ನ
0: ಬೆರೆಸಿ
2: ಕೊಡ್ತಕ್ಕಂಥದ್ದು ಬಹಳ ಮುಖ್ಯ. ಅದ್ರ ಮುಂದೆ ಮಾತಾಡೋಣ. ಈ ಒಂದು ಮಣ್ಣಿನ ಬಗ್ಗೆ ಹೇಳಬೇಕಂದ್ರೆ ಆದಷ್ಟು ಜಂಬಿಟಿಗೆ ಅಥವಾ ಕೆಂಪು ಮಣ್ಣು, ಕಪ್ಪು ಮಣ್ಣು ಈ ಬೆಳೆಗೆ ಸೂಕ್ತವಾಗಿರುತ್ತೆ.
0: ಈ ಕಾಳುಮೆಣಸು ಅವಲಂಬಿತ ಬೆಳೆ ಅಂತಂದ್ರೆ ಇನ್ನೊಂದು ಮರಕ್ಕೆ ಹಬ್ಬಿಕೊಂಡು ಬೆಳೀತಕ್ಕಂಥ ಬೆಳೆ, ಇದು ಸ್ವಾವಲಂಬಿ ಬೆಳೆ ಅಲ್ಲ, ಇದು
2: ಪರಾವಲಂಬಿ ಬೆಳೆ ಅಂತ ಹೇಳಬಹುದು.
0: ಹೌದು ಹೌದು ಹೌದು ಹೌದು. ಸಹಜವಾಗಿ ನಾವು ಯಾವುದೇ ಒಂದು ಬೆಳೆಯನ್ನ ಮಾಡಲಿಕ್ಕೆ ಅಂತೇಳಿ ಹೊರಟಾಗ ಅಲ್ಲಿ ತಳಿಗಳು ಬಹಳ ಮುಖ್ಯವಾದಂತಹ ಪಾತ್ರವನ್ನು ವಹಿಸುತ್ತೆ. ಹಾಗೆ ಈ ಕಾಳುಮೆಣಸಿನಲ್ಲಿ ಯಾವುದೆಲ್ಲ ತಳಿಗಳಿದೆ, ಹಾಗೆಯೇ ನಮ್ಮ ಈ ಭಾಗಕ್ಕೆ ಸೂಕ್ತವಾದಂತಹ ತಳಿ ಯಾವುದು, ಜೊತೆಗೆ ನಾವು ಇದನ್ನು ಯಾವ ರೀತಿ ಸಸ್ಯ ಅಭಿವೃದ್ಧಿ ಮಾಡಬಹುದು ಅಂದ್ರೆ ನರ್ಸರಿ ಮಾಡಿ ಯಾವ ರೀತಿ ಬೆಳೆ ಬೆಳಕೊಂಡು ನಾವು ಸಾಗುವಳಿ ಮಾಡಬಹುದು ಅನ್ನೋ ಕುರಿತಂತೆ ವಿಚಾರವನ್ನು ತಿಳಿಸ್ಕೊಡಿ.
2: ಯಾವುದೇ ಒಂದು ಬೆಳೆ ಬೆಳಿಬೇಕಾದ್ರೂ ಸಾಮಾನ್ಯವಾಗಿ ನಮ್ಮ ಒಂದು ಪ್ರಾಂತ್ಯಕ್ಕೆ, ನಮ್ಮ ಒಂದು ಮಲೆನಾಡು ಪ್ರಾಂತ್ಯಕ್ಕೆ ಯಾವುದೋ ಒಂದು ತಳಿ ಸೂಕ್ತವಾಗಿದೆ ಅಂತ ಹೇಳ್ತಕ್ಕಂಥ ಬಹಳ ಮುಖ್ಯ. ಈಗ ಕಾಳುಮೆಣಸಿಗೆ ಸಂಬಂಧಪಟ್ಟಂಗೆ ಇದು ಬಹಳ ಹಿಂದಿನ ಕಾಲದಿಂದ ಬೆಳೀತಾ ಇರತಕ್ಕಂಥ ಒಂದು ಸಾಂಬಾರು ಬೆಳೆ. ಸೊ ಈ ಇದರಲ್ಲಿ ಸಾಕಷ್ಟು ತಳಿಗಳಿದ್ದು, ಹಿಂದೆ ನಮ್ಮ ಪೂರ್ವಜರ ಕಾಲದಲ್ಲಿ ಬೆಳೀತಕ್ಕಂಥ ಒಂದು ಕರಿಮುಂಡ ಅಂತ ತಳಿ ಇತ್ತು. ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಸುಧಾರಿತ ತಳಿಗಳು ಮತ್ತೆ ಅದೇ ರೀತಿ ಹೈಬ್ರಿಡ್ ತಳಿಗಳು ಅಂತ ಸಂಕರಣ ತಳಿಗಳು ಕೂಡ ಇವತ್ತು ನಮ್ಮಲ್ಲಿ ಕಂಡು ಬರ್ತಾ ಇದೆ. ಸೊ ಇವತ್ತು ನಾವು ತಳಿಗಳ ಬಗ್ಗೆ ಮಾತಾಡ್ಬೇಕಂದ್ರೆ ಒಂದು ಕರಿ ಮಲ್ಲಿಗೆ ಸರ ಅಂತ ಇದೆ, ಬಿಳಿ ಮಲ್ಲಿಗೆ ಸರ ಅಂತ ಇದೆ, ಅದೇ ರೀತಿ ಪಣಿಯೂರು ಸೀರೀಸ್ ಬಹಳ ಇದೆ. ಕೇರಳದಲ್ಲಿ ಸಾಕಷ್ಟು ಒಂದು ಪಣಿಯೂರು ಸಂಶೋಧನೆಯಿಂದ ಪ್ರಚಲಪಡಿಸತಕ್ಕಂಥ ಪಣಿಯೂರು ಸೀರೀಸ್, ಪಣಿಯೂರು ಒಂದರಿಂದ ಹಿಡಿದು ಇವತ್ತು 10 ಸೀರೀಸ್ಗಳಿದೆ. ಸೊ ಇದರಲ್ಲಿ ನಮ್ಮ ಭಾಗದಲ್ಲಿ ಬೇಲೂರು ಮತ್ತು ಸಕಲೇಶ್ವರ ಆಲೂರು ಭಾಗದಲ್ಲಿ ಹಿಂದೆ ಪಣಿಯೂರು ತಳಿಗಳನ್ನ ಹೆಚ್ಚಾಗಿ ಬೆಳೀತಾರೆ. ಅಲ್ಲೂ ಪಣಿಯೂರು ಒಂದು ನಮಗೆ ಬಹಳ ಸೂಕ್ತವಾಗಿತ್ತು. ಇವತ್ತಿನ ದಿನಗಳಲ್ಲಿ ಪಣಿಯೂರು 8 ಸೀರೀಸ್ ಏನಿದೆ ಇದು ಸೂಕ್ತ ಅನ್ನಿಸ್ತಾ ಇದೆ. ಏನಪ್ಪ ಅಂದ್ರೆ ಇದರಲ್ಲಿ ಒಂದು ಗರಿಗಳು ತುಂಬಾ ಉದ್ದ ಬರ್ತದೆ, ಅದು ಜಾಸ್ತಿ ಕಾಳುಗಳ ಗಾತ್ರ ಕೂಡ ದಪ್ಪ ಇರ್ತದೆ. ಬಹಳ ಮುಖ್ಯವಾಗಿ ಕಾಳುಮೆಣಸಲ್ಲಿ ಏನಪ್ಪ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿರತಕ್ಕಂಥದ್ದು. ಸೊರಗು ರೋಗ ಅಂತ ಏನು ಬರ್ತದೆ, ಆ ಸೊರಗು ರೋಗ ನಿರೋಧಕ ಶಕ್ತಿಯನ್ನು ಈ ಪಣಿಯೂರು 8 ಅಂತಕ್ಕಂಥ ತಳಿ ಹೊಂದಿದೆ. ಸೊ ಇದನ್ನ ಬೆಳೀತಕ್ಕಂಥದ್ದು. ಅದೇ ರೀತಿ ನಾವು ಇವತ್ತು ಬಿಳಿ ಮಲ್ಲಿಗೆ ಸರ ಅಂತ ಇದೆ, ಇದು ಪ್ರತಿ ವರ್ಷ ಫಸಲಿಗೆ ಬರ್ತಕ್ಕಂಥ ಒಂದು ತಳಿ. ಇದನ್ನ ಅಡಿಕೆ ಮತ್ತೆ ಕಾಫಿ ತೋಟಗಳಲ್ಲಿ ತುಂಬಾ ಚೆನ್ನಾಗಿ ಬೆಳಿಬಹುದು. ಇದು ಎಲೆಗಳು ಸ್ವಲ್ಪ ಕಪ್ಪು ಅಂದ್ರೆ ತುಂಬಾ ಗಾಢವಾದ ಕಪ್ಪು ಬಣ್ಣವನ್ನು ಹೊಂದಿರತಕ್ಕಂಥ ಒಂದು ತಳಿಗಳಾಗಿರ್ತದೆ. ಇದರಲ್ಲಿ ಗೊಂಚಲುಗಳು ಮತ್ತೆ ದೂರ ದೂರಕ್ಕಿರುತ್ತೆ. ಇದು ಕಾಳುಗಳ ಒಂದು ಇದೇನಿದೆ ಅದು ಸ್ವಲ್ಪ ದೂರ ದೂರಕ್ಕಿರುತ್ತೆ, ಇದರಲ್ಲಿ ಇಳುವರಿ ಕಡಿಮೆ ಆಗ್ತದೆ. ಸೊ ಅದೇ ರೀತಿ ಕರಿ ಮಲ್ಲಿಗೆ ಸರ ಅಂತ ಹೇಳ್ವಿ, ಇದರಲ್ಲಿ ಎಲೆ ಮತ್ತೆ ಕಾಯಿಗಳು ಹಚ್ಚ ಹಸಿರಾಗಿರ್ತದೆ, ಅದರಲ್ಲಿ ಕಪ್ಪಿದ್ರೆ ಇಲ್ಲಿ ಹಚ್ಚ ಹಸಿರು ಇರ್ತದೆ. ಸೊ ಇದರಲ್ಲಿ ಸ್ವಲ್ಪ ಕಾಳುಗಳು ಹತ್ರ ಹತ್ರ ಕಡೆ ಇದರಲ್ಲಿ ಇಳುವರಿ ಜಾಸ್ತಿ ಇರ್ತದೆ. ಸೊ ಇದು ಒಂದು ಉತ್ತಮವಾದ ತಳಿ ಅಂತ ಹೇಳ್ಬೋದು. ಈಗ ಪಣಿಯೂರು ಸೀರೀಸ್ ಬಗ್ಗೆ ಹೇಳಬೇಕಂದ್ರೆ ಪಣಿಯೂರುವನ್ನು ಇದನ್ನ ಸಂಕರಣ ತಳಿ ಅಂದ್ರೆ ಹೈಬ್ರಿಡ್ ತಳಿ ಅಂತ ಹೇಳ್ತೀವಿ. ಇದನ್ನ ಅತಿಯಾದ ನೆರಳು ಬೇಕು ಇದಕ್ಕೆ. ಇದರಲ್ಲೂ ಕೂಡ ನಮಗೆ ಒಂದು ಹೆಕ್ಟೇರ್ ಪ್ರದೇಶದಲ್ಲಿ ಬಹುಶಃ 1200 to 1500 ಕೆಜಿ ವರೆಗೂ ಕೂಡ ಇಳುವರಿ ಪಡೆಯತಕ್ಕಂಥ ಒಂದು ಉತ್ತಮವಾದ ತಳಿ ಇದು ಪಣಿಯೂರು. ಬಟ್ ಇದೇನಪ್ಪ ಅಂದ್ರೆ ಒಂದು ಡ್ರಾಬ್ಯಾಕ್ ಏನಂದ್ರೆ ಇದರಲ್ಲಿ ರೋಗ ನಿರೋಧಕ ಶಕ್ತಿ ಇಲ್ಲ,
0: ಕಡಿಮೆ.
2: ಅದೇ ರೀತಿ ನಾವು ಪಣಿಯೂರು 2 ಬಗ್ಗೆ ಹೇಳ್ಬೇಕಂದ್ರೆ ಪಣಿಯೂರು 2 ಇದು ಕೂಡ ಸಂಕರಣ ತಳಿ. ಇದು ತುಂಬಾ ನೆರಳನ್ನ ಕಡಿಮೆ ಇದನ್ನು ಕೂಡ ಬೆಳೀತಕ್ಕಂಥ ಒಂದು ತಳಿ. ಮತ್ತೆ ಇದು ಒಂದು ರೋಗ ನಿರೋಧಕ ಶಕ್ತಿಯನ್ನು ಹೊಂದಿರ್ತದೆ, ಮಾತ್ರ ಇದರಲ್ಲಿ ಇಳುವರಿ ಕೂಡ ತುಂಬಾ ಜಾಸ್ತಿ ಇದೆ. ನಾವು ಪಣಿಯೂರು 1200 to 1500 ಕೆಜಿ ವರೆಗೆ ಹೇಳ್ತಾ ಇದ್ದೆ, ಇದರಲ್ಲಿ 2500 to 3000 ಕೆಜಿ ವರೆಗೂ ಕೂಡ ಇಳುವರಿ ಪಡಿಬಹುದು. ತುಂಬಾ ಚೆನ್ನಾಗಿ ಇಳುವರಿ ಕೊಡ್ತಕ್ಕಂಥ ಒಂದು ತಳಿ. ಕಾಫಿ ತೋಟಗಳಲ್ಲಿ ತುಂಬಾ ಬೆಳೀತಕ್ಕಂಥ ಒಂದು ಯೋಗ್ಯವಾದ ತಳಿ ಅಂತ ಹೇಳ್ಬೋದು. ಸೊ ಇನ್ನು ಪಣಿಯೂರು 3 and 4 or 5 ಈ ತರ 7 ಸೀರೀಸ್ ಇದೆ. ಸೊ ಇವೆಲ್ಲವೂ ಕೂಡ ನಮ್ಗೇನಪ್ಪ ಅಂದ್ರೆ ಸಾಮಾನ್ಯವಾಗಿ ಸರಾಸರಿ ಇಳುವರಿ ಕೊಡ್ತಕ್ಕಂಥ ಒಂದು ತಳಿಗಳು. ಮತ್ತೆ ಅಷ್ಟೇ ಒಂದು ನೆರಳು ಬೇಕು, ಮತ್ತೆ ಸಾವಯವ ಪದಾರ್ಥಗಳನ್ನ ಕೂಡ ಬೇಕಾಗ್ತದೆ. ಸೊ ಪಣಿಯೂರು 3 ಅವರೇಜ್ ಸರಾಸರಿ ಇಳುವರಿ 1900 ಕೆಜಿ ಅಂತೇಳಿ ನಾವು ಅಂದಾಜು ಮಾಡಿದ್ದೀವಿ. ಪಣಿಯೂರು 4 ತಗೊಂಡ್ರೆ 1200 ಕೆಜಿ ವರೆಗೆ ಇದೆ. ಅದೇ ರೀತಿ ಪಣಿಯೂರು 5 ಇದು 1600 to 1700 ಕೆಜಿ, ಪಣಿಯೂರು 6 1000 ಕೆಜಿ ವರೆಗಿದೆ. ಸೊ ಈ ತರ ಪ್ರಮುಖವಾಗಿ ಇಳುವರಿ ಬಗ್ಗೆನೆ ನಾವು ಗಮನ ವಹಿಸೋದ್ರಿಂದ ಅಧಿಕ ಇಳುವರಿ ಕೊಡ್ತಕ್ಕಂಥ ತಳಿಗಳನ್ನ ನಾವು ಬೆಳೀತಕ್ಕಂಥದ್ದು. ಅದೇ ರೀತಿ ನೀವು ಪಣಿಯೂರು 8 ಅಂತ ಹೇಳ್ತಾ ಇದೆ, ಪಣಿಯೂರು ನಮ್ಮಲ್ಲಿ ಎಲ್ಲ ಪ್ರದೇಶಕ್ಕೆ, ಇವನ್ನು ನಮ್ಮ ಮೈದಾನ ಪ್ರದೇಶ ಇರ್ಬೋದು, ಮಲೆನಾಡು ಪ್ರದೇಶ ಇರ್ಬೋದು, ಕರಾವಳಿ ಪ್ರದೇಶ ಇರ್ಬೋದು, ಎಲ್ಲ ಒಂದು ಪ್ರದೇಶದಲ್ಲಿ ಬೆಳೀತಕ್ಕಂಥ ಒಂದು ಸೂಕ್ತವಾದ ತಳಿ. ಇದು ಕೂಡ ಒಂದು ಸಂಕರಣ ತಳಿಯಾಗಿರೋದ್ರಿಂದ ಇದರ ಇಳುವರಿ ಕೂಡ ನಮಗೆ 2800 to 3500 ಅಧಿಕ ಇಳುವರಿ ಕೊಡ್ತಕ್ಕಂಥ ಒಂದು ತಳಿ. ಈ ಬೆಳೆ ಒಂದು ತಳಿಯನ್ನು ನಾವು ರೈತರು ಹೆಚ್ಚಿಗೆ ಆಯ್ಕೆ ಮಾಡ್ತಕ್ಕಂಥದ್ದು ಒಳ್ಳೆಯದು. ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದರೆ ನಮ್ಮ ಸಿರ್ಸಿ ಭಾಗದಲ್ಲಿ ಕೆಲವೊಂದು ಸಂಶೋಧನಾ ಕೇಂದ್ರ ರೈತರ ಜಮೀನಲ್ಲಿ ಒಂದು ಅಭಿವೃದ್ಧಿಪಡಿಸಿದಂಥ ತಳಿಗಳು ಕೂಡ ಇವತ್ತು ನಮಗಿದೆ. ಸುಧಾಕರ ಅಂತ ಒಂದು ತಳಿ ಇದೆ, ಮತ್ತೆ ಅದೇ ರೀತಿ ಇನ್ನೊಂದು ತಳಿ ಶ್ರೀಕರ ಅಂತ ಒಂದಿದೆ. ಆಮೇಲೆ ಇತ್ತೀಚೆಗೆ IAHR ನಮ್ಮ ಏನು ತೋಟಗಾರಿಕೆ ಸಂಶೋಧನಾ ಕೇಂದ್ರ ಅಲ್ಲಿ ಅಭಿವೃದ್ಧಿಪಡಿಸಿದ ಪಂಚಮಿ ಅಂತ ಒಂದು ತಳಿ ಇದೆ, ಪೌರ್ಣಮಿ ಅಂತ ತಳಿ ಇದೆ, ಸಾಕಷ್ಟು ತಳಿಗಳಿದೆ.
0: ಇದೆಲ್ಲ ಸಂಕರಣ ತಳಿಗಳು,
2: ಎಲ್ಲ ಸಂಕರಣ ತಳಿಗಳು. ಅದೇ ರೀತಿ ಗಿರಿಮುಂಡ ಅಂತಕ್ಕಂಥ ತಳಿಗಳಿದೆ. ಸೊ ಈ ಗಿರಿಮುಂಡ ತೇವಂ ಅಂತ ತಳಿಗಳು ಏನಪ್ಪ ಅಂದ್ರೆ ಸ್ವಲ್ಪ ರೋಗ ನಿರೋಧಕ ಶಕ್ತಿಗಳನ್ನ ಹೆಚ್ಚಾಗಿ ಹೊಂದಿದೆ. ಈಗ ನಮ್ಮ ಮಲೆನಾಡು ಭಾಗದಲ್ಲಿ ಅತಿ ಹೆಚ್ಚು ಮಳೆ ಬಂದಂತ ಸಂದರ್ಭದಲ್ಲಿ ಒಂದು ಕೊಳೆ ರೋಗ ಅಥವಾ ವಿಲ್ಟ್ ಅಥವಾ ಸೊರಗು ರೋಗ ಅಂತೇಳಿ ಇಂಥ ರೋಗಗಳಿಗೆ ತುತ್ತಾಗಿ ಗಿಡಗಳು ಇಡೀ ತೋಟದಲ್ಲಿ ಬೆಳೆದ ಬಳ್ಳಿಗಳು ಒಂದರಿಂದ ಒಂದಕ್ಕೆ ಹರಡಿ ಸರ್ವನಾಶ ಆಗ್ತಕ್ಕಂಥ ಒಂದು ಇದಿದೆ. ಸೊ ಇಂಥ ಒಂದು ಇದರಲ್ಲಿ ಏನು ಈ ತೇವಮ್ಮು ಗಿರಿಮುಂಡ ಇಂಥ ತಳಿಗಳು ತುಂಬಾ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿರತಕ್ಕಂಥ ತಳಿಗಳು. ಇದರಲ್ಲೂ ಕೂಡ ಇಳುವರಿ 2005 ಒಂದು

0: ನಮ್ಮ ಕಾಳುಮೆಣಸಿನಲ್ಲಿರ್ತಕ್ಕಂಥ ವಿವಿಧ ತಳಿಗಳು ಮತ್ತು ನಮ್ಮ ಪ್ರದೇಶಕ್ಕೆ ಸೂಕ್ತವಾದಂತಹ ತಳಿಗಳು ಅಂತ ಹೇಳಿದ್ರಿ. ಹಾಗೇನೆ ಯಾವ ರೀತಿ ನಾವು ಸಸ್ಯ ಅಭಿವೃದ್ಧಿಯನ್ನು ಮಾಡಿಕೊಂಡು ನಮ್ಮ ತೋಟಗಳಲ್ಲಿ ಈ ಕಾಳುಮೆಣಸನ್ನ ಸಾಗುವಳಿ ಮಾಡಬಹುದು ಅಂತ ಹೇಳ್ತಾರೆ?
1: ಕಾಳುಮೆಣಸಲ್ಲೇ ಪ್ರಮುಖವಾಗಿ ಸಸ್ಯ ಅಭಿವೃದ್ಧಿ ಮಾಡಬೇಕಂದ್ರೆ ಕಾಳುಮೆಣಸಿನ ತುಂಡುಗಳಂತ ಹೇಳ್ತೀವಿ, ಅಂದ್ರೆ ಏನು ರನ್ನರ್ಸ್ ಅಂತ ಹೇಳಿ ನಮ್ಮ ಆಡುವಾಸಿಲಿ ಹೇಳ್ತೀವಿ, ಕಾಳುಮೆಣಸಿನ ತುಂಡುಗಳನ್ನ ಬಳಸಿ ಸಸ್ಯ ಅಭಿವೃದ್ಧಿ ಮಾಡಬಹುದು. ರೂಢಿಯಲ್ಲಿರ್ತಕ್ಕಂಥ ಒಂದು ಪದ್ಧತಿ. ಇತ್ತೀಚಿನ ದಿನಗಳಲ್ಲಿ ಕಾಳುಮೆಣಸಿನ ಒಂದು ಅಂಗಾಂಶ ಕೃಷಿ ಮೂಲಕನೂ ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ. ಸೊ ಅಂಗಾಂಶ ಕೃಷಿಯಿಂದ ಅಭಿವೃದ್ಧಿಪಡಿಸಿದಂಥ ಸಸಿಗಳು ಒಂದು ರೋಗ ನಿರೋಧಕ ಶಕ್ತಿಯನ್ನು ಪ್ರಮುಖವಾಗಿ ಹೊಂದಿರ್ತದೆ, ಎರಡನೇದು ಅಧಿಕ ಇಳುವರಿ ಕೊಡ್ತಕ್ಕಂಥದ್ದು, ಮತ್ತು ಯೂನಿಫಾರ್ಮ್ ಗ್ರೋತ್ ಅಂದರೆ ಎಲ್ಲವೂ ಸಾಮೂಹಿಕವಾಗಿ ಒಂದೇ ರೀತಿಯಲ್ಲಿ ಬೆಳೀತಕ್ಕಂಥ ಒಂದು ಗುಣಮಟ್ಟ ಹೊಂದಿರತಕ್ಕಂಥದ್ದು ಇರ್ತದೆ. ಅದೇ ನಾವು ಕಾಂಡಗಳು ಅಥವಾ ತುಂಡುಗಳಿಂದ ಏನು ಅಭಿವೃದ್ಧಿಪಡಿಸಿದೀವಿ ಅಂತ ಹೇಳ್ತೀವಿ, ಇಲ್ಲಿ ಬಹಳಷ್ಟು ತಾಯಿಯ ಮರದ ಗುಣಗಳನ್ನು ಹೊಂದಿದ್ರೂ ಕೂಡ ಇಲ್ಲಿ ಒಂದು ರೋಗಬಾಧೆ ಇರತಕ್ಕಂಥ ಒಂದು ಸಸಿಗಳು ರೈತರಿಗೆ ಲಭ್ಯ ಆಗತಕ್ಕಂಥ
0: ಸಾಧ್ಯತೆ
1: ಜಾಸ್ತಿ ಇರ್ತದೆ. ಮತ್ತೆ ಉತ್ತಮವಾದ ಇದನ್ನೇ ಏನು ಸಸ್ಯ ಅಭಿವೃದ್ಧಿಯಲ್ಲಿ ತುಂಡುಗಳು ಅಥವಾ ಕಾಂಡಗಳನ್ನು ಬಳಸ್ತಕ್ಕಂಥದ್ದೇ ಬಹಳ ಜಾಸ್ತಿ, ಯಾಕಂದ್ರೆ ಇವತ್ತಿನ ದಿನಗಳಲ್ಲಿ ಹೆಚ್ಚಿನ ಇದು ಮಾಡ್ತಾ ಇದ್ದಾರೆ. ಸೊ ಇಂಥ ಒಂದು ಸಂದರ್ಭದಲ್ಲಿ ನಾವು ಏನು ಕಟಿಂಗ್ಸ್ ಅಂತ ಹೇಳ್ತೀವಿ, ಇದು ಪ್ರಚಲಿತವಾದಂಥ ಒಂದು ಇದು. ಮತ್ತೆ ಏನಪ್ಪಾ ಅಂದ್ರೆ ಈಗ ಅಂಗಾಂಶ ಕೃಷಿ ಮಾಡ್ಬೇಕಂದ್ರೆ ಸಾಮಾನ್ಯವಾಗಿ ರೈತರು ಮಾಡಲಿಕ್ಕೆ ಕಷ್ಟ ಆಗ್ತದೆ, ಅಥವಾ ನಮ್ಮ ಇಲಾಖೆಯಿಂದ ಅಥವಾ ಸಂಶೋಧನಾ ಕೇಂದ್ರಗಳ ಮೂಲಕ ಅಥವಾ ಪ್ರೈವೇಟ್ ನರ್ಸರಿಗಳಲ್ಲಿ ಇದು ಮಾಡ್ತಕ್ಕಂಥ. ಮತ್ತೆ ಅಲ್ಲಿ ಏನು ಹೇಳ್ತೀವಿ ಅಂದ್ರೆ ಒಂದು ಕಡ್ಡಿಗಳನ್ನ ನಾವು ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಬೇಕಂದ್ರೆ ಸ್ಥಳೀಯವಾಗಿ ಕಾಂಡಗಳು ಅಥವಾ ಗೆಣ್ಣುಗಳು ಆ ಒಂದು ಎರಡು ಮೂರು ಕಣ್ಣುಗಳಿರ್ತಕ್ಕಂಥ ಒಂದು ಕಾಂಡವನ್ನು ಆಯ್ಕೆ ಮಾಡಿ ಅದನ್ನು ನಾವು ನಾಟಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅದನ್ನು ಮೇಲ್ಮುಖವಾಗಿ ಇದು ಮಾಡಿ ತುದಿಯನ್ನು ಕೆಲವು ಔಷಧಿನಲ್ಲಿ ಉಪಚಾರ ಮಾಡಿ ನೆಡಬೇಕಾಗ್ತದೆ. ಮತ್ತು ಕೆಲವು ಏನಾಗ್ತದೆ ಕಾಂಡಗಳು ಹಬ್ಬು ಬಳ್ಳಿಗಳು ಅಂತ ಹೇಳ್ತಾರೆ, ಅಂದರೆ ನೆಲದ ಮೇಲೆ ಹಬ್ಬಿರ್ತಕ್ಕಂಥ ಬಳ್ಳಿಗಳನ್ನ ರೈತರು ಸಾಮಾನ್ಯ ರನ್ನರ್ಸ್ ಅಂತ ಹೇಳ್ತಾರೆ. ಅಂಥ ಒಂದು ಕಡ್ಡಿಗಳನ್ನ ಕೂಡ ಒಳ್ಳೆ ಮಳೆ ಬೀಳ್ತಕ್ಕಂಥ ಸಂದರ್ಭದಲ್ಲಿ ಅದನ್ನು ಕಟ್ ಮಾಡಿ ಜಮೀನಲ್ಲಿ ನೇರವಾಗಿ ನಾಟಿ ಮಾಡ್ತಕ್ಕಂಥದ್ದಿದೆ. ಇದು ಕೂಡ ಒಂದು ಸಸ್ಯ ಅಭಿವೃದ್ಧಿಯಲ್ಲಿ ಕಂಡು ಬರ್ತಕ್ಕಂಥದ್ದು. ಬೀಜಗಳಿಂದ ಇದನ್ನು ಸಸ್ಯ ಅಭಿವೃದ್ಧಿ ಮಾಡ್ತಕ್ಕಂಥದ್ದು ತುಂಬಾ ಕಷ್ಟ.
0: ಈ ರೀತಿಯ ಕ್ರಮಗಳನ್ನು ಅನುಸರಿಸಿಕೊಂಡು ನಾವು ಸಸ್ಯ ಅಭಿವೃದ್ಧಿಯನ್ನು ಮಾಡಿ ತೋಟಗಳಲ್ಲಿ ಕಾಳುಮೆಣಸನ್ನು ಸಾಗುವಳಿ ಮಾಡಬಹುದು ಅನ್ನೋ ವಿಚಾರವನ್ನು ತಿಳಿಸ್ಕೊಟ್ರಿ. ಪ್ರಮುಖವಾಗಿ ನಾವು ಗಮನಿಸಬೇಕಾದದ್ದು, ರೈತ ಬಾಂಧವರು ಗಮನಿಸಿಕೊಳ್ಬೇಕಾದದ್ದು, ನಮ್ಮ ಭೂಮಿ ಹೇಗಿರಬೇಕು, ಭೂಮಿ ಸಿದ್ಧತೆಯನ್ನು ಯಾವ ರೀತಿ ಮಾಡಿಕೊಳ್ಬೇಕು ಅನ್ನೋ ವಿಚಾರ. ಹಾಗಾಗಿ ಕಾಳುಮೆಣಸನ್ನು ಸಾಗುವಳಿ ಮಾಡಬೇಕಾದಂತಹ ಸಂದರ್ಭದಲ್ಲಿ ನಾವು ನಮ್ಮ ಭೂಮಿಯನ್ನು ಯಾವ ರೀತಿ ಸಿದ್ಧತೆ ಮಾಡಿಕೊಳ್ಬೇಕು ಅನ್ನೋ ಕುರಿತಂಥ ವಿಚಾರಗಳನ್ನು ತಿಳಿಸ್ಕೊಡಿ.
1: ಸಾಮಾನ್ಯವಾಗಿ ಕರಿಮೆಣಸು ಅಥವಾ ಕಾಳುಮೆಣಸನ್ನು ನಾವು ತೋಟಗಳಲ್ಲಿ ಅಂತರ ಬೆಳೆಯಾಗಿ ಬೆಳೆಯೋದ್ರಿಂದ ಕಾಫಿ ತೋಟಗಳು ಅಥವಾ ಅಡಿಕೆ ತೋಟಗಳು ಅಥವಾ ತೆಂಗಿನ ತೋಟಗಳಲ್ಲಿ ನಾವು ಬೆಳೀತಾ ಇದ್ದೀವಿ. ಸೊ ಕರಿಮೆಣಸನ್ನ ಬೆಳಿಬೇಕಂಥ ತೋಟಗಳು ಸಾಮಾನ್ಯವಾಗಿ ಇಳಿಜಾರು ಪ್ರದೇಶದಿಂದ ಕೂಡಿರ್ತದೆ, ಅಂಥ ತೋಟಗಳನ್ನ ಆಯ್ಕೆ ಮಾಡ್ತಕ್ಕಂಥದ್ದು ಸೂಕ್ತ. ಆಮೇಲೆ ಎರಡನೇದೇನಪ್ಪ ಅಂದ್ರೆ ಈ ತರ ಜಮೀನುಗಳನ್ನ ಆಯ್ಕೆ ಮಾಡಿಕೊಂಡಾಗ ದಕ್ಷಿಣಾಭಿಮುಖವಾಗಿದ್ದಲ್ಲಿ ಆ ಸ್ಥಳ ಸೂಕ್ತವಾಗಿರಲ್ಲ, ಬೇರೆ ನೀವು ಉತ್ತರಾಭಿಮುಖ ಅಥವಾ ಪೂರ್ವಾಭಿಮುಖ ಆ ಥರ ದಕ್ಷಿಣಾಭಿಮುಖ ಇರತಕ್ಕಂಥ ಒಂದು ಜಾಗ ಸೂಕ್ತವಲ್ಲ. ಮತ್ತೆ ಇಳಿಜಾರಿನ ಕೆಳಗೆ ಅರ್ಧ ಭಾಗ ಉತ್ತರಾಭಿಮುಖವಾಗಿದ್ರೆ ಅದು ಕೂಡ
0: ಸೂಕ್ತವಲ್ಲ.
1: ಒಂದು ಭೂಮಿನ ಆಯ್ಕೆ ಮಾಡ್ಕೊಂಡಾಗ ಅದು ಅಲ್ಲಿ ಏನಪ್ಪಾ ಅಂದ್ರೆ ಮಣ್ಣಿನ ಒಂದು ಗುಣಮಟ್ಟ ಇದು ಬಹಳ ಮುಖ್ಯ. ನಾನು ಅವಾಗಲೇ ಹೇಳ್ತಾ ಇದ್ದೆ ಕೆಂಪು ಅಥವಾ ಕಪ್ಪು ಮಣ್ಣು ಅಥವಾ ಜಂಬಿಟಿಗೆ ಮಣ್ಣು ಅಂತಕ್ಕಂಥದ್ದು ಬಹಳ ಸೂಕ್ತ ಅಂತೇಳಿ. ಮತ್ತೆ ಈ ಒಂದು ಜಮೀನ ಆಯ್ಕೆ ಮಾಡ್ಕೊಂಡಂತ ಸಂದರ್ಭದಲ್ಲಿ ನಾವು ಪೂರ್ವ ಮುಂಗಾರು ಅಂದ್ರೆ ತಾವು ವಿಚಾರ ಮಾಡುವಾಗ ಹೇಳಿದಂಗೆ ಇದು ಪೂರ್ವ ಮುಂಗಾರು. ಈ ಸಂದರ್ಭದಲ್ಲಿ ಭೂಮಿನ ಸಿದ್ಧತೆ ಮಾಡಿ ಇಟ್ಟುಕೊಂಡದ್ದು ಬಹಳ ಮುಖ್ಯ. ಮಳೆ ಬಂದ ತಕ್ಷಣ ಜಮೀನ ಹದ ಮಾಡಿಕೊಂಡು ಗುಂಡಿಗಳನ್ನ ಮಾಡಿಕೊಂಡು ಇಲ್ಲಿ ನಾವು ಕಾಳುಮೆಣಸು ನೆಡಬೇಕಂದ್ರೆ ಪೂರ್ವ ತಯಾರಿಯಾಗಿ ಗುಂಡಿಗಳನ್ನ ಮಾಡ್ತಕ್ಕಂಥದ್ದು ನೆರಳಿನ ಒಂದು ಅವಲಂಬಿತ ಬೆಳೆಯಾಗಿದೆ, ನೆರಳಿನ ಒಂದು ಇದನ್ನು ಕೂಡ ನಾವು ಪರಿಗಣನೆ ಮಾಡ್ಕೋಬೇಕು. ಮತ್ತೆ ಎಲ್ಲಿ ನಾವು ಕಾಳುಮೆಣಸಿನ ಗಿಡಗಳನ್ನ ನಾಟಿ ಮಾಡಬೇಕಂದ್ರೆ ಅಂತ ಜಮೀನಿನಲ್ಲಿ ಉದಾಹರಣೆಗೆ ನಾವು ಕಾಫಿ ತೋಟಗಳಲ್ಲಿ ಅಂದ್ರೆ ಆಧಾರ ಇದಾಗಿ ಪ್ರಮುಖವಾಗಿ ಸಿಲ್ವರ್ ಅಥವಾ ಬೇರೆ ಏನು ಕಾಡು ಜಾತಿಯ ಮರಗಳನ್ನ ಬೆಳೆದಿರುತ್ತೆ ಅಥವಾ ಹಾಲ್ವಾಣ ಅಂತ ಹೇಳಿ ಒಂದು ಮರ ಇದೆ, ಈ ಮರಕ್ಕೆ ನಾವು
0: ಹಬ್ಬಿಸಬಹುದು.
1: ಅದೇ ರೀತಿ ನಮ್ಮ ಅಡಿಕೆ ತೋಟಗಳಾದ್ರೆ ಅಡಿಕೆ ಮರಗಳಿಗೆ ನೇರವಾಗಿ ಹಬ್ಬಿಸ್ತಾರೆ, ತೆಂಗಿನ ತೋಟಗಳಲ್ಲಿ ತೆಂಗಿನ ಮರಗಳಿಗೆ ನೇರವಾಗಿ ಹಬ್ಬಿಸ್ತಕ್ಕಂಥದ್ದು. ಕಾಫಿ ತೋಟಗಳಲ್ಲಿ ಕಾಡು ಜಾತಿಯ ಮರಗಳಿರ್ಬೋದು ಅಥವಾ ಬೇರೆ ಮರಗಳಿರ್ಬೋದು, ಇಂಥ ಒಂದು ಮರಗಳ ಬುಡದಿಂದ ಸುಮಾರು 1 ಮೀಟರ್ ದೂರದಲ್ಲಿ ಒಂದು ಗುಂಡಿಗಳನ್ನ ತೆಗಿಬೇಕಾಗುತ್ತೆ. ಗುಂಡಿಗಳಂದ್ರೆ ಕಾಳುಮೆಣಸಿನ ಬುಟ್ಟಿನ ನಾಟಿ ಮಾಡ್ತಕ್ಕಂಥ ಅವಶ್ಯಕ ಇರ್ತಕ್ಕಂಥ ಗುಂಡಿಗಳು. ಗುಂಡಿಗಳನ್ನ ಏನ್ ಮಾಡ್ತೀವಿ ಅಂದ್ರೆ ಒಂದು ಬುಟ್ಟಿ ನಮಗೆ 3x9 ಅಥವಾ 6x9 ಈ ತರ ಒಂದು ಪಾಲಿಥಿನ್ ಬ್ಯಾಗ್ ಅಲ್ಲಿ ಬರ್ತದೆ ಗಿಡ. ಗುಂಡಿನ ತೆಗೆಯಬೇಕು, ಒಂದು 50x50x50 ಅಂದ್ರೆ 50 cm ಉದ್ದ, 50 cm ಅಗಲ, 50 cm ಆಳ, ಈ ತರ ಒಂದು ಗುಂಡಿನ ತಗೊಂಡು ಆ ಒಂದು ಗುಂಡಿನಲ್ಲಿ ದನದ ಗೊಬ್ಬರ ಮಿಶ್ರಣ ಮತ್ತೆ ಒಂದು ಸ್ವಲ್ಪ ಬೇವಿನ ಹಿಂಡಿ, ಜೈವಿಕ ಗೊಬ್ಬರಗಳಾದಂತಹ ಟ್ರೈಕೋಡರ್ಮ ಸೋಡಮನಸ್ಸು, ಮಣ್ಣು ಪರೀಕ್ಷೆ ಮಾಡಿದ್ರೆ ಅಥವಾ ಸುಣ್ಣ ಅಥವಾ ಜಿಪ್ಸಮ್ ಏನಾದ್ರು ಅವಶ್ಯಕತೆ ಇದ್ರೆ ಈ ತರ ಮಿಶ್ರಣ ಮಾಡಿ ಆ ಗುಂಡಿಗಳಲ್ಲಿ ತುಂಬಿಸ್ಬೇಕು. ಸೊ ಇವಾಗ ಪೂರ್ವ ಮುಂಗಾರಿನ ಈ ತರ ಜಮೀನುಗಳನ್ನ ಸಿದ್ಧತೆ ಮಾಡಿಕೊಂಡಿದ್ರೆ ಇಂಥ ಜಮೀನುಗಳಲ್ಲಿ ನಾವು ಮುಂಗಾರು ಪ್ರಾರಂಭವಾದ ನಂತರ ಒಳ್ಳೆಯ ತಳಿಗಳ ಸಸಿಗಳನ್ನ ಆಯ್ಕೆ ಮಾಡಿಕೊಂಡು

0: ಆ ಸಸಿಗಳನ್ನ ಅಲ್ಲಿ ನಾಟ್ಲಿಂಗ್ ಮಾಡಲಿಕ್ಕೆ ನಾವು ಭೂಮಿನ ಸಿದ್ಧ ಮಾಡ್ಕೋಬೇಕು. ಮತ್ತು ಅದೇ ರೀತಿ ನೀರು ಕೂಡ ಬಹಳ ಮುಖ್ಯ. ಈಗಾಗಲೇ ಈ ವರ್ಷ ನಮಗೆ ಸ್ವಲ್ಪ ಮಳೆಯ ಕೊರತೆ ಕಾಣ್ತಾ ಇದೆ. ಮಳೆಯ ಕೊರತೆ ಇರೋದ್ರಿಂದ ನಾವು ನೀರಾವರಿ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ರೆ ನಾವು ಏನು ನಾಟಿ ಮಾಡ್ತೀವಿ, ನಾಟಿ ಮಾಡಿದಂಥ ಶೇಕಡ 90% ಗಿಡಗಳನ್ನ ಬದುಕುಳಿಸ್ಲಿಕ್ಕೆ ಸಾಧ್ಯ ಇದೆ. ಸೊ ನಾವು ಮಳೆಯನ್ನೇ ಅವಲಂಬಿಸಿ ಬೆಳೆಯದೆ ಆದರೆ ಈ ಒಂದು ಸ್ಥಿತಿನಲ್ಲಿ ಗಿಡಗಳನ್ನ ಉಳಿಸ್ಕೊಳ್ಳೋಕೆ ಕಷ್ಟ ಆಗ್ತದೆ. ನೀರಿನ ವ್ಯವಸ್ಥೆಗಾಗಿ ತುಂತುರು ನೀರಾವರಿ ಅಥವಾ ಹನಿ ನೀರಾವರಿ ಪದ್ಧತಿಯನ್ನು ರೈತರು ಅಳವಡಿಸತಕ್ಕಂಥದ್ದು ಬಹಳ ಮುಖ್ಯ. ಸೊ ಈ ಥರ ಜಮೀನಿನ ತಯಾರಿ ಮಾಡಿದ ನಂತರ ಮುಂಗಾರು ಪ್ರಾರಂಭ ಆ ಸಂದರ್ಭದಲ್ಲಿ ಗಿಡಗಳನ್ನ ನಾಟಿ ಮಾಡಿ, ನಾಟಿ ಮಾಡಿದ ನಂತರ ಅದಕ್ಕೆ ಒಂದು ಆಧಾರ ಕೋಲನ್ನ ಕೊಟ್ಟು ಅದನ್ನು ಮುಖ್ಯ ಒಂದು ಸಪೋರ್ಟಿಂಗ್ ಏನಿರ್ತದೆ ಆ ಗಿಡಗಳಿಗೆ ಹಬ್ಬಿಸ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಈ ಥರ ನಾಟಿ ಮಾಡಿದಂಥ ಒಂದು ಗಿಡಗಳು ಒಂದು 30-45 ದಿನದಲ್ಲಿ ನೆಕ್ಸ್ಟ್ ಕುಡಿಗಳು ಬಂದು ಹಬ್ಬಲಿಕ್ಕೆ ಪ್ರಾರಂಭವಾಗ್ತದೆ. ಮತ್ತು ಈ ಥರ ಒಂದು ಗಿಡಗಳಿಗೆ ಏನಾರು ರೋಗದ ಮುನ್ನೆಚ್ಚರಿಕೆ ಕ್ರಮವಾಗಿ ಸ್ವಲ್ಪ ಯಾವ್ದಾದ್ರು ಒಂದು ಶಿಲೀಂದ್ರನಾಶಕಗಳನ್ನ ಸಿಂಪಡಣೆ ಮಾಡ್ತಕ್ಕಂಥದ್ದು ಒಳ್ಳೆಯದು. ಈ ಕೊಳೆ ರೋಗ ಅಥವಾ ಇನ್ನಿತರ ಯಾವ್ದಾದ್ರು ರೋಗಾಣುಗಳು ಹರಡದಂಗೆ ಶಿಲೀಂದ್ರನಾಶಕಗಳನ್ನ ಸಿಂಪಡಣೆ ಮಾಡ್ತಕ್ಕಂಥದ್ದು ಒಳ್ಳೆಯದು. ಈ ಥರ ಗಿಡಗಳನ್ನ ನಾಟಿ ಮಾಡಿದಂಥ ಒಂದು ಗಿಡಗಳಿಗೆ ನೆರಳನ್ನು ಕೊಡ್ತಕ್ಕಂಥದ್ದು ಬಹಳ ಮುಖ್ಯ. ನೇರವಾಗಿ ಬಿಸಿಲಿನ ಸಾಕ ಬೀಳಬಾರ್ದು. ಬಹುಶಃ ಒಂದು ವರ್ಷ ಆದಮೇಲೆ ಅದು ಮುಖ್ಯ ಒಂದು ಇದ್ರ ಮೇಲೆ ಹಬ್ಬಿದ ಮೇಲೆ ಮರದ ಮೇಲೆ ಹಬ್ಬಿದ ಮೇಲೆ ಸೊ ಅದರ ಪಾಡಿಗೆ ಅದು ಬೆಳೀತಾ ಹೋಗ್ತದೆ,
1: ಹಬ್ತಾ
0: ಹೋಗುತ್ತೆ. ಅದು ಅವಲಂಬಿತ ಬೆಳೆ ಆಗಿರೋದ್ರಿಂದ ಇನ್ನೊಂದು ಗಿಡವನ್ನು ಅವಲಂಬಿಸಿ ಬೆಳೀತಾ ಇರ್ತದೆ. ಈ ರೀತಿ ನಾಟಿ ಮಾಡಿದಂಥ ಗಿಡಗಳು ನಮಗೆ ಬಹುಶಃ 2-3 ವರ್ಷ ಆದ ನಂತರ ಒಂದು ಮಟ್ಟಕ್ಕೆ ಬೆಳೀತವೆ. ಹಂತಕ್ಕೆ ಬೆಳೆದ ನಂತರ ಇಂಥ ಒಂದು ಇದರಿಂದ ನಾವು ಹೂಗೊಂಚಲ ಪ್ರಾರಂಭ ಬರಬೇಕು. ನಮಗೆ ಒಳ್ಳೆ ಮಳೆ ಆಗಬೇಕು. ನಮಗೆ ಫೆಬ್ರವರಿ ಮಾರ್ಚಲ್ಲಿ ಏನಾದರೂ ಒಳ್ಳೆ ಮಳೆ ಆಗಿದ್ರೆ ಅದು ನಮಗೆ ಏಪ್ರಿಲ್ ಅಥವಾ ಮೇ 1-2 ವಾರದಲ್ಲಿ ಹೂಗೊಂಚಲುಗಳು ಪ್ರಾರಂಭವಾಗುತ್ತವೆ. ಹೂಗೊಂಚಲುಗಳು ಪ್ರಾರಂಭ ಆದ ನಂತರ ನಮಗೆ ಮುಂಗಾರು ಪ್ರಾರಂಭವಾದರೆ ಸೊ ಮುಂಗಾರಿನಲ್ಲಿ ಬಿಡ್ತಕ್ಕಂಥ ಒಂದು ಸೋನೆ ಮಳೆ ಅಂತೇಳಿ, ಸೋನೆ ಮಳೆಯಿಂದ ಅದು ತುಂಬ ಚೆನ್ನಾಗಿ ಪರಾಗಸ್ಪರ್ಶವಾಗಿ ಒಳ್ಳೆ ಸದೃಢವಾದ ಕಾಳುಗಳು ಕಟ್ಟಲಿಕ್ಕೆ ಅನುಕೂಲ ಆಗ್ತದೆ. ನಮಗೆ ಮೇ ಜೂನಲ್ಲಿ ಏನೋ ಒಳ್ಳೆ ಮಳೆ ಬಂದರೆ ತುಂಬ ಚೆನ್ನಾಗಿ ಇಳುವರಿನ ಎಕ್ಸ್ಪೆಕ್ಟ್ ಮಾಡ್ಬೋದು.
1: ಈ ರೀತಿಯ ಕ್ರಮಗಳನ್ನು ಅನುಸರಿಸಿಕೊಂಡು ನಾವು ನಮ್ಮ ಭೂಮಿ ಸಿದ್ಧತೆಯನ್ನು ಮಾಡಿಕೊಂಡು ಈ ನಮ್ಮ ಕಾಳುಮೆಣಸನ್ನು ನಾಟಿ ಮಾಡಲಿಕ್ಕೆ ಪೂರ್ವ ತಯಾರನ್ನು ಮಾಡ್ಕೊಳ್ಬೇಕು ಅಂತ ಹೇಳ್ತೀರಿ. ಸಹಜವಾಗಿ ಯಾವುದೇ ಒಂದು ಬೆಳೆ ಉತ್ತಮವಾಗಿ ಬರಬೇಕು ಅಂತ ಅನ್ನೋದಾದರೆ ಅಲ್ಲಿ ಪೋಷಕಾಂಶಗಳ ನಿರ್ವಹಣೆ ಬಹಳ ಮುಖ್ಯ. ಹಾಗಾಗಿ ಈ ನಮ್ಮ ಕಾಳುಮೆಣಸು ಬೆಳೆಯಲ್ಲಿ ಪೋಷಕಾಂಶಗಳನ್ನು ಯಾವ ರೀತಿ ಪೂರೈಕೆ ಮಾಡಬೇಕು, ಯಾವ ರೀತಿ ನಿರ್ವಹಣೆ ಮಾಡಬೇಕು ಅನ್ನೋ ವಿಚಾರವನ್ನು ತಿಳಿಸ್ಕೊಡಿ.
0: ಕಾಳುಮೆಣಸು ಸಾಮಾನ್ಯವಾಗಿ ಪೋಷಕಾಂಶಗಳಾದಂಥ ಸಾರಜನಕ, ರಂಜಕ, ಪೊಟಾಷ್ ಅಂದರೆ ನೈಟ್ರೋಜನ್, ಫಾಸ್ಫರಸ್ ಮತ್ತು ಪೊಟಾಷ್ ಈ ಒಂದು ಗೊಬ್ಬರಗಳನ್ನು ನಾವು ನೇರವಾಗಿ ಕೊಡಬೇಕಾಗ್ತದೆ. ಇವನ್ನ ನಾವು ಮುಖ್ಯ ಪೋಷಕಾಂಶಗಳಂತ ಹೇಳ್ತೀವಿ. ಸಾಮಾನ್ಯವಾಗಿ ನಮ್ಮ ವಿಜ್ಞಾನಿಗಳ ಶಿಫಾರಸಿನ ಪ್ರಕಾರ ನೈಟ್ರೋಜನ್ 100 ಅಂದರೆ 100 ಗ್ರಾಮ್ ಮತ್ತು ರಂಜಕ 40 ಗ್ರಾಮ್, ಪೊಟಾಷ್ 140 ಗ್ರಾಮ್ ಪ್ರತಿ ಬಳ್ಳಿಗೆ ಪ್ರತಿ ವರ್ಷನೂ ಕೂಡ ಕೊಡಬೇಕಾಗುತ್ತೆ. ಸಾಕಷ್ಟು ರೈತರು ಕಾಳುಮೆಣಸಿನ ಬೆಳವಣಿಗೆ ಮತ್ತು ಅದನ್ನು ಇದರ ಆಧಾರದ ಮೇಲೆ ಗೊಬ್ಬರವನ್ನು ಕೊಡ್ತಾ ಇದ್ದಾರೆ. ಅಂದರೆ ಈಗ ಕೆಲವು 4-5 ವರ್ಷ ಆದ ನಂತರ ಸ್ವಲ್ಪ ಗೊಬ್ಬರವನ್ನು ಹೆಚ್ಚಿಗೆ ಕೊಡ್ತಕ್ಕಂಥದ್ದು ಅದು ಇಳುವರಿ ಆಧಾರದ ಮೇಲೆ ಕೊಡ್ಬೋದು. ಇನ್ನು ಕೆಲವು ರೈತರು ಏನು ಮಾಡ್ತಾ ಇದ್ದಾರೆ, ರಾಸಾಯನಿಕ ಗೊಬ್ಬರ ಹೊರತಾಗಿ ಸಾವಯವ ಪದ್ಧತಿ ಮೂಲಕನೂ ಬೆಳಿಬೇಕಂತೇಳಿ ಒಂದು ಇದನ್ನು ಕಂಡಿಟ್ಕೊಳ್ತಿದ್ದಾರೆ. ಸೊ ಇಂಥ ಒಂದು ಇದರಲ್ಲಿ ನಾವು ದನದ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ ಮತ್ತು ಬೇವಿನ ಹಿಂಡಿ, ಎರೆಹುಳು ಗೊಬ್ಬರ, ಹಸಿರೆಲೆ ಗೊಬ್ಬರ ಈ ಥರ ಗೊಬ್ಬರಗಳ ಮಿಶ್ರಣ ಮಾಡಿ ಕೊಡ್ತಕ್ಕಂಥದ್ದು ಕೂಡ ಇವತ್ತು ಇದೆ. ಸೊ ಇಂಥ ಒಂದು ಸಾವಯವ ಪದ್ಧತಿಯಿಂದ ಬೆಳೆದಂಥ ಒಂದು ಕಾಳುಮೆಣಸಿಗೆ ಹೆಚ್ಚಿನ ಒಂದು ಬೇಡಿಕೆಯನ್ನು ಕೂಡ ಕಂಡು ಬರ್ತಾ ಇದೆ. ಪ್ರತಿಯೊಂದು ಗಿಡಕ್ಕೂ ಕೂಡ ಬೇವಿನ ಹಿಂಡಿ ಅವಶ್ಯಕತೆ ಇದೆ. ಬೇವಿನ ಹಿಂಡಿ ಕೊಡೋದು ಇದರಿಂದ ಕೆಲವೊಂದು ಕೀಟ ಇದೆಲ್ಲ ಇದಾಗ್ತದೆ, ಹತೋಟಿ ಮಾಡ್ತಕ್ಕಂಥದ್ದು. ಪ್ರತಿ ಗಿಡಕ್ಕೆ ಬೇವಿನ ಹಿಂಡಿ ಕೊಡೋದ್ರೆ ಕನಿಷ್ಠ 1 ಕೆಜಿನಾದರೂ ಕೊಟ್ಟರೆ ಒಳ್ಳೆಯದು. ಮತ್ತು ಮಣ್ಣು ಪರೀಕ್ಷೆ ಅಂತ ಹೇಳ್ತಿದ್ವಿ, ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಸುಣ್ಣನು ಕೂಡ ಕೆಲವು ಭಾಗದಲ್ಲಿ ಬೇಕಾಗುತ್ತದೆ. ಏನು ಮಲೆನಾಡು ಭಾಗದಲ್ಲಿ ಜಮೀನಲ್ಲಿ ಮಣ್ಣಿನ ಕೊರತೆ ಕಂಡು ಬರ್ತದೆ, ಸುಣ್ಣದ ಅಂಶ ಕಡಿಮೆ ಬರ್ತದೆ, ಅಂಥ ಒಂದು ಜಮೀನುಗಳಿಗೆ ಸುಣ್ಣದ ಒಂದು ಅವಶ್ಯಕತೆ ಇರ್ತದೆ. ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಪ್ರತಿ ಗಿಡಕ್ಕೆ ಕೊಡಿದ್ರೆ ಒಂದು 500 ಗ್ರಾಮ್ ಅಷ್ಟು ಸುಣ್ಣ ಕೊಟ್ಟರೆ ಒಳ್ಳೆಯದು. ಅಥವಾ ಪ್ರತಿ ಎಕರೆಗೆ ಕೊಡಿದ್ರೆ ಒಂದು 4-5 ಟನ್ನಷ್ಟು ಸುಣ್ಣವನ್ನು ಜಮೀನಿಗೆ ಸೇರಿಸೋದು ಒಳ್ಳೆಯದು. ಮತ್ತು ಜೈವಿಕ ಗೊಬ್ಬರಗಳ ಬಗ್ಗೆ ಹೇಳಿದ್ರೆ ಟ್ರೈಕೋಟರ್ಮ ಅಂತ ಇದೆ, ಅಜೋಸ್ಪೈರುಲಮ್, ಇದನ್ನು ಕೂಡ ನೇರವಾಗಿ ಗಿಡಗಳಿಗೆ ಒಂದು 100 ಗ್ರಾಮ್ ಅಷ್ಟು ಕೊಟ್ಟರೆ ತುಂಬ ಚೆನ್ನಾಗಿ ಗಿಡಗಳನ್ನ ಇದಾಗ್ತದೆ. ಬಹಳ ಮುಖ್ಯವಾಗಿ ನಮ್ಮ ಕಾಳುಮೆಣಸಲ್ಲಿ ಏನಪ್ಪ ಅಂದರೆ ಪೋಷಕಾಂಶಗಳು ಯಾವುದೇ ಗೊಬ್ಬರನ್ನು ಕೊಟ್ಟರೂ ಕೂಡ ಅದು ತುಂಬ ಉತ್ತಮವಾದ ಬೆಳವಣಿಗೆಯನ್ನು ಕೊಡ್ತೀವಿ, ಮತ್ತು ಇಳುವರಿನೂ ಕೂಡ ಪಡೆಯಲಿಕ್ಕೆ
1: ಸಾಧ್ಯತೆ
0: ಇದೆ. ಮತ್ತು ಕೆಲವೊಂದು ಲಘು ಪೋಷಕಾಂಶಗಳ ಕೊರತೆಯನ್ನು ಕೂಡ ಕೆಲವು ಭಾಗದಲ್ಲಿ ನಾವು ಗಮನಿಸಿದ್ದೀವಿ. ಅದೇ ಬಹಳ ಮುಖ್ಯವಾಗಿ ಮೆಗ್ನೀಸಿಯಮ್ಮು, ಅದೇ ರೀತಿ ಜಿಂಕ್ ಅಂತಕ್ಕಂಥದ್ದು ಒಂದು ಲಘು ಪೋಷಕಾಂಶ ಇದೆ. ಇದು ಕೂಡ ಅವಶ್ಯಕತೆ ಕಂಡು ಬಂದರೆ ಪ್ರತಿ ಗಿಡಕ್ಕೆ ಒಂದು 25-50 ಗ್ರಾಮ್ವರೆಗೆ ಕೊಡಬೇಕಾಗಿ ಬರ್ತದೆ. ಇದನ್ನು ಕೂಡ ನಾವು ಸೆಪ್ಟೆಂಬರ್ ಅಕ್ಟೋಬರ್ ಒಳಗೆ ಯಾವುದೇ ಗೊಬ್ಬರ ಕೊಡೋಂಗೆ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಕೊಟ್ಟು ಪೂರ್ಣಗೊಳಿಸಿದರೆ ಒಳ್ಳೆಯದು. ಮತ್ತೆ ಹೇಳಬೇಕಂದ್ರೆ ಸಾವಯವ ಪದ್ಧತಿಯಲ್ಲೂ ಕೂಡ ಕಾಳುಮೆಣಸಿನ ಬೆಳೀಲಿಕ್ಕೆ ಅವಕಾಶ ಇದೆ. ಇದರಲ್ಲಿ ಏನಪ್ಪ ಅಂದ್ರೆ ಮಿಶ್ರ ಬೆಳೆ ಆಗಿರೋ ತೋಟಗಳಲ್ಲಿ ಯಥೇಚ್ಛವಾಗಿ ಸಾವಯವ ಪದಾರ್ಥಗಳು ಬೀಳಂಗೆ ನೋಡ್ಕೋಬೇಕು. ಕಾಫಿ ತೋಟಗಳಲ್ಲಿ ಸಾಕಷ್ಟು ಸಾವಯವ ಪದಾರ್ಥಗಳು ಎಲೆಗಳು ಬಿದ್ದು ಕೊಳೆಯೋದ್ರಿಂದ ಸಿಗ್ತದೆ. ಬಟ್ ಅಡಿಕೆ ತೋಟಗಳಲ್ಲಿ ಸ್ವಲ್ಪ ಈ ದನದ ಗೊಬ್ಬರ ಮತ್ತೆ ಎರೆಹುಳು ಗೊಬ್ಬರ ಬೇವಿನ ನೀತ ಯಾರೋ ಒಂದು ಮಿಶ್ರಣವನ್ನು ಕೊಡೋದು ಒಳ್ಳೆಯದು. ಮತ್ತೆ ಆದಷ್ಟು ತ್ಯಾಜ್ಯ ವಸ್ತುಗಳಲ್ಲಿ ಸೇರಿಸ್ತಕ್ಕಂಥದ್ದು, ಆ ತ್ಯಾಜ್ಯ ವಸ್ತುಗಳನ್ನ ಭೂಮಿನಲ್ಲಿ ಮಿಶ್ರ ಮಾಡಿ ಸಾವಯವ ಪದಾರ್ಥವಾಗಿ ಪರಿವರ್ತನೆ ಮಾಡ್ತಕ್ಕಂಥದ್ದು ಒಳ್ಳೆಯದು. ಮತ್ತೆ ಇದ್ರ ಜೊತೆಗೆ ಹಸಿರೆಲೆ ಗೊಬ್ಬರಗಳು ಮತ್ತೆ ದ್ವಿದಳ ಧಾನ್ಯಗಳನ್ನ ಬೆಳೆದ್ರೆ ಒಳ್ಳೆಯ ಮಣ್ಣಿನ ಪೋಷಕಾಂಶವನ್ನು ಕೂಡ ಹೆಚ್ಚಿಗೆ ಮಾಡಬಹುದು.
1: ಈ ರೀತಿಯ ಕ್ರಮಗಳನ್ನು ಅನುಸರಿಸಿ ನಾವು ಭೂಮಿಯ ಫಲವತ್ತತೆಯನ್ನು ಹೆಚ್ಚು ಮಾಡಿಕೊಂಡು ನಮ್ಮ ಕಾಳುಮೆಣಸುಗಳನ್ನು ಸಾಗುವಳಿ ಮಾಡಬಹುದು ಅನ್ನೋ ವಿಚಾರವನ್ನು ತಿಳಿಸಿದ್ದೀವಿ. ಯಾವುದೇ ಒಂದು ಬೆಳೆಯನ್ನು ನಾವು ಸಾಗುವಳಿ ಮಾಡಿದಾಗ ಅಲ್ಲಿ ಪ್ರಮುಖವಾಗಿ ನಮ್ಮ ರೈತ ಬಾಂಧವರ ಗಮನಕ್ಕೆ ಬರತಕ್ಕಂಥದ್ದು ಹಾಗೂ ಹೆಚ್ಚು ಚಿಂತೆಯನ್ನು ಉಂಟು ಮಾಡತಕ್ಕಂಥದ್ದು ಕೀಟಗಳು ಮತ್ತು ರೋಗಗಳು. ಈ ಕಾಳುಮೆಣಸು ಬೆಳೆಯಲ್ಲಿ ಯಾವೆಲ್ಲ ಕೀಟ ರೋಗಗಳು ಕಂಡುಬರುತ್ತೆ, ಕಂಡುಬಂದಂತಹ ಸಂದರ್ಭದಲ್ಲಿ ಅವುಗಳನ್ನು ನಾವು ಯಾವ ರೀತಿ ನಿಯಂತ್ರಣ ಮಾಡಬೇಕು, ಯಾವ ಕ್ರಮಗಳನ್ನು ಅನುಸರಿಸಬೇಕು ಅನ್ನೋ ಕುರಿತಂತೆ ವಿಚಾರಗಳನ್ನು ತಿಳಿಸ್ಕೊಡಿ.
0: ಸರ್, ಇದರಲ್ಲಿ ಪ್ರಮುಖವಾಗಿ ಕೀಟಗಳು ರೋಗಗಳು. ಕೀಟಗಳು ಹೇಳಬೇಕಂದ್ರೆ ಒಂದು ದುಂಬಿ ಹುಳ ಅಂತ ಇದೆ, ಮತ್ತೆ ತಿಟ್ಟು ತಿಗಣೆ ಅಂತ ಹೇಳ್ತಾರೆ, ಟ್ರಿಪ್ಸ್ ಅಂತ ಹೇಳ್ತಾರೆ, ಮತ್ತು ನುಸಿ ಅಂತ ಹೇಳ್ತಾರೆ, ಮತ್ತೆ ಕಾಂಡ ಕೊರೆಯುವ ಹುಳ, ಅದೇ ರೀತಿ ನುಸಿ. ಇದರಲ್ಲಿ ದುಂಬಿ ಹುಳ ಏನು ಮಾಡ್ತದೆ, ಎಲೆಗಳ ಮೇಲೆ ಮೊಟ್ಟೆಗಳನ್ನಿಟ್ಟು ಮರಿಗಳಾಗಿ ಎಲೆಗಳನ್ನ ಕಟ್ ಮಾಡಿ ತಿಂತಕ್ಕಂಥದ್ದು, ಅಥವಾ ಸಣ್ಣ ಕಾಂಡಗಳನ್ನ ಕಟ್ ಮಾಡಿ ತಿಂತಕ್ಕಂಥದ್ದು, ಮತ್ತು ಹೂ ಗೊಂಚಲುಗಳನ್ನ ಕಟ್ ಮಾಡಿ ತಿಂತಾ ಇರ್ತದೆ. ಇಂಥ ಒಂದು ಸಂದರ್ಭದಲ್ಲಿ ಸಾಕಷ್ಟು ನಷ್ಟವನ್ನು ನಾವು ಅನುಭವಿಸ್ತೇವೆ. ಈ ಒಂದು ಒಂದು ದುಂಬಿಯ ಒಂದು ಸಮಸ್ಯೆ ಕಂಡು ಬಂದ ಸಂದರ್ಭದಲ್ಲಿ ಇದಕ್ಕೆ ನಾವು ಅಂದರೆ ನಿಯಂತ್ರಣ ಮಾಡಲು ಡೈಮಿಥೋಯೇಟ್ ಅಂತ ಏನೋ ರಾಸಾಯನಿಕ ಔಷಧಿ ಇದೆ, ಇದನ್ನ ಉಪಯೋಗ ಮಾಡಿದ್ರೆ ಒಳ್ಳೆಯದು. ಅಥವಾ ಕ್ವಿನೈಲ್ ಪಾಸ್ ಅಂತ ಹೇಳ್ತಾರೆ, ಅಥವಾ ಮಿಥೈಲ್ ಪ್ಯಾರಾಥೈನ್ ಅಂತಕ್ಕಂಥ ಔಷಧಿಗಳಿದೆ. ಇಂಥ ಒಂದು ರಾಸಾಯನಿಕ ಪದಾರ್ಥಗಳು ಬಳಸಿ ನಾವು ನಿಯಂತ್ರಣ ಮಾಡ್ಬೋದು. ಡೈಮಿಥೋಯೇಟ್ ಅಂತಕ್ಕಂಥ ಔಷಧಿನ 1 ಲೀಟರ್ ನೀರಿಗೆ 2 ml 2 ml ಸೇರಿಸಿ ಸಿಂಪಡಣೆ ಮಾಡ್ಬೋದು. ಅಥವಾ ಕ್ವಿನೈಲ್ ಪಾಸ್ ಆದರೆ 1 ml 1 ಲೀಟರ್ ನೀರಿನಲ್ಲಿ, ಅಥವಾ ಮಿಥೈಲ್ ಪ್ಯಾರಾಥೈ ಏನಾದರೆ ಪ್ರತಿ ಲೀಟರ್ ನೀರಿಗೆ 1 ml ಸೇರಿಸಿ ಸಿಂಪಡಣೆ ಮಾಡ್ಬೋದು. ಅದೇ ರೀತಿ ಹಿಟ್ಟು ತಿಗಣೆ ಏನು ಮಾಡುತ್ತೆ, ಎಲೆಗಳ ಮೇಲೆಲ್ಲ ಅದು ಬಿಳಿ ಬಿಳಿಯಾದಂಥ ಒಂದು ಮೊಟ್ಟೆನಿಟ್ಟು ಅದು ಕಪ್ಪು ಕಾಡಿಗೆ ರೋಗ ಥರ ಆಗಲಿಕ್ಕೆ ಕಾರಣವಾಗಿರ್ತದೆ. ಮತ್ತು ಕೆಲವು ಸಂದರ್ಭದಲ್ಲಿ ಎಲೆಗಳನ್ನು ಕೂಡ ತಿಂದು ಇದು ಮಾಡ್ತದೆ. ಇಂಥ ಒಂದು ಹಿಟ್ಟು ತಿಗಣೆನ ನಿಯಂತ್ರಣ ಮಾಡಲಿಕ್ಕೋಸ್ಕರ ಮಿಥೈಲ್ ಪ್ಯಾರಾಥೈನ್ ಅಂತಕ್ಕಂಥ ಔಷಧಿನ 1 ಲೀಟರ್ ನೀರಿಗೆ 1 ml ಸೇರಿಸಿ ಸಿಂಪಡಣೆ ಮಾಡಿದ್ರೆ ಈ ಒಂದು ಇದನ್ನು ನಿಯಂತ್ರಣ ಮಾಡ್ಬೋದು. ಅದೇ ರೀತಿ ಟ್ರಿಪ್ಸ್ ಅಥವಾ ನುಸಿ, ಇದು ಕೂಡ ನಮ್ಮ ಎಲೆಯ ಚಿಗುರು ಏನಿದೆ ಅಲ್ಲಿ ರಸವನ್ನು ಕುಡಿದು ಗಿಡಗಳ ಬೆಳವಣಿಗೆಯನ್ನು ಕುಂಠಿತಗೊಳ್ಳಿಕ್ಕೆ ಕಾರಣವಾಗಿದೆ. ಇಂಥ ಒಂದು ಟ್ರಿಪ್ಸ್ ಅಥವಾ ನುಸಿ ಅಂತಕ್ಕಂಥದ್ದು ಇದು ಕಂಡು ಬಂದರೆ ಇದನ್ನು ಕೂಡ ಕೆಲವು ರಾಸಾಯನಿಕ ಪದಾರ್ಥಗಳನ್ನ ಬಳಸಿ ನಿಯಂತ್ರಣ ಮಾಡುವುದು ಬಹಳ ಮುಖ್ಯವಾಗಿ. ಡೈಕೋಫಲ್ ಅಂತಕ್ಕಂಥ ಒಂದು ಔಷಧಿ ಇದೆ, ಇದನ್ನು 1 ಲೀಟರ್ಗೆ 2.5 ml ಒಂದು ಔಷಧಿನ ಸೇರಿಸಿ ಸಿಂಪಡಣೆ ಮಾಡಿದಾಗ ಈ ಒಂದು ಟ್ರಿಪ್ಸ್ ಅಥವಾ ನುಸಿ ಅಂತಕ್ಕಂಥ ಕೀಟವನ್ನು ನಿಯಂತ್ರಣ ಮಾಡುವುದು. ಅದೇ ರೀತಿ ಕಾಂಡ ಕೊರೆಯ ಹುಳ, ಇದು ಸಾಮಾನ್ಯ ಕಡಿಮೆ, ಕೆಲವೊಂದು ಭಾಗದಲ್ಲಿ ಕಾಂಡಗಳು ಕೊರೆದು ಅದು ಗಿಡಗಳು ಒಣಗಲಿಕ್ಕೆ ಕಾರಣವಾಗಿರ್ತದೆ. ಇಂಥ ಒಂದು ಕಾಂಡ ಕೊರಕ ಹುಳ ಕಂಡು ಬಂದಂಥ ಸಂದರ್ಭದಲ್ಲಿ ಡೈಕೋಫಲ್ ಅಂತ ಅಥವಾ ನೀರಿನ ವೆಟಬಲ್ ಸ್ವಲ್ಪ ನೀರಿನಲ್ಲಿ ಕರಗುವ ಸಲ್ಫರ್ ಅಂತೇಳಿ ಗಂಧಕ ಅಂತೇಳಿ ಇದನ್ನ ಸಿಂಪಡಣೆ ಮಾಡಿದ ಈ ಒಂದು ಹುಳವನ್ನು ನಿಯಂತ್ರಣ ಮಾಡಬಹುದು. ಆಮೇಲೆ ರೋಗಗಳಲ್ಲಿ ಬಹಳ ಮುಖ್ಯವಾಗಿ ಕಪ್ಪು ಕೊಳೆ ರೋಗ ಅಂತಕ್ಕಂಥದ್ದಿದೆ, ಅಥವಾ ಶೀಘ್ರ ಸೊರಗು ರೋಗ ಅಂತ ಹೇಳ್ತಾರೆ, ನಿಧಾನ ಸೊರಗು ರೋಗ ಅಂದ್ರೆ ಸ್ಲೋ ವಿಲ್ಟ್ ಅಂತ ಹೇಳ್ತೀವಿ, ಆ ತರ ರೋಗಗಳು ಏನಿದೆ. ಇದರಲ್ಲಿ ಶೀಘ್ರ ಸೊರಗು ರೋಗ ಬಹಳ ಯಥೇಚ್ಛವಾಗಿ ರೈತನ ಕಾಡ್ತಾ ಇರ್ತಕ್ಕಂಥ ರೋಗ, ಮುಂಗಾರು ಹಂಗಾಮಿಯಲ್ಲಿ ಹೆಚ್ಚಾಗಿ ಬಾಧಿಸ್ತದೆ, ಅಂದರೆ ಈ ಸಂದರ್ಭದಲ್ಲಿ ಬಹಳ ಹೆಚ್ಚಾಗಿ ಕಾಣ್ತದೆ. ಇದು ಬಂದಂಥ ಸಂದರ್ಭದಲ್ಲಿ ಬಳ್ಳಿಗಳ ಎಲೆಗಳ ಭಾಗದಲ್ಲಿ ರೋಗದ ಲಕ್ಷಣಗಳನ್ನು ಕಾಣ್ತೇವೆ. ಎಲೆಗಳ ಮೇಲೆ ಕಪ್ಪು ಚುಕ್ಕೆಗಳು ಬರ್ತದೆ, ಕಪ್ಪು ಚುಕ್ಕೆಗಳು ಬಂದಂಥ ಸಂದರ್ಭದಲ್ಲಿ ಎಲೆಗಳು ಸಂಪೂರ್ಣವಾಗಿ ಆವರಿಸಿ ಎಲೆಗಳು ಉದುರಲಿಕ್ಕೆ ಶುರುವಾಗ್ತದೆ. ಎಲೆಗಳು ಉದುರಿದ ನಂತರ ಹೂಗೊಂಚಲುಗಳು ಸಂಪೂರ್ಣವಾಗಿ ಉದುರಿ ಅದು ಬರೀ ಕಾಂಡ ಮಾತ್ರ ಉಳಿತದೆ. ಇಂಥ ಒಂದು ಗಿಡಗಳು ಕ್ರಮೇಣವಾಗಿ ಸತ್ತೋಗ್ತವೆ, ಮತ್ತು ಇದು ಯಾವುದೇ ರೀತಿಯಾದ ಮುಂದಿನ ಬೆಳವಣಿಗೆ ಸೂಕ್ತ ಆಗಿರೋದಿಲ್ಲ. ಮತ್ತು ಈ ಒಂದು ಗಿಡಗಳು ರೋಗಬಾಧೆ ಕಂಡು ಬಂದಂಥ ಸಂದರ್ಭದಲ್ಲಿ ಮೊದಲನೇದಾಗಿ ಒಣಗಿದ ಅಥವಾ ರೋಗಬಾಧೆ ತುತ್ತಾದ ಗಿಡಗಳನ್ನ ಬುಡ ಸಮೇತವಾಗಿ ತೋಟದಿಂದ ತೆಗೆದು ನಾಶಪಡಿಸಬೇಕು. ಇದು ಬಹಳ ಮುಖ್ಯವಾಗಿ ಮಾಡಬೇಕಾಗಿರ್ತಕ್ಕಂಥದ್ದು. ಅಥವಾ ಅದು ಅದರಲ್ಲಿ ಏನೋ ಹೊಸದಾಗಿ ಮತ್ತೆ ಚಿಗುರು ಬರ್ತದೆ ಅಥವಾ ಇದು ಅಭಿವೃದ್ಧಿ ಹೊಂದದೆ ಅಂತೇಳಿ ನಾವು ಸುಮ್ಮನೆ ಬಿಡಗಬಾರದು ತೋಟದಲ್ಲಿ. ಬಹಳ ಮುಖ್ಯವಾಗಿ ನಾಟಿ ಮಾಡಲು ಉಪಯೋಗ ಮಾಡ್ತಕ್ಕಂಥ ಒಂದು ಬಳ್ಳಿಗಳ ತುಂಡುಗಳೇನಿದೆ ಅವು ನಾವು ತರ್ತಕ್ಕಂಥ ತೋಟಗಳಲ್ಲಿ ರೋಗ ಪೀಡಿತವಾಗಿರಬಾರ್ದು.
1: ಅದು ಮುಖ್ಯ,
0: ಅದು ಬಹಳ ಮುಖ್ಯ. ಅದೇ ರೀತಿ ಜಮೀನುಗಳಲ್ಲಿ ನೀರು ನಿಲ್ದಂಗೆ ನೋಡ್ಕೋಬೇಕು, ಅಂದ್ರೆ ಜಾಸ್ತಿ ತೇವಾಂಶ ಇದ್ರೆ ಈ ಒಂದು ಶೀಘ್ರ ಸೊರಗ ರೋಗಕ್ಕೆ ತುತ್ತಾಗುತ್ತೆ. ಮತ್ತೆ ಬೇಸಾಯ ಕ್ರಮಗಳನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬೇರುಗಳಿಗೆ ಯಾವುದೇ ರೀತಿಯ ಧಕ್ಕೆ ಆಗದಂತೆ ಮಾಡಬೇಕು. ಸಾಮಾನ್ಯವಾಗಿ ನಮ್ಮ ರೈತರು ಬೇಸಿಗೆ ಸಂದರ್ಭದಲ್ಲಿ ಅಂದ್ರೆ ಫೆಬ್ರವರಿ ಮಾರ್ಚ್ ಅವರು ಕಾಫಿ ಕುಯಿಲು ಆದ ನಂತರ ಜಮೀನುಗಳಲ್ಲಿ ಒಂದು ಕಳೆಯನ್ನು ತೆಗಿಲಿಕ್ಕೋಸ್ಕರ ಅಗತ್ಯನ ಮಾಡ್ತಕ್ಕಂಥದ್ದು. ಅಂತ ಒಂದು ಸಂದರ್ಭದಲ್ಲಿ ಬಳ್ಳಿಗಳಿಗೆ ಯಾಕೆಂದ್ರೆ ಗಾಯ ಮಾಡ್ತಕ್ಕಂಥದ್ದು, ಬಳ್ಳಿಗಳಿಗೆ ಏಟ್ ಮಾಡ್ತಕ್ಕಂಥದ್ದು ಕಂಡು ಬರ್ತದೆ. ಇಂಥ ಒಂದು ಸಂದರ್ಭದಲ್ಲಿ ರೋಗಗಳು ಬಹಳ ಬೇಗ ಕಂಡು ಬರ್ತದೆ. ಇದನ್ನ ಒಂಚೂರು ಎಚ್ಚರಿಕೆ ಕೊಡಬೇಕು. ಮತ್ತೆ ಹೊಸ ಚಿಗುರುಗಳು ಬಂದಂತ ಸಂದರ್ಭದಲ್ಲಿ ನೆಲದ ಮೇಲೆ ಹಬ್ಬದಂಗೆ ನೋಡ್ಕೋಬೇಕು. ಹೊಸ ಚಿಗುರುಗಳು ಭೂಮಿ ಮೇಲೆ ಬಿದ್ದು ಹಬ್ಬದಂಗೆ ನೋಡ್ಕೋಬೇಕು. ಮತ್ತೆ ಆಧಾರ ಗಿಡಗಳನ್ನ ಕೊಟ್ಟು ಮೇಲೆ ಬೆಳಿಲಿಕ್ಕೆ ನೋಡ್ಕೋಬೇಕು. ಅದೇ ರೀತಿ ಮೇ ಮತ್ತು ಜೂನ್ ತಿಂಗಳಲ್ಲಿ ಮಳೆ ಪ್ರಾರಂಭವಾಗುವಂಥ ಸಂದರ್ಭದಲ್ಲಿ ಮಡಿಗಳಿಗೆ ಕೆಲವೊಂದು ರಾಸಾಯನಿಕ ಪದಾರ್ಥಗಳನ್ನ ಸಿಂಪಡಣೆ ಮಾಡ್ತಕ್ಕಂಥದ್ದು ಒಳ್ಳೆಯದು. ಇಂಥ ಒಂದು ರಾಸಾಯನಿಕ ಔಷಧಿಗಳಾದಂಥ ಮೆಟಾಲಾಕ್ಸಿಲ್ ಅಂತ ಇದೆ. ಈ ಒಂದು ಔಷಧಿನ 1 ಲೀಟರ್ ನೀರಿಗೆ 5-10 ಗ್ರಾಂ ಅಷ್ಟು ಸೇರಿಸಿ ಸಿಂಪಡಣೆ ಮಾಡೋದ್ರಿಂದ ಈ ಒಂದು ರೋಗವನ್ನು ನಿಯಂತ್ರಣ ಮಾಡ್ಬೋದು. ಇದಲ್ಲದೆ COC ತಾಮ್ರದ ಕಾಪರ್ ಆಕ್ಸಿಕ್ಲೋರೈಡ್ ಅಂತಕ್ಕಂಥ ಒಂದು ಪುಡಿ ಏನಿದೆ, ಈ ಪುಡಿನ ಕೂಡ 1 ಲೀಟರ್ ನೀರಿಗೆ 3 ಗ್ರಾಂ ಸೇರಿಸಿ ಸಿಂಪಡಣೆ ಮಾಡಿದ್ರೆ ಈ ಒಂದು ಶೀಘ್ರ ಸೊರಗ ರೋಗವನ್ನು ನಿಯಂತ್ರಣ ಮಾಡಬಹುದು. ಅದೇ ರೀತಿ ಇನ್ನೊಂದು ರೋಗ ನಿಧಾನ ಸೊರಗ ರೋಗ ಅಂತ ಹೇಳ್ತೀವಿ, ಅದು ಕ್ವಿಕ್ ವಿಲ್ಟ್ ಅಂತ ಹೇಳ್ತೀವಿ. ಅದರಲ್ಲಿ ಕಪ್ಪು ಬಣ್ಣದ ಚುಕ್ಕೆಗಳು ಬಂದು ಸಂಪೂರ್ಣ ಎಲೆಗಳೆಲ್ಲ ಆವರಿಸಿ ಉದುರಿ ಹೋಗ್ತದೆ. ಇದರಲ್ಲಿ ಬೇರೆ ತರ ಇದೆ ಲಕ್ಷಣ, ಎಲೆಗಳ ಭಾಗ ಹಳದಿ ಬಣ್ಣಕ್ಕೆ ತಿರುಗಿ ಎಲೆಗಳು ಉದುರುತ್ತವೆ. ಅಲ್ಲಿ ಕಪ್ಪು ಬಣ್ಣಕ್ಕೆ ತಿರುಗಿ ಉದುರು, ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗಿ ಉದುರುತ್ತವೆ. ಅದೆರಡಕ್ಕೂ ವ್ಯತ್ಯಾಸ ಇಷ್ಟೇ, ಅಲ್ಲಿ ಕಪ್ಪು ಬಣ್ಣ, ಇಲ್ಲಿ ಹಳದಿ ಬಣ್ಣ. ಸೊ ಇಲ್ಲಿ ಬಳ್ಳಿಗಳೇನಾಗುತ್ತೆ, ನಿಧಾನವಾಗಿ ಒಣಗಲಿಕ್ಕೆ ಶುರುವಾಗುತ್ತೆ. ಅಲ್ಲಿ ತಕ್ಷಣ ರೋಗದ ಲಕ್ಷಣ ಕಂಡು ಬಂದ ತಕ್ಷಣ ಬಳ್ಳಿಗಳು ಒಣಗುತ್ತೆ, ಇಲ್ಲಿ ನಿಧಾನವಾಗಿ ಒಣಗಲಿಕ್ಕೆ ಶುರುವಾಗುತ್ತೆ. ಮತ್ತೆ ಬೇರುಗಳಲ್ಲಿ ಕೂಡ ಗಂಟುಗಳು ಒಂದು ಕಂಡು ಬರ್ತದೆ. ಈ ತರ ರೋಗದ ಬಾಧೆಗೆ ತುತ್ತಾದಂತಹ ಗಿಡಗಳನ್ನ ತಕ್ಷಣ ಕಟ್ ಮಾಡಿ ತೆಗೆದು ತೋಟದಿಂದ ಬೇರ್ಪಡಿಸ್ತಕ್ಕಂಥ ಬಹಳ ಮುಖ್ಯ. ಸಾಮಾನ್ಯವಾಗಿ ನಮಗೆ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಮಳೆಗಾಲ ಇನ್ನೇನು ಮುಗಿತಾ ಇದೆ ಅಂತ ಸಂದರ್ಭ ಈ ರೋಗದ ಲಕ್ಷಣಗಳು ಕಂಡು ಬರ್ತದೆ. ಎಲ್ಲಿ ಮಳೆಯ ಒಂದು ಜಾಸ್ತಿ ಇದೆ ಅಲ್ಲಿ ಈ ರೋಗದ ಲಕ್ಷಣಗಳು ಜಾಸ್ತಿ ಕಂಡುಬರ್ತದೆ. ನೀರು ನಿಂತಕ್ಕಂಥ ಪ್ರದೇಶದಲ್ಲಿ ಕಂಡು ಬರ್ತದೆ. ಈ ರೋಗದ ನಿರ್ವಹಣೆಗಾಗಿ ನಾವೇನು ಮಾಡಬೇಕಂದ್ರೆ ಜೈವಿಕ ಶಿಲೀಂದ್ರನಾಶಕಗಳಾದಂಥ ಟ್ರೈಕೋಡರ್ಮಾ ಅಂತ ಹೇಳಿ ಗೊಬ್ಬರ ಹೇಳ್ತೇವೆ, ಅಥವಾ ಟ್ರೈಕೋಡರ್ಮಾ ಇರಿಡೆ ಅಂತಕ್ಕಂಥ ಒಂದು ಜೈವಿಕ ಶಿಲೀಂದ್ರನಾಶಕವನ್ನು 1 ಕೆಜಿ ಇದಕ್ಕೆ ಬೇವಿನ ಹಿಂಡಿ ಜೊತೆಗೆ
1: ಬೆರೆಸಿ
0: ಇದನ್ನ ಕೊಡಬಹುದು. ಅಥವಾ 1-5 ಕೆಜಿ ಟ್ರೈಕೋಡರ್ಮಾನ 1-50 ಕೆಜಿ ಕೊಟ್ಟಿಗೆ ಗೊಬ್ಬರ ಜೊತೆಗೆ ಮಿಶ್ರಣ ಮಾಡಿ ಕೊಡಬೇಕಾಗುತ್ತೆ. ಮತ್ತೆ ಕೆಲವೊಂದು ಸೂಡೋಮನಸ್ ಅಂತಕ್ಕಂಥದ್ದಿದೆ, ಇದು ಒಂದು ಜೈವಿಕ ಶಿಲೀಂದ್ರನಾಶಕ, ಇದನ್ನು ಕೂಡ ಸಿಂಪಡಣೆ ಮಾಡೋದ್ರ ಮೂಲಕನೂ ಕೂಡ ಈ ರೋಗವನ್ನು ನಿಯಂತ್ರಣ ಮಾಡಬಹುದು. ಮತ್ತೆ ಹೆಚ್ಚಿನ ಒಂದು ರೋಗ ಬಾಧೆಗಾದ್ನ ಬಳ್ಳಿಗಳನ್ನ ಕಿತ್ತು ನಾಶಪಡಿಸಬೇಕಂತ ಹೇಳ್ತಾ ಇದ್ದೆ. ಇದರ ಜೊತೆಗೆ ನಾಶಪಡಿಸಿದಂತ ಜಾಗದಲ್ಲಿ 10 ಗ್ರಾಂ ಅಷ್ಟು 4-8 ಅಥವಾ 4-8 ಅಂತಕ್ಕಂಥ ಒಂದು ಔಷಧಿ ಪುಡಿನ ಅಲ್ಲಿ ಮಿಶ್ರಣ ಮಾಡಿ, ಅಂದ್ರೆ ಬೇರೆ ಗಿಡಗಳಿಗೆ ರೋಗ ಒಂದು ಹರಡದಂಗೆ ನಿಯಂತ್ರಣ ಮಾಡ್ಲಿಕ್ಕೆ ಕೂಡ ತಡಿಬೇಕಾಗ್ತದೆ. ಇದ್ರ ಜೊತೆಗೆ ಕೆಲವೊಂದು ಇನ್ನು ರೋಗ ಪ್ರಾರಂಭಿಕ ಹಂತದಲ್ಲಿ ಇದ್ದಾಗ ಕಾಪರ್ ಆಕ್ಸಿ ಕ್ಲೋರೈಡ್ ಅಂತಕ್ಕಂಥ ಒಂದು ಔಷಧಿ ಏನಿದೆ, ಇದನ್ನ 1 ಲೀಟರ್ ನೀರಿಗೆ 3 ಗ್ರಾಂನಷ್ಟು ಸೇರಿಸಿ ಸಿಂಪಡಣೆ ಮಾಡಬೇಕು. ಅಥವಾ ಪೊಟಾಸಿಯಂ ಫಾಸ್ಫೋನೇಟ್ ಅಂತಕ್ಕಂಥ ಒಂದು ದ್ರಾವಣವನ್ನು ಕೂಡ ಸಿಂಪಡಣೆ ಮಾಡಿದೆ ಈ ರೋಗವನ್ನು ನಿಯಂತ್ರಣ ಮಾಡ್ಬೋದು. ಅಥವಾ ಮೆಟಾಲಾಕ್ಸಿಲ್ ಇದನ್ನು ಕೂಡ ಸೇರಿಸಿ ನೀರಿನಲ್ಲಿ ಸೇರಿ ಸಿಂಪಡಣೆ ಮಾಡಿ ಈ ರೋಗವನ್ನು ನಿಯಂತ್ರಣ ಮಾಡ್ಬೋದು. ಮುನ್ನೆಚ್ಚರಿಕೆ ಕ್ರಮವಾಗಿ ಮೆಟಾಲಾಕ್ಸಿಲ್ ಅಂತಕ್ಕಂಥ ದ್ರಾವಣವನ್ನು ಮುಂಗಾರಿಗೆ ಮೊದಲು 1 ಬಾರಿ, ಮುಂಗಾರಿನ ನಂತರ 2-3 ಬಾರಿ ಸಿಂಪಡಣೆ ಮಾಡೋದ್ರಿಂದ ಈ ಒಂದು ರೋಗವನ್ನು ಬರದಂಗೆ ಮುನ್ನೆಚ್ಚರಿಕೆ ಕ್ರಮವಾಗಿ ತಡಿಬೋದು. ಮತ್ತೆ ಜಂತು ಹುಳು ಇದರಿಂದ ಕೂಡ ಇದು ಹರಡ್ತಕ್ಕಂಥ ಇದಿದೆ. ಸೊ ಜಂತು ಹುಳುವಿನ ಒಂದು ಲಕ್ಷಣಗಳು ಕಂಡು ಬಂದ ಸಂದರ್ಭದಲ್ಲಿ ಕಾರ್ಬನ್ ಎಂಜಿಮ್ ಅಂತಕ್ಕಂಥ ಒಂದು ಏನಿದೆ ಔಷಧಿ, ಇದನ್ನು ಕೂಡ ಅಲ್ಲಿ ಸೇರಿಸಿ ಸಿಂಪಡಣೆ ಮಾಡೋದ್ರಿಂದ ಅಥವಾ ಕ್ಯಾಪ್ಟಾನ್ ಅಂತಕ್ಕಂಥ ಔಷಧಿನ ಉಪಚಾರ ಮಾಡೋದ್ರಿಂದ ಈ ಒಂದು ರೋಗವನ್ನು ಸಂಪೂರ್ಣವಾಗಿ ನಿಯಂತ್ರಣ ಮಾಡಬಹುದು.
1: ಈ ರೀತಿ ಪ್ರಮುಖವಾದಂತಹ ಕೀಟಗಳು ಮತ್ತು ರೋಗಗಳು ಕಂಡು ಬರುತ್ತೆ, ಅವುಗಳನ್ನು ತಾವೀಗ ಹೇಳಿದಂತಹ ಕ್ರಮಗಳನ್ನು ಅನುಸರಿಸಿ ಸಿಂಪರಣೆ ಹಾಗೂ ಉಪಚಾರ ಮಾಡುವ ಮೂಲಕ ನಾವು ಹತೋಟಿಯನ್ನು ಮಾಡಬಹುದು, ನಿಯಂತ್ರಣವನ್ನು ಮಾಡಬಹುದು ಅನ್ನೋ ವಿಚಾರವನ್ನು ತಿಳಿಸ್ಕೊಟ್ರಿ. ಯಾವುದೇ ಬೆಳೆಯನ್ನು ನಾವು ಸಾಗುವಳಿ ಮಾಡಿದಾಗ ಕಟ್ಟಕಡೆಯದಾಗಿ ನಮ್ಮ ರೈತ ಬಾಂಧವರನ್ನು ಕಾಡ್ತಕ್ಕಂಥದ್ದು ಮಾರುಕಟ್ಟೆ ಅಂತಕ್ಕಂಥದ್ದು. ಅದಕ್ಕೂ ಮೊದಲು ನಾವು ಅದನ್ನು ಕೊಯ್ಲು ಮಾಡಬೇಕು. ಬಹುಶಃ ನಾವು ಕಾಫಿ ಮತ್ತು ಕಾಳುಮೆಣಸು ಮತ್ತು ಮೆಕ್ಕೆಜೋಳ ಈ ಬೆಳೆಗಳಲ್ಲಿ ಹದ ಮಾಡೋದು ಅಂತ ಕರಿತೇವೆ, ಅಂದರೆ ಒಣಗಿಸ್ತಕ್ಕಂಥದ್ದು ಬಹಳ ಸೂಕ್ತ. ಹಾಗಾಗಿ ಕಾಳುಮೆಣಸಿನ ಕೊಯ್ಲು ಮತ್ತು ಅದನ್ನು ಒಣಗಿಸುವ ಕ್ರಮ ಕುರಿತಂತೆ ವಿಚಾರಗಳನ್ನ ತಿಳಿಸ್ಕೊಡಿ.
0: ಸಾಮಾನ್ಯವಾಗಿ ಕಾಳುಮೆಣಸಿನ ಬಳ್ಳಿಗಳು ಮೇ ಮತ್ತು ಜೂನ್ ತಿಂಗಳಿಂದ ಹೂಗಳನ್ನ ಬಿಡಲಿಕ್ಕೆ ಪ್ರಾರಂಭವಾಗುತ್ತದೆ. ಈ ರೀತಿ ಹೂ ಬಿಟ್ಟಂತ ಬಳ್ಳಿಗಳಿಂದ ನಂತರ 6-8 ತಿಂಗಳಲ್ಲಿ ಆ ಒಂದು ಬೆಳೆ ಕಟಾವಿಗೆ
1: ಬರುತ್ತೆ,
0: ಸಿದ್ಧವಾಗ್ತದೆ. ಮೈದಾನ ಪ್ರದೇಶದಲ್ಲಿ ಆದರೆ ಕೊಯ್ಲಿನ ಅಂದ್ರೆ ಹಾರ್ವೆಸ್ಟ್ ಅಂತ ಹೇಳ್ತಾರೆ, ಹಾರ್ವೆಸ್ಟಿನ ಒಂದು ಸಮಯ ನವೆಂಬರ್ನಿಂದ ಜನವರಿವರೆಗೆ ಮುಂದುವರಿಯುತ್ತದೆ. ಅದೇ ನಮ್ಮ ಮಲ್ನಾಡು ಪ್ರದೇಶದಲ್ಲಿ, ಕಾಫಿ ತೋಟಗಳಲ್ಲಿ ಮಲ್ನಾಡು ಪ್ರದೇಶದಲ್ಲಿ ಅದು ನಮಗೆ ಜನವರಿ ಫೆಬ್ರವರಿ ತಿಂಗಳು ಅಥವಾ ಮಾರ್ಚ್ ತಿಂಗಳವರೆಗೆ
1: ಇರುತ್ತೆ.
0: ಯಾವಾಗ ನಾವು ಒಂದು ಹಣ್ಣಿನ ಗೊಂಚಲುಗಳನ್ನ ತೆಗಿಬೇಕಂದ್ರೆ ಹಣ್ಣಿನ ಗೊಂಚಲುಗಳಲ್ಲಿ 1-2 ಬಲಿತ ಕೆಂಪು ಬಣ್ಣದ ಹಣ್ಣುಗಳು ಪ್ರಾರಂಭವಾದ ನಂತರ ಆ ಒಂದು ಗೊಂಚಲು ನಾವು ಗಿಡದಿಂದ ಕೊಯ್ಲು ಮಾಡಲಿಕ್ಕೆ ಯೋಗ್ಯವಾಗಿರುತ್ತೆ. ಈ ರೀತಿ ಕೊಯ್ಲು ಮಾಡಿದಂತ ಕಾಳಿನ ಗೊಂಚಲುಗಳಲ್ಲಿ ಒಂದೆರಡು ದಿನಗಳಿಂದ ಬೇರ್ಪಡಿಸಬೇಕು ಅದನ್ನ. ಅಂದ್ರೆ ಒಂದಿನ ಹಾಗೆ ಚೀಲದಲ್ಲಿ ಇಟ್ಟು ನೆಕ್ಸ್ಟ್ ಮಾರನೇ ದಿನ ಅದನ್ನ ಗೊಂಚಲುಗಳಿಂದ ಬೇರ್ಪಡಿಸಬೇಕು. ಈ ರೀತಿ ಬೇರ್ಪಡಿಸಿದಂತ ಕಾಳುಗಳನ್ನ ನೇರವಾಗಿ ಸೂರ್ಯನ ಬಿಸಿಲಿನ ಮೂಲಕನೂ ಕೂಡ ಒಣಸ್ಬೋದು ಅಥವಾ ಡ್ರೈಯರ್ ಅಂತ ಹೇಳ್ತಾರೆ ಅದ್ರ ಮೂಲಕನೂ ಒಣಸ್ಬೋದು. ಒಂದು ಸೂರ್ಯನ
1: ಬಿಸಿಲಿನ
0: ಒಣಗಿಸೋದಾದ್ರೆ ಒಂದು ಎರಡರಿಂದ ಮೂರು ದಿನ ಒಣಗಿಸಿದ್ರೆ
1: ಸಾಕಾಗುತ್ತೆ
0: ಸಾಕಾಗುತ್ತೆ. ಈ ರೀತಿ ಒಣಗಿಸಿದಂತ ಕಾಳುಗಳು ನಮಗೆ ಮಾರುಕಟ್ಟೆಗೆ ಸಿದ್ಧವಾಗ್ತವೆ. ಇದ್ರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಕಾಳುಮೆಣಸಲ್ಲಿ ಬಿಳಿ ಮೆಣಸು, ಕರಿಮೆಣಸಿನ ಜೊತೆಗೆ ಬಿಳಿ ಮೆಣಸು ಕೂಡ ಹೆಚ್ಚಿನ ಒಂದು
1: ಬೇಡಿಕೆ ಇರತಕ್ಕಂಥ

0: ಒಂದು ಪದಾರ್ಥ. ಬಿಳಿ ಮೆಣಸನ್ನು ತಯಾರಿಸಲು ಬೇರ್ಪಡಿಸಿದಂಥ ಕಾಳುಮೆಣಸಿದೆ, ಇದನ್ನು ಬಹುಶಃ ಚೀಲಗಳಲ್ಲಿ ಕಟ್ಟಿಟ್ಟು ಅಥವಾ ನೀರಲ್ಲಿ ನೆನೆ ಹಾಕಿ ಸ್ವಲ್ಪ ಕೊಳತ ಒಂದು ಇದ ರೂಪಕ್ಕೆ ತಂದು ನಂತರ ಅದರ ಮೇಲ್ಗಡೆ ಸ್ಕಿನ್ ಏನು ಚರ್ಮ ಏನಿದೆ ಅದನ್ನು ತೆಗೆದು ಅದನ್ನು ಉಜ್ಜಿ ತೆಗೆಯೋದ್ರಿಂದ ಒಂದು ಬಿಳಿ ಮೆಣಸನ್ನು ತಯಾರಲಿಕ್ಕೆ ಸೂಕ್ತದೆ. ಇದು ಈ ರೀತಿ ಬೇರ್ಪಡಿಸಿದ ಬಿಳಿ ಮೆಣಸಿನ ಒಂದು ಕಾಳನ್ನು ಅದನ್ನು ಕೂಡ ನಾವು ಬಿಸಿಲಲ್ಲಿ ಒಣಗಿಸಬೇಕಾಗುತ್ತೆ. ಒಂದಿನ ಒಣಗಿಸಿದ್ರೆ ಸಾಕು. ಸೊ ಬಿಳಿ ಮೆಣಸಿಗೆ ಸ್ವಲ್ಪ ಮಾರ್ಕೆಟಲ್ಲಿ ರೇಟು ಕೂಡ
1: ಜಾಸ್ತಿ
0: ಇರುತ್ತೆ. ಇವತ್ತು ಹೆಚ್ಚಿನ ಬೇಡಿಕೆ ಇರತಕ್ಕಂಥದ್ದು ಕಪ್ಪು ಮೆಣಸಿಗೆ, ಕರಿ ಮೆಣಸು ಅಂತ ಏನು ಹೇಳ್ತೀವಿ ಇದಕ್ಕೇನೆ, ಬಿಳಿ ಮೆಣಸು ಕೂಡ ಕೆಲವೊಂದು ಇದರಲ್ಲಿ ಬೇಡಿಕೆ ಇದೆ.
1: ಈ ರೀತಿ ನಾವು ಕಟಾವನ್ನ ಮಾಡಿ ಸೂಕ್ತವಾದಂತಹ ಬಿಸಿಲಿನಲ್ಲಿ 2-3 ದಿನಗಳ ಕಾಲ ಒಣಗಿಸಿದ್ರೆ ನಮಗೆ ಮಾರಾಟಕ್ಕೆ ಸಿದ್ಧ ಆಗುತ್ತೆ ಅನ್ನೋ ವಿಚಾರವನ್ನ ತಿಳಿಸಿದ್ರಿ ಸರ್. ಈ ಕಾಳುಮೆಣಸು ಬೆಳೆಯಲ್ಲಿ ಕೈಗೊಳ್ಳಬೇಕಾದಂತಹ ಪ್ರಮುಖ ಕೆಲಸ ಕಾರ್ಯಗಳ ಕುರಿತಂತೆ ಅಂತಿಮವಾಗಿ ನಮ್ಮ ರೈತ ಬಾಂಧವರಿಗೆ ತಮ್ಮ ಕಿವಿ ಮಾತು ಏನು ಸರ್?
0: ಇವತ್ತು ಕಾಳುಮೆಣಸು ಒಳ್ಳೆಯ ಒಂದು ಪ್ರಮುಖವಾದ ಸಾಂಬಾರು ಬೆಳೆ.
1: ಹೌದು.
0: ಮತ್ತೆ ಇದನ್ನ ನಾವು ಅಂತರ ಬೆಳೆಯಾಗಿ ಬೆಳೆಯೋದ್ರಿಂದ ನಮ್ಮ ರೈತರ ಒಂದು ಆದಾಯವನ್ನು ಹೆಚ್ಚಿಗೆ ಮಾಡ್ಕೋಬಹುದು.
1: ಹೌದು.
0: ಪ್ರಮುಖವಾದ ಬೆಳೆಗಳು ನಮಗೆ ಕಾಫಿ ಅಡಿಕೆ ಇದ್ರೂ ಕೂಡ ಅದರಲ್ಲಿ ಅಂತರ ಬೆಳೆಗೆ ಬೆಳೆತಕ್ಕಂಥ ಬೆಳೆ. ಮಾರುಕಟ್ಟೆಯಲ್ಲಿ ಏನಾಗಿದೆ ಅಂದರೆ ಕಾಳುಮೆಣಸಿಗೆ ಇವತ್ತು ಒಳ್ಳೆಯ ಒಂದು ಬೆಲೆ ಇದೆ. ಒಂದು ಒಳ್ಳೆಯ ಬೇಸಾಯ ಕ್ರಮಗಳನ್ನ ಅನುಸರಿಸಿ, ಸಾವಯವ ಬೇಸಾಯ ಕ್ರಮಗಳಿರ್ಬೋದು, ರೋಗ ನಿರೋಧಕ ಶಕ್ತಿಗಳನ್ನ ಬೆಳೆತಕ್ಕಂಥ ತಳಿಗಳನ್ನ ಉಪಯೋಗಿಸಿ ಮತ್ತು ಉತ್ತಮ ಗುಣಮಟ್ಟದ ಕಾಳುಗಳನ್ನ ಕೊಡ್ತಕ್ಕಂಥ ಒಂದು ಬೆಳೆದಿದ್ದೇ ಆದರೆ ನಾವು ಉತ್ತಮ ಇಳುವರಿನ ಪಡೆದು ಹೆಚ್ಚಿನ ಆದಾಯವನ್ನು ಪಡೀಲಿಕ್ಕೆ
1: ಸಾಧ್ಯತೆ
0: ಸಾಕಷ್ಟು ಅವಕಾಶಗಳಿದೆ. ಈ ಒಂದು ನಿಟ್ಟಿನಲ್ಲಿ ರೈತರು ಯಾವುದೇ ಒಂದು ಕಾಫಿ ಬೆಳೆಗಾರರಿರ್ಬೋದು ಅಥವಾ ಅಡಿಕೆ ಬೆಳೆಗಾರರು, ತೆಂಗು ಬೆಳೆಗಾರರು ಒಂದು ಮಿಶ್ರ ಬೆಳೆಯಾಗಿ ಬೆಳೆದ್ರೆ ಅವರ ಆದಾಯನ ದ್ವಿಗುಣಗೊಳಿಸೋದ್ರ ಜೊತೆಗೆ ತೋಟದ ಒಂದು ಫಲವತ್ತತೆಯನ್ನು ಕೂಡ ಜಾಸ್ತಿ ಮಾಡಲಿಕ್ಕೆ ಅವಕಾಶ ಇದೆ. ಅಂದರೆ ಒಂದು ಕಳೆ ಬೆಳೀತಕ್ಕಂಥದ್ದಿರ್ಬೋದು, ಸುಮ್ಮನೆ ಜಮೀನ್ನ ಬೇರೆ ಒಂದು
1: ಖಾಲಿ ಬಿಡೋದು
0: ಮತ್ತು ಈ ಬೆಳೆಯನ್ನು ಬೆಳೆದು ಅವರ ಒಂದು ಆದಾಯನ ದ್ವಿಗುಣಗೊಳಿಸ್ಕೋಬಹುದು.
1: ಸರ್, ಈ ಕುರಿತಂತೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅನ್ನೋದಾದರೆ ನಮ್ಮ ರೈತ ಬಾಂಧವರು ತಮ್ಮನ್ನು ಸಂಪರ್ಕ ಮಾಡುವುದು ಹೇಗೆ?
0: ನಾನು KB ಸತೀಶ್ ಅಂತೇಳಿ, ಬೇಲೂರಿನ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕ ತೋಟಗಾರಿಕೆ ಇಲಾಖೆ ಕೆಲಸ ನಿರ್ವಹಿಸ್ತಾ ಇರ್ತೇನೆ. ನನ್ನನ್ನು ಸಂಪರ್ಕ ಮಾಡಲಿಕ್ಕೆ ನನ್ನ ದೂರವಾಣಿ ಸಂಖ್ಯೆ 9-4-8-2-3-8-9-2-0.
1: ತಮ್ಮ ಸಂಪರ್ಕ ಸಂಖ್ಯೆಯನ್ನು ಮತ್ತೊಮ್ಮೆ ಹೇಳಿ ಸರ್.
0: 9-4-4-8-2-3-8-9-2-0.
1: ಒಳ್ಳೆಯದು ಸರ್. ಇದುವರೆಗೆ ಪೂರ್ವ ಮುಂಗಾರಿನಲ್ಲಿ ಕಾಳುಮೆಣಸು ಬೆಳೆಯಲ್ಲಿ ಕೈಗೊಳ್ಳಬೇಕಾದಂತಹ ಪ್ರಮುಖ ಕಾರ್ಯಗಳು ಏನು ಅನ್ನೋ ಕುರಿತಂತೆ ವಿಚಾರಗಳನ್ನು ತಿಳಿಸ್ಕೊಟ್ರಿ. ತಮ್ಮೆಲ್ಲ ಈ ಮಾಹಿತಿಗಳಿಗೆ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದಗಳು ಸರ್.
2: ಇಂದಿನ ಫಲಸಿರಿ ಕಾರ್ಯಕ್ರಮದಲ್ಲಿ ಇದುವರೆಗೂ ಪೂರ್ವ ಮುಂಗಾರಿನಲ್ಲಿ ಕಾಳುಮೆಣಸು ಬೆಳೆಯಲ್ಲಿ ಕೈಗೊಳ್ಳಬೇಕಾದ ಪ್ರಮುಖ ಕಾರ್ಯಗಳು ಈ ಕುರಿತು ಬೇಲೂರಿನ ತೋಟಗಾರಿಕಾ ಇಲಾಖೆಯ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ KB ಸತೀಶ್ ಅವರೊಂದಿಗಿನ ಸಂದರ್ಶನವನ್ನ ಆಲಿಸಿದಿರಿ. ಇವರನ್ನು ಸಂದರ್ಶಿಸಿದವರು ಗೋರಾ ರವಿಶಂಕರ್. ಕೇಳುಗರೆ, ಇದೇ ಸರಣಿಯ ಮುಂದಿನ ಕಾರ್ಯಕ್ರಮದಲ್ಲಿ ಆಲೂಗೆಡ್ಡೆ ಬೆಳೆಯಲ್ಲಿ ಬಿತ್ತನೆ ಮಾಡುವ ವಿಧಾನ, ಬೀಜೋಪಚಾರ ಪದ್ಧತಿಗಳು ಹಾಗೂ ಅಂಗಾಂಶ ಆಲೂಗೆಡ್ಡೆ ಸಸಿಗಳ ನಾಟಿ ವಿಧಾನ ಮತ್ತು ಇತರೆ ಕ್ರಮಗಳು ಈ ಕುರಿತು ಹಾಸನದ ಕೃಷಿ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಜಿಸಿ ಸಂಧ್ಯಾ ಅವರೊಂದಿಗಿನ ಸಂದರ್ಶನವನ್ನ ಆಲಿಸಬಹುದು.
3: ಇದುವರೆಗೆ ತೋಟಗಾರಿಕೆ ಬೆಳೆಗಳ ಸಾಗುವಳಿ ಕ್ರಮ ಕುರಿತ ಬಾನುಲಿ ಸರಣಿ ಫಲಸಿರಿ ಮೂಡಿಬಂತು. ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್. ಸಹಕಾರ ಗೋರಾ ರವಿಶಂಕರ್.
4: ಈ ಕಾರ್ಯಕ್ರಮದ ಪ್ರಾಯೋಜಕರು
5: ತೋಟಗಾರಿಕೆ ಇಲಾಖೆ ಹಾಸನ.
3: ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಮೂಡಿಬಂತು.
1: ಕಾರ್ಯಕ್ರಮದ ಕಡೆಯಲ್ಲಿ ಕೇಳೋಣ BR ಛಾಯಾ ಮತ್ತು KE ಯುವರಾಜ್ ಅವರ ಧ್ವನಿಯಲ್ಲಿರುವ ಜನಪದ ಗೀತೆಯನ್ನ.

ಆಕಾಶವಾಣಿ ಹಾಸನ, ಸಮಯ 7:34 ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಮೊದಲಿಗೆ ಪ್ರಕಟಣೆ, ನಂತರ ಕನ್ನಡದಲ್ಲಿ ವಾರ್ತೆಗಳು.

0: ಪ್ರಕಟಣೆ, ನಂತರ 7:35 ಸರಿಯಾಗಿ ಕನ್ನಡದಲ್ಲಿ ವಾರ್ತೆಗಳು.
1: ಒಳ್ಳೆ ಸಾಧನೆಗಾಗಿ ಎಂದಿಗೂ ದೃಢವಾಗಿರು.
2: ಜೀವನವೆಂಬುದು ಒಂದು ನಾಣ್ಯವಿದ್ದಂತೆ,
3: ಅದನ್ನು ನಮಗಿಷ್ಟ ಬಂದ ರೀತಿಯಲ್ಲಿ ವೆಚ್ಚ ಮಾಡಬಹುದು,
2: ಆದರೆ ಬಳಸುವ ಅವಕಾಶ ಇರುವುದು ಒಂದು ಬಾರಿ ಮಾತ್ರ.
3: ಹಾಗಾಗಿ ಬದುಕನ್ನ ಮೌಲ್ಯಯುತವನ್ನಾಗಿಸುವಲ್ಲಿ ಶ್ರಮಿಸೋಣ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಸೋಮನಾಥ ದೇಗುಲ ಭಾರತದ ನಾಗರಿಕತೆಯ ಧೈರ್ಯ ಮತ್ತು ಭಕ್ತಿಯ ಸಂಕೇತ, ಪ್ರಧಾನಿ ನರೇಂದ್ರ ಮೋದಿ. ರಕ್ಷಣಾ ಸಚಿವರ ಅಧ್ಯಕ್ಷತೆಯಲ್ಲಿ ಅನೌಪಚಾರಿಕ ಸಚಿವರ ಗುಂಪು ಸಭೆ, ಪಶ್ಚಿಮ ಏಷ್ಯಾದಲ್ಲಿನ ಪರಿಸ್ಥಿತಿ ಮೇಲ್ವಿಚಾರಣೆ. ನವದೆಹಲಿಯಲ್ಲಿ ತಡರಹಿತ ಟೋಲ್ ಸಂಗ್ರಹ ವ್ಯವಸ್ಥೆ ಉದ್ಘಾಟಿಸಿದ ಕೇಂದ್ರ ಸಚಿವ ನಿತಿನ್ ಗಡ್ಕರಿ. ಪ್ರಧಾನಿ ಅವರ 7 ಪ್ರಮುಖ ಮನವಿಗಳನ್ನು ಪಾಲಿಸುವಂತೆ ಕೇಂದ್ರ ಸಚಿವ ಜಿತೇಂದ್ರ ಸಿಂಗ್ ಕರೆ. ಐಸಿಸಿ ಪುರುಷರ ಏಕದಿನ ಕ್ರಿಕೆಟ್ ರ್ಯಾಂಕಿಂಗ್: 1 ಅಂಕ ಇಳಿಕೆ ನಂತರವೂ ಅಗ್ರಸ್ಥಾನದಲ್ಲಿ ಭಾರತ ಮುಂದುವರಿಕೆ. ವಾರ್ತೆಗಳ ವಿವರ: ಗುಜರಾತ್ನ ಪುನರ್ ನಿರ್ಮಿತ ಸೋಮನಾಥ ದೇಗುಲದ ಉದ್ಘಾಟನೆಯ 75 ವರ್ಷಗಳ ಸ್ಮರಣಾರ್ಥವಾಗಿ ಹಮ್ಮಿಕೊಳ್ಳಲಾಗಿದ್ದಂತಹ ಸೋಮನಾಥ ಅಮೃತ ಮಹೋತ್ಸವದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಇಂದು ಭಾಗಿಯಾಗಿದ್ದರು. ಸೋಮನಾಥ ದೇಗುಲವು ಭಾರತದ ನಾಗರಿಕತೆಯ ಧೈರ್ಯ ಮತ್ತು ಅವಿರತ ಭಕ್ತಿಯ ಸಂಕೇತವಾಗಿ ಅಚಲವಾಗಿ ನಿಂತಿದೆ ಎಂದು ಅವರು ಶ್ಲಾಘಿಸಿದರು. ಪವಿತ್ರ ದೇವಾಲಯದ ಮೇಲೆ ಹಾರಾಡುತ್ತಿರುವಂತಹ ಧ್ವಜವು ಭಾರತೀಯರ ನಂಬಿಕೆಯ ವಿಜಯದ ಸಂಕೇತ ಮಾತ್ರವಲ್ಲದೆ ಕೋಟ್ಯಂತರ ಭಾರತೀಯರ ಸಾಮೂಹಿಕ ಪ್ರಜ್ಞೆಯ ದಿವ್ಯ ಘೋಷಣೆಯಾಗಿದೆ ಹಾಗೂ ಇದು ದೇಶದ ಗೌರವವನ್ನು ಸಾರುತ್ತಾ ಪ್ರತಿಯೊಬ್ಬ ನಾಗರಿಕನಿಗೂ ಪ್ರೇರಣೆಯಾಗಲಿದೆ ಎಂದು ಅವರು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿದ್ದಾರೆ. ಸೋಮನಾಥ ದೇಗುಲದ ಐತಿಹಾಸಿಕ ಮಹತ್ವವನ್ನು ಸ್ಮರಿಸಿದ ಪ್ರಧಾನಿಗಳು, ಸಾವಿರ ವರ್ಷಗಳ ಹಿಂದೆ ಆರಂಭವಾದ ಸರಣಿ ದಾಳಿಗಳು ಭಾರತದ ಅಸ್ಮಿತೆಯನ್ನು ನಾಶ ಮಾಡುತ್ತವೆ ಎಂದು ದಾಳಿಕೋರರು ಭಾವಿಸಿದ್ದರು, ಆದರೆ ಅವರ ಆಲೋಚನೆ ತಪ್ಪಾಗಿತ್ತು ಎಂದು ನುಡಿದಿದ್ದಾರೆ. ಗುಜರಾತ್ನ ವಡೋದರದಲ್ಲಿಂದು ಪ್ರಧಾನಿ ನರೇಂದ್ರ ಮೋದಿಯವರು ಸರ್ದಾರ್ ಧಾಮ್ ವಿದ್ಯಾರ್ಥಿ ನಿಲಯವನ್ನು ಉದ್ಘಾಟಿಸಿದರು. ಈ ಯೋಜನೆಯು 1,000 ಹುಡುಗಿಯರು ಮತ್ತು 1,000 ಹುಡುಗರಿಗೆ ಹಾಸ್ಟೆಲ್ ಸೌಲಭ್ಯಗಳನ್ನು ಒದಗಿಸಲಿದೆ. ಜೊತೆಗೆ ಊಟದ ಹಾಲ್, ಗ್ರಂಥಾಲಯ ಮತ್ತು ಸಭಾಂಗಣದಂತಹ ಸೌಲಭ್ಯಗಳನ್ನು ಒಳಗೊಂಡಿದೆ. ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅಧ್ಯಕ್ಷತೆಯಲ್ಲಿ ಇಂದು ಪಶ್ಚಿಮ ಏಷ್ಯಾದಲ್ಲಿನ ಪರಿಸ್ಥಿತಿಯನ್ನು ಮೇಲ್ವಿಚಾರಣೆ ಮಾಡಲು ರಚಿಸಲಾದಂತಹ ಅನೌಪಚಾರಿಕ ಸಚಿವರ ಗುಂಪು ಸಭೆ ನಡೆಯಿತು. ಸಭೆಯ ವೇಳೆ ದೇಶದಲ್ಲಿ ಪೆಟ್ರೋಲಿಯಂ ಉತ್ಪನ್ನಗಳ ಕೊರತೆ ಇಲ್ಲ ಎಂದು ಸ್ಪಷ್ಟಪಡಿಸಿದ ಸರ್ಕಾರ, ಭಾರತ 60 ದಿನಗಳ ಕಚ್ಚಾ ತೈಲ ಮತ್ತು 45 ದಿನಗಳ ಎಲ್ಪಿಜಿ ದಾಸ್ತಾನನ್ನು ಹೊಂದಿದ್ದು 703 ಶತಕೋಟಿ ಡಾಲರ್ ವಿದೇಶಿ ವಿನಿಮಯ ಮೀಸಲಿನ ಜೊತೆಗೆ ಸುಭದ್ರವಾಗಿದೆ ಎಂದು ತಿಳಿಸಲಾಗಿದೆ. ಜಾಗತಿಕ ಅನಿಶ್ಚಿತತೆಯ ನಡುವೆಯೂ ದೇಶದಲ್ಲಿ ತೈಲ ಬೆಲೆಗಳು ಸ್ಥಿರವಾಗಿದ್ದು ಜನರು ಗಾಬರಿಯಿಂದ ಹೆಚ್ಚಿನ ಇಂಧನ ಖರೀದಿ ಮಾಡುವ ಅಗತ್ಯವಿಲ್ಲ ಎಂದು ಭರವಸೆ ನೀಡಲಾಗಿದೆ. ಇದೇ ವೇಳೆ ಇಂಧನ ಮತ್ತು ವಿದೇಶಿ ವಿನಿಮಯ ಉಳಿಸುವ ನಿಟ್ಟನಲ್ಲಿ ಪ್ರಧಾನಮಂತ್ರಿಯವರ ಮನವಿಗಳನ್ನು ಜಾರಿಗೆ ತರಲು ಸಚಿವರು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಸಭೆಯಲ್ಲಿ ಕೇಂದ್ರ ಸಚಿವರಾದ ಜೆಪಿ ನಡ್ಡಾ, ಹರ್ದೀಪ್ ಸಿಂಗ್ ಪುರಿ, ಸರ್ಬಾನಂದ ಸೋನೋವಾಲ್, ಕಿರಣ್ ರಿಜಿಜು, ಡಾ ಜಿತೇಂದ್ರ ಸಿಂಗ್ ಹಾಗೂ

0: ರಾಮಮೋಹನ್ ನಾಯ್ಡು ಪಾಲ್ಗೊಂಡಿದ್ದರು. ತಂತ್ರಜ್ಞಾನ ಆಧಾರಿತ ಹೆದ್ದಾರಿ ನಿರ್ವಹಣೆಯ ನೂತನ ಯುಗಕ್ಕೆ ಭಾರತ ಕಾಲಿಟ್ಟಿದೆ ಎಂದು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ತಿಳಿಸಿದ್ದಾರೆ. ನವದೆಹಲಿಯ ಮುಂಡ್ಕಾ ಬಕರ್ವಾಲಾ ಟೋಲ್ ಪ್ಲಾಜಾದಲ್ಲಿ ಇಂದು ಮಲ್ಟಿ ಲೇನ್ ಫ್ರೀ ಫ್ಲೋ MLFF ಎಂಬ ಬ್ಯಾರಿಯರ್ ರಹಿತ ಟೋಲ್ ಸಂಗ್ರಹ ವ್ಯವಸ್ಥೆಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಈ ನೂತನ ವ್ಯವಸ್ಥೆಯು ಟೋಲ್ ಪ್ಲಾಜಾಗಳಲ್ಲಿನ ದೀರ್ಘ ಕಾಯುವಿಕೆಯನ್ನು ಕೊನೆಗೊಳಿಸುವುದು ಅಲ್ಲದೆ ಇಂಧನ ವ್ಯರ್ಥ, ಮಾಲಿನ್ಯ ಮತ್ತು ಪ್ರಮಾಣದ ವಿಳಂಬವನ್ನು ಗಣನೀಯವಾಗಿ ಕಡಿಮೆ ಮಾಡಲಿದೆ ಎಂದು ತಿಳಿಸಿದ್ದಾರೆ. ಈ ಯೋಜನೆಯಿಂದಾಗಿ ವಾರ್ಷಿಕವಾಗಿ 285 ಕೋಟಿ ರೂಪಾಯಿ ಮೌಲ್ಯದ ಇಂಧನ ಉಳಿತಾಯವಾಗಲಿದ್ದು ಸುಮಾರು 81,000 ಟನ್ ಇಂಗಾಲದ ಡೈಆಕ್ಸೈಡ್ ಹೊರಸೂಸುವಿಕೆಯನ್ನು ತಗ್ಗಿಸಬಹುದಾಗಿದೆ. MLFF ವ್ಯವಸ್ಥೆಯು ಫಾಸ್ಟ್ ಟ್ಯಾಗ್, ಸ್ವಯಂಚಾಲಿತ ನಂಬರ್ ಪ್ಲೇಟ್ ಗುರುತಿಸುವಿಕೆ ತಂತ್ರಜ್ಞಾನ ಮತ್ತು ಕೃತಕ ಬುದ್ದಿಮತ್ತೆ ಆಧಾರಿತ ಕ್ಯಾಮೆರಾಗಳನ್ನು ಬಳಸಿಕೊಂಡು ವಾಹನಗಳು ನಿಲ್ಲದೆಯೇ ಟೋಲ್ ಸಂಗ್ರಹಿಸಲು ಅನುವು ಮಾಡಿಕೊಡುತ್ತದೆ. ವಾಹನ ಸವಾರರು ಗಂಟೆಗೆ 100 ಕಿಲೋಮೀಟರ್ ವೇಗದಲ್ಲಿ ಸಾಗುತ್ತಿದ್ದರೂ ಟೋಲ್ ಮೊತ್ತವು ಸ್ವಯಂಚಾಲಿತವಾಗಿ ಕಡಿತಗೊಳ್ಳಲಿದೆ ಎಂದು ಮಾಹಿತಿ ನೀಡಿದ್ದಾರೆ. ಸುಂಕ ಸಂಗ್ರಹಣೆಯ ಕಾರ್ಯಾಚರಣಾ ವೆಚ್ಚ ಈ ಹಿಂದೆ ಶೇಕಡ 15ರಷ್ಟಿತ್ತು. ಈ ನೂತನ ವ್ಯವಸ್ಥೆಯಿಂದಾಗಿ ಅದು ಶೇಕಡ 3ರಿಂದ 4ಕ್ಕೆ ಇಳಿಕೆಯಾಗಲಿದೆ. ಇದರಿಂದ ಸರ್ಕಾರಕ್ಕೆ ವಾರ್ಷಿಕ 6,000 ರಿಂದ 7,000 ಕೋಟಿ ರೂಪಾಯಿಗಳಷ್ಟು ಉಳಿತಾಯವಾಗಲಿದೆ ಎಂದು ಸಚಿವರು ತಿಳಿಸಿದ್ದಾರೆ. ವನ್ಯಜೀವಿಗಳ ಆವಾಸಸ್ಥಾನ ಮರುಸ್ಥಾಪನೆ, ತಂತ್ರಜ್ಞಾನ ಚಾಲಿತ ಮೇಲ್ವಿಚಾರಣೆ ಮತ್ತು ದೊಡ್ಡ ಬೆಕ್ಕುಗಳ ಸಮುದಾಯ ಆಧಾರಿತ ಸಂರಕ್ಷಣೆಗಾಗಿ ಕಾರ್ಪೊರೇಟ್ ನಿಧಿಯ ಅಗತ್ಯವಿದೆ ಎಂದು ಕೇಂದ್ರ ಅರಣ್ಯ ಮತ್ತು ಪರಿಸರ ಸಚಿವ ಭೂಪೇಂದ್ರ ಯಾದವ್ ಹೇಳಿದ್ದಾರೆ. ನವದೆಹಲಿಯಲ್ಲಿಂದು ಸಿಐಐ ವಾರ್ಷಿಕ ವ್ಯಾಪಾರ ಶೃಂಗಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಪ್ರಮುಖವಾಗಿ ಹುಲಿ, ಸಿಂಹ, ಚಿರತೆ ಸೇರಿದಂತೆ 7 ಪ್ರಮುಖ ದೊಡ್ಡ ಬೆಕ್ಕುಗಳ ರಕ್ಷಣೆಗಾಗಿ ಉದ್ಯಮ ನಾಯಕರು ಸಕ್ರಿಯವಾಗಿ ಬೆಂಬಲ ನೀಡಬೇಕು ಎಂದು ಕರೆ ನೀಡಿದ್ದಾರೆ. ಅಂತಾರಾಷ್ಟೀಯ ದೊಡ್ಡ ಬೆಕ್ಕುಗಳ ಒಕ್ಕೂಟದ ಅಡಿ ಮುಂದಿನ ತಿಂಗಳ 1 ಮತ್ತು 2ರಂದು ನವದೆಹಲಿಯಲ್ಲಿ ಮೊಟ್ಟ ಮೊದಲ ಅಂತಾರಾಷ್ಟೀಯ ದೊಡ್ಡ ಬೆಕ್ಕುಗಳ ಶೃಂಗಸಭೆಯನ್ನು ಭಾರತ ಆಯೋಜನೆ ಮಾಡಲಿದೆ ಎಂದು ಅವರು ಈ ಸಂದರ್ಭದಲ್ಲಿ ಮಾಹಿತಿ ಹಂಚಿಕೊಂಡಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ. ಪ್ರಧಾನಿ ನರೇಂದ್ರ ಮೋದಿಯವರ 7 ಪ್ರಮುಖ ಮನವಿಗಳನ್ನು ಪಾಲಿಸುವಂತೆ ಜನತೆಗೆ ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್ ಕರೆ ನೀಡಿದ್ದಾರೆ. ನವದೆಹಲಿಯಲ್ಲಿ ನಡೆದಂತಹ ರಾಷ್ಟೀಯ ತಂತ್ರಜ್ಞಾನ ದಿನಾಚರಣೆಯಲ್ಲಿ ಮಾತನಾಡುತ್ತಾ 1998ರ ಪೋಖ್ರಾನ್ ಪರಮಾಣು ಪರೀಕ್ಷೆಯ ಸಾಧನೆಯನ್ನು ಸ್ಮರಿಸಿದ ಅವರು, ಕಳೆದ ದಶಕದಲ್ಲಿ ಭಾರತದ ರಕ್ಷಣಾ ಉತ್ಪಾದನೆ 174 ಪಟ್ಟು ಮತ್ತು ರಫ್ತು 34 ಪಟ್ಟು ಹೆಚ್ಚಿದೆ ಎಂದು ತಿಳಿಸಿದ್ದಾರೆ. ದೇಶದ ನವೋದ್ಯಮಗಳ ಸಂಖ್ಯೆ 2 ಲಕ್ಷ ದಾಟಿದ್ದು ಜಾಗತಿಕವಾಗಿ ಭಾರತ 3ನೇ ಸ್ಥಾನದಲ್ಲಿದೆ ಎಂದು ಅವರು ಶ್ಲಾಘಿಸಿದ್ದಾರೆ. ಮುಖ್ಯ ವೈಜ್ಞಾನಿಕ ಸಲಹೆಗಾರ ಪ್ರೊಫೆಸರ್ ಅಜಯ್ ಕುಮಾರ್ ಸೂದ್ ಮಾತನಾಡಿ, ಪೋಖ್ರಾನ್ ಸಾಧನೆಯು ಭಾರತದ ವೈಜ್ಞಾನಿಕ ಸ್ವಾವಲಂಬನೆಯ ಸಂಕೇತ ಎಂದು ಹೇಳಿದ್ದಾರೆ. ರಾಷ್ಟದ ಹಿತದೃಷ್ಟಿಯಿಂದ ಪ್ರಧಾನಿ ನರೇಂದ್ರ ಮೋದಿಯವರು ನಿನ್ನೆ 7 ಮನವಿಗಳನ್ನು ಮಾಡಿದ್ದಾರೆ. ಸಾಧ್ಯವಿರುವ ಕಡೆಗಳಲ್ಲಿ ಮನೆಯಿಂದನೇ ಕೆಲಸ ಮಾಡುವಂಥದ್ದು, 1 ವರ್ಷದವರೆಗೆ ಚಿನ್ನದ ಖರೀದಿ ಮತ್ತು ವಿದೇಶಿ ಪ್ರವಾಸಗಳನ್ನು ಕೈಬಿಡುವುದು ಮತ್ತು ಪೆಟ್ರೋಲ್ ಡೀಸೆಲ್ ಉಳಿತಾಯಕ್ಕಾಗಿ ಸಾರ್ವಜನಿಕ ಸಾರಿಗೆಯನ್ನು ಬಳಸುವಂತೆ ಅವರು ತಿಳಿಸಿದ್ದಾರೆ. ಅಡುಗೆ ಎಣ್ಣೆಯ ಬಳಕೆಯನ್ನು ಮಿತಗೊಳಿಸುವುದು, ರಾಸಾಯನಿಕ ಮುಕ್ತ ನೈಸರ್ಗಿಕ ಕೃಷಿಗೆ ಒತ್ತು ನೀಡುವುದು ಮತ್ತು ವಿದೇಶಿ ಬ್ರ್ಯಾಂಡ್ಗಳ ಬದಲು ಸ್ವದೇಶಿ ವಸ್ತುಗಳನ್ನು ಬಳಸಲು ಪ್ರಧಾನಿ ವಿನಂತಿಸಿದ್ದಾರೆ. ದೇಶದ ಔಷಧೀಯ ಮತ್ತು ಜೈವಿಕ ತಂತ್ರಜ್ಞಾನ ಕ್ಷೇತ್ರಗಳನ್ನು ಬಲಪಡಿಸುವಲ್ಲಿ ಸಂಶೋಧನೆ ಮತ್ತು ನಾವೀನ್ಯತೆಯ ಪಾತ್ರ ಪ್ರಮುಖವಾಗಿದೆ ಎಂದು ಕೇಂದ್ರ ಮೀನುಗಾರಿಕೆ, ಪಶುಸಂಗೋಪನೆ, ಡೈರಿ ಮತ್ತು ಪಂಚಾಯತ್ ರಾಜ್ ಸಚಿವ ರಾಜೀವ್ ರಂಜನ್ ಸಿಂಗ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದಂತಹ ಪ್ರಯೋಗಾಲಯ ಪ್ರಾಣಿಗಳ ಕಲ್ಯಾಣ ನೀತಿಗಳು ಮತ್ತು ಉತ್ತಮ ಅಭ್ಯಾಸಗಳು ಕುರಿತ ರಾಷ್ಟೀಯ ಸಮ್ಮೇಳನವನ್ನು ಉದ್ದೇಶಿಸಿ ಮಾತನಾಡಿದ ಸಚಿವರು, ವೈಜ್ಞಾನಿಕ ಪ್ರಯೋಗಗಳಲ್ಲಿ ಬಳಸುವ ಪ್ರಾಣಿಗಳೊಂದಿಗೆ ಮಾನವೀಯತೆಯಿಂದ ವರ್ತಿಸುವುದು ಅತ್ಯಗತ್ಯವಾಗಿದೆ. ವಿಶ್ವವಿದ್ಯಾನಿಲಯಗಳು, ಆಸ್ಪತ್ರೆಗಳು ಮತ್ತು ಸಂಶೋಧನಾ ಸಂಸ್ಥೆಗಳಲ್ಲಿ ಪ್ರಾಣಿಗಳ ಮೇಲಿನ ಪ್ರಯೋಗಗಳನ್ನು ಮೇಲ್ವಿಚಾರಣೆ ಮಾಡುವಲ್ಲಿ ಪ್ರಾಣಿಗಳ ಮೇಲಿನ ಪ್ರಯೋಗಗಳ ನಿಯಂತ್ರಣ ಮತ್ತು ಮೇಲ್ವಿಚಾರಣಾ ಸಮಿತಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಎಂದು ಹೇಳಿದ್ದಾರೆ. ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಇಂದು ಮೊದಲ ಸಚಿವ ಸಂಪುಟ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಇದರ ಬೆನ್ನಲ್ಲೇ ವಿವಿಧ ಇಲಾಖೆಗಳ ಕಾರ್ಯದರ್ಶಿಗಳು, ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳೊಂದಿಗೆ ಮಹತ್ವದ ಸಭೆಗಳನ್ನು ನಡೆಸಿ ಆಡಳಿತದ ಪ್ರಗತಿಯನ್ನು ಅವರು ಪರಿಶೀಲಿಸಿದರು. ಆಡಳಿತದ ವ್ಯವಸ್ಥೆಯಲ್ಲಿ ಪ್ರಮುಖ ಬದಲಾವಣೆ ತಂದಿರುವಂತಹ ಸರ್ಕಾರ ರಾಜ್ಯದ ಶಾಸನಬದ್ದವಲ್ಲದ ಮಂಡಳಿಗಳು, ನಿಗಮಗಳು ಮತ್ತು ಸಾರ್ವಜನಿಕ ವಲಯದ ಉದ್ದಿಮೆಗಳ ನಾಮನಿರ್ದೇಶಿತ ಸದಸ್ಯರು ಮತ್ತು ಅಧ್ಯಕ್ಷರ ಅಧಿಕಾರದ ಅವಧಿಯನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ರದ್ದುಗೊಳಿಸಿದೆ. ಅಲ್ಲದೆ ನಿವೃತ್ತಿಯ ನಂತರ ಸರ್ಕಾರದ ವಿವಿಧ ಹುದ್ದೆಗಳಲ್ಲಿ ಮುಂದುವರೆದಿದ್ದಂತಹ ಅಧಿಕಾರಿಗಳ ಸೇವೆಯನ್ನು ಕೂಡಲೇ ಇಂದಿನಿಂದಲೇ ಕೊನೆಗೊಳಿಸಿ ಆದೇಶ ಹೊರಡಿಸಲಾಗಿದೆ. ದೇಶಾದ್ಯಂತ ಪೆಟ್ರೋಲ್, ಡೀಸೆಲ್ ಮತ್ತು ಅಡುಗೆ ಅನಿಲದ ಸಾಕಷ್ಟು ದಾಸ್ತಾನು ಲಭ್ಯವಿದ್ದು ಪೂರೈಕೆಯಲ್ಲಿ ಯಾವುದೇ ವ್ಯತ್ಯಯವಾಗಿಲ್ಲ ಎಂದು ಸರ್ಕಾರ ಸ್ಪಷ್ಟಪಡಿಸಿದೆ. ನವದೆಹಲಿಯಲ್ಲಿ ನಡೆದಂತಹ ಅಂತರ ಸಚಿವಾಲಯದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸುಜಾತಾ ಶರ್ಮಾ, ಕಳೆದ ಮೂರು ದಿನಗಳಲ್ಲಿ 1.14 ಕೋಟಿ ಎಲ್ಪಿಜಿ ಸಿಲಿಂಡರ್ಗಳನ್ನು ವಿತರಿಸಲಾಗಿದ್ದು ಇಂಧನ ಉಳಿತಾಯಕ್ಕಾಗಿ ಸಾರ್ವಜನಿಕ ಸಾರಿಗೆ ಬಳಸುವಂತೆ ಪ್ರಧಾನಿಯವರ ಮನವಿಯನ್ನು ಅವರು ಪುನರುಚ್ಚರಿಸಿದ್ದಾರೆ. ಐಸಿಸಿ ಪುರುಷರ ಏಕದಿನ ಕ್ರಿಕೆಟ್ ತಂಡದ ಶ್ರೇಯಾಂಕದ ವಾರ್ಷಿಕ ಪರಿಷ್ಕರಣೆಯ ನಂತರದ ಪಟ್ಟಿ ಪ್ರಕಟವಾಗಿದ್ದು ಭಾರತ ಅಗ್ರಸ್ಥಾನದಲ್ಲಿ ಮುಂದುವರೆದಿದೆ. ಭಾರತ 119ರಿಂದ 118ಕ್ಕೆ ಅಂಕಕ್ಕೆ ಇಳಿಕೆಯನ್ನು ಕಂಡಿದ್ದರೂ ತಂಡವು ವಿಶ್ವದ ಅಗ್ರ ಶ್ರೇಯಾಂಕದ ಸ್ಥಾನದಲ್ಲಿ ಮುಂದುವರೆದಿದೆ. ಇದೇ ವೇಳೆ 113 ರೇಟಿಂಗ್ ಪಾಯಿಂಟ್ಗಳೊಂದಿಗೆ ನ್ಯೂಜಿಲೆಂಡ್ ಎರಡನೇ ಸ್ಥಾನಕ್ಕೇರಿದ್ದು ಅಗ್ರ ಎರಡು ತಂಡಗಳ ನಡುವಿನ ಅಂತರವು 8ರಿಂದ 5ಕ್ಕೆ ಕುಸಿದಿದೆ. ಕಳೆದ ವಾರವಷ್ಟೇ ಟಿ20 ಶ್ರೇಯಾಂಕದಲ್ಲೂ ಅಗ್ರಸ್ಥಾನ ಕಾಯ್ದುಕೊಂಡಿದ್ದ ಭಾರತ ಸೀಮಿತ ಓವರ್ಗಳ ಕ್ರಿಕೆಟ್ನಲ್ಲಿ ತನ್ನ ಪ್ರಾಬಲ್ಯವನ್ನು ಮುಂದುವರೆಸಿದೆ. ವಿಶ್ವ ಚಾಂಪಿಯನ್ ಆಸ್ಟ್ರೇಲಿಯಾ 109 ರೇಟಿಂಗ್ನೊಂದಿಗೆ ಮೂರನೆಯ ಸ್ಥಾನದಲ್ಲಿ ಸ್ಥಿರವಾಗಿದ್ದರೆ ದಕ್ಷಿಣ ಆಫ್ರಿಕಾ ತಂಡವು ಪಾಕಿಸ್ತಾನವನ್ನು ಹಿಂದಿಕ್ಕಿ 4ನೇ ಸ್ಥಾನಕ್ಕೆ ಜಿಗಿದಿದೆ. ಈ ಮೂಲಕ ಅಗ್ರ 5 ತಂಡಗಳ ಪಟ್ಟಿಯಲ್ಲಿ ದಕ್ಷಿಣ ಆಫ್ರಿಕಾ ಗಮನಾರ್ಹ ಪ್ರಗತಿ ಸಾಧಿಸಿದಂತಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸೋಮನಾಥ ದೇಗುಲ ಭಾರತದ ನಾಗರಿಕತೆಯ ಧೈರ್ಯ ಮತ್ತು ಭಕ್ತಿಯ ಸಂಕೇತ, ಪ್ರಧಾನಿ ನರೇಂದ್ರ ಮೋದಿ. ರಕ್ಷಣಾ ಸಚಿವರ ಅಧ್ಯಕ್ಷತೆಯಲ್ಲಿ ಅನೌಪಚಾರಿಕ ಸಚಿವರ ಗುಂಪು ಸಭೆ, ಪಶ್ಚಿಮ ಏಷ್ಯಾದಲ್ಲಿನ ಪರಿಸ್ಥಿತಿ ಮೇಲ್ವಿಚಾರಣೆ. ನವದೆಹಲಿಯಲ್ಲಿ ತಡೆರಹಿತ ಟೋಲ್ ಸಂಗ್ರಹ ವ್ಯವಸ್ಥೆ ಉದ್ಘಾಟಿಸಿದ ಕೇಂದ್ರ ಸಚಿವ ನಿತಿನ್ ಗಡ್ಕರಿ. ಪ್ರಧಾನಿ ಅವರ 7 ಪ್ರಮುಖ ಮನವಿಗಳನ್ನು ಪಾಲಿಸುವಂತೆ ಕೇಂದ್ರ ಸಚಿವ ಜಿತೇಂದ್ರ ಸಿಂಗ್ ಕರೆ. ಐಸಿಸಿ ಪುರುಷರ ಏಕದಿನ ಕ್ರಿಕೆಟ್ ರ್ಯಾಂಕಿಂಗ್ 1 ಅಂಕ ಇಳಿಕೆ ನಂತರವೂ ಅಗ್ರಸ್ಥಾನದಲ್ಲಿ ಭಾರತ ಮುಂದುವರಿಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05ಕ್ಕೆ.
3: ಇದು ಆಕಾಶವಾಣಿ ಹಾಸನ, ಎಫ್ಎಂ ಕಂಪನಾಂಕ 102.2 ಮೆಗಾಹರ್ಟ್ಸ್. ಸಮಯ 7:45:34. ಕೇಳುಗರೆ, ಇನ್ನು ಮುಂದೆ ಆಲಿಸಿ ಕನ್ನಡ ಚಿತ್ರಗೀತೆಗಳು. ಕನ್ನಡ ಚಿತ್ರಗೀತೆಗಳಲ್ಲಿ ಆರಂಭಕ್ಕೆ ಕೇಳಿ ಡಾಕ್ಟರ್ ರಾಜ್ಕುಮಾರ್ ಮತ್ತು ವಾಣಿ ಜಯರಾಮ್ ಅವರು ಹಾಡಿರುವ 2 ನಕ್ಷತ್ರಗಳು ಚಿತ್ರದ ಗೀತೆ. ಸಂಗೀತ ಸಂಯೋಜನೆ ಜಿ ಕೆ ವೆಂಕಟೇಶ್ ಅವರಿಂದ, ಸಾಹಿತ್ಯ ಚೆ ಉದಯಶಂಕರ್ ಅವರದು.

0: ಕೇಳುಗರೆ, ಇದೇ ಬುಧವಾರ ಸಂಜೆ 5 ಗಂಟೆಗೆ ಪ್ರಸಾರವಾಗುವ ಆದಿಚುಂಚನಗಿರಿ ಆರೋಗ್ಯವಾಣಿ ಕಾರ್ಯಕ್ರಮದಲ್ಲಿ ಗೌಟ್ ಅರ್ಥ್ರೈಟಿಸ್ ಈ ಕುರಿತು ಮಾಹಿತಿ ಮಾಡಿಕೊಡಲಿದ್ದಾರೆ ಡಾಕ್ಟರ್ ನಮಿತಾ ಡಿ. ಇವರೊಂದಿಗೆ ಸುಜಾತ ಎಫ್ ತಳವಾರ್.
1: ಗೌಟ್ ಆರ್ಥ್ರೈಟಿಸ್ ಏನ್ ಟ್ರೀಟ್ಮೆಂಟ್ ಮೇಡಮ್? ಇದಕ್ಕೆಲ್ಲ
2: ಮೆಡಿಕೇಶನ್ಸ್ ಏನ್ ಹೇಳ್ತಾರೆ ಅದು ಪ್ರಾಪರ್ ಆಗಿ ತಗೊಂಡು ಮೇನ್ ಆಗಿ ಫಿಸಿಕಲ್ ಫಿಟ್ನೆಸ್ ಹೆಲ್ತಿ ಲೈಫ್ ಸ್ಟೈಲ್ ಮಾಡಿದ್ರೆ ಕಂಟ್ರೋಲ್ ಅಲ್ಲಿ ಇಟ್ಕೋಬಹುದು.
0: ತಪ್ಪದೇ ಕೇಳಿ, ಇದೇ ಬುಧವಾರ ಸಂಜೆ 5 ಗಂಟೆಗೆ ಆದಿಚುಂಚನಗಿರಿ ಆರೋಗ್ಯವಾಣಿ.
3: ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ರಾಜೇಶ್ ಮತ್ತು ಅನುರಾಧ ಭಟ್ ಅವರು ಹಾಡಿರುವ ಗುಣವಂತ ಚಿತ್ರದ ಗೀತೆ. ಈ ಗೀತೆಯನ್ನು ಬರೆದು ಸ್ವರ ಸಂಯೋಜನೆ ಮಾಡಿದ್ದಾರೆ ಹಂಸಲೇಖ.

0: ಸಾಧನೆಯ ಹಾದಿ ಸಾಧನೆಯ ಹಾದಿ ಸಾಧನೆಯ ಹಾದಿ. ಹಾಸನದ ಪುಟ್ಟು ಎಜುಕೇಶನ್ ಟ್ರಸ್ಟ್ ನ ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್ ಐಸಿಎಸ್ಇ ಪಠ್ಯಕ್ರಮದಲ್ಲಿ 100% ಫಲಿತಾಂಶ ಪಡೆದ ಯಶೋಗಾಥೆಯ ಸರಣಿ ಕಾರ್ಯಕ್ರಮ
1: ಪ್ರತಿ ದಿವಸ ಬೆಳಗ್ಗೆ 9:00 ಹಾಗೂ ಸಂಜೆ 5:45 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗುತ್ತಿದೆ.
2: ಅತ್ಯಂತ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳು, ಶಿಕ್ಷಕರು ಹಾಗೂ ಪೋಷಕರು ತಮ್ಮ ಯಶೋಗಾಥೆಯನ್ನು ಈ ಸರಣಿಯಲ್ಲಿ ಹಂಚಿಕೊಳ್ಳಲಿದ್ದಾರೆ.
0: ಪ್ರತಿ ದಿವಸ ಬೆಳಗ್ಗೆ ಹಾಗೂ ಸಂಜೆ ಪ್ರಸಾರವಾಗುವ ಸಾಧನೆಯ ಹಾದಿ ಸರಣಿಯನ್ನ ಆಲಿಸಿ ಅನುಕೂಲ ಮಾಡಿಕೊಳ್ಳಿ.
2: ಈ ಕಾರ್ಯಕ್ರಮದ ಪ್ರಾಯೋಜಕರು ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್, ಮಹಾಲಕ್ಷ್ಮಿ ಲೇಔಟ್ ಹಾಗೂ ಉತ್ತರ ಬಡಾವಣೆ, ಹಾಸನ.

ಕೇಳಿದರೆ ಇನ್ನು ಮುಂದೆ 8 ಗಂಟೆಗೆ ಕೇಳಿ ಯುವವಾಣಿಯಲ್ಲಿ ಯುವ ರಸಪ್ರಶ್ನೆ ನೇರ ಫೋನ್ ಇನ್ ಕಾರ್ಯಕ್ರಮ. ಪ್ರಸ್ತುತಿ ಕೋಮಲ್ ಕೆಪಿ. ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಲು ಸಂಪರ್ಕಕ್ಕೆ ದೂರವಾಣಿ ಸಂಖ್ಯೆಗಳು 2462289 ಮತ್ತು 2452258. STD ಕ್ರಮಾಂಕ 08172. ಕೇಳಿ ಇನ್ನು ಮುಂದೆ 8 ಗಂಟೆಗೆ ಯುವವಾಣಿಯಲ್ಲಿ ಯುವ ರಸಪ್ರಶ್ನೆ ನೇರ ಫೋನ್ ಇನ್ ಕಾರ್ಯಕ್ರಮ.

ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಈವರೆಗೂ ಪ್ರಸಾರವಾಯಿತು. ಆತ್ಮೀಯ ಶ್ರೋತೃಗಳೇ, ಇದೊಂದು ಪ್ರಕಟಣೆ. ಹೇಮಾವತಿ ಜಲಾಶಯದಿಂದ ಕುಡಿಯುವ ನೀರಿನ ಅವಶ್ಯಕತೆಗಾಗಿ ಹೇಮಾವತಿ ಎಡದಂಡೆ ನಾಲೆಯ ಮೂಲಕ ಮೇ 10 ಮೇ 19 ನೀರು ಹರಿಸಲಾಗುತ್ತದೆ. ಈ ನೀರನ್ನು ಕುಡಿಯುವ ಉದ್ದೇಶಕ್ಕಾಗಿ ಹರಿಸಲಾಗುತ್ತಿದ್ದು ಯಾವುದೇ ಕೃಷಿ ಚಟುವಟಿಕೆಗಳಿಗೆ ಬಳಸಬಾರದು ಎಂದು ಕಾವೇರಿ ನೀರಾವರಿ ನಿಗಮ ನಿಯಮಿತದ ಸೂಪರಿಂಟೆಂಡಿಂಗ್ ಇಂಜಿನಿಯರ್ ಅವರ ಪ್ರಕಟಣೆ ತಿಳಿಸಿದೆ. ಈಗಾಗಲೇ ತಿಳಿಸಿದ ದಿನಾಂಕಗಳಂದು ಹರಿಸುವ ನೀರು ತಾತ್ಕಾಲಿಕವಾಗಿದ್ದು ಯಾವುದೇ ಸಮಯದಲ್ಲಿ ನಿಲುಗಡೆ ಮಾಡುವ ಸಾಧ್ಯತೆ ಇರುತ್ತದೆ. ಈ ನೀರನ್ನು ಅಚ್ಚುಕಟ್ಟು ವ್ಯಾಪ್ತಿಯ ಯಾವುದೇ ಕೃಷಿ ಚಟುವಟಿಕೆಗೆ ಬಳಸಬಾರದು ಎಂದು ಪ್ರಕಟಣೆ ತಿಳಿಸಿದೆ. ಪ್ರಕಟಣೆ ಕೇಳಿದಿರಿ.

0: ಕೇಳಿದರೆ ಸಮಯ 8:10. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಹಾಸನ ಕೇಂದ್ರ 102.2 MHz. ಯುವವಾಣಿ.

ಕೇಳಿದರೆ ಇಂದಿನ ಯುವವಾಣಿಯಲ್ಲಿ ಕೇಳಿ ಯುವ ರಸಪ್ರಶ್ನೆ ನೇರ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಲು ಸಂಪರ್ಕಕ್ಕೆ ದೂರವಾಣಿ ಸಂಖ್ಯೆಗಳು 2462289 ಮತ್ತು 2452258. ಎಸ್ಟಿಡಿ ಕ್ರಮಾಂಕ 0081772. ಕೇಳಿ ಯುವ ರಸಪ್ರಶ್ನೆ ನೇರ ಫೋನ್ ಇನ್ ಕಾರ್ಯಕ್ರಮ.

0: ನಮಸ್ಕಾರ ಕೇಳುಗರಿಗೆಲ್ಲ. ಯುವವಾಣಿ ನೇರ ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ರೇಡಿಯೋ ಗೆಳತಿ ಕೋಮಲ್, ಹಾಗೂ ಇಂದಿನ ಕ್ವಿಜ್ ಮಾಸ್ಟರ್ ಕೂಡ. ಯುವ ಕೇಳುಗರು, ರಜೆ ಬಂದಿದೆ, ಮನೆಯಲ್ಲಿದ್ದೀರಾ? ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ನೇರ ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ಕರೆ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಮೊದಲ ಕರೆಗೆ ಹೋಗ್ತಾ ಇದ್ದೀವಿ. ನಮಸ್ಕಾರ.
1: ಹಲೋ,
0: ನಮಸ್ಕಾರ, ನಿಮ್ಮ ಪರಿಚಯ ಹೇಳಿ.
1: ರೂಬಿಯಾ ಅಂತ, ಸಬ್ಬಿಪೇಟೆಯಿಂದ.
0: ಕ್ಷಮಿಸಿ, ಹೆಸರು ಗೊತ್ತಾಗ್ಲಿಲ್ಲ.
1: ರೂಬಿಯಾ.
0: ಹೃದ್ಯಾ?
1: ಹೌದು.
0: ಹೃದ್ಯಾ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ಹೃದ್ಯಾ,
0: ಯಾವ ತರಗತಿಯಲ್ಲಿ ಕಲಿತಿದ್ದೀರಾ?
1: ನಾನು
0: ಡಿಗ್ರಿ ಓದ್ತಾ ಇದ್ದೀರಾ? ಯಾವ ಕಾಂಬಿನೇಷನ್ ಓದ್ತಾ ಇದ್ದೀರಾ?
1: ಕಾಂಬಿನೇಷನ್ ಇದು ಕಾಮರ್ಸ್.
0: ಕಾಮರ್ಸ್ ಕಲಿತಾ ಇದ್ದೀರಾ? ಕಾಮರ್ಸ್ ಅಲ್ಲಿ ಅದ ಬೇರೆ ಬೇರೆ ಕಾಂಬಿನೇಷನ್ ಇರ್ತದಲ್ಲ, ಯಾವ್ದ್ಯಾವ್ದು ಸಬ್ಜೆಕ್ಟ್? ಎಕನಾಮಿಕ್ಸ್. ಎಕನಾಮಿಕ್ಸ್ ಚಂದ ಅಲ್ವಾ ಸಬ್ಜೆಕ್ಟ್? ಕಷ್ಟ ಇರುತ್ತಾ?
1: ಅದು ಲೆಕ್ಕ ಎಲ್ಲ ಜಾಸ್ತಿ ಇರುತ್ತಲ್ವಾ?
0: ಲೆಕ್ಕ ಎಲ್ಲ ಜಾಸ್ತಿ ಇರುತ್ತೆ. ಹಾಗಿದ್ರೆ ನಮ್ಮ ಹೃದ್ಯಾ ಅವರು ಲೆಕ್ಕದಲ್ಲಿ

0: ಖ್ಯಾತರಾದವರು ಯಾರು? ಜಗತ್ತಿನಲ್ಲಿ ಅವರಿಗೆ ಅಯನ್ ಲೇಡಿ ಅಂತ ಕರೀತಾರೆ. ನಮಸ್ಕಾರ.
1: ಹಲೋ, ನಮಸ್ತೆ.
0: ನಮಸ್ತೆ, ನಿಮ್ಮ ಪರಿಚಯ ಹೇಳಿ.
1: ನಾವು ವಿಕಾಸ್ ರಾಜ್ ಅಂತ ಹೇಳಿ, ಕುಡ್ಕುಂದಿ.
0: ವಿಕಾಸ್ ರಾಜ್ ಅವರು, ವಿಕಾಸ್ ರಾಜ್ ಅವರ ಹವ್ಯಾಸಗಳೇನು, ಏನ್ ಮಾಡ್ಕೊಂಡಿದ್ದೀರಾ?
1: ಡಿಪ್ಲೊಮಾ ಮಾಡ್ತಾ ಇದ್ದೀವಿ.
0: ಡಿಪ್ಲೊಮಾ ಮಾಡ್ತಿದ್ದೀರಾ. ಉಕ್ಕಿನ ಮಹಿಳೆ ಎಂದು ಖ್ಯಾತರಾದವರು ಯಾರು?
1: ಆನಿ ಬೆಸೆಂಟ್.
0: ಆನಿ ಬೆಸೆಂಟ್, ಉಕ್ಕಿನ ಮಹಿಳೆ, ಅಯನ್ ಲೇಡಿ ಆಫ್ ದ ವರ್ಲ್ಡ್ ನಾನು ಕೇಳ್ತಾ ಇರೋದು. ಆಕ್ಚುಲಿ ಉಕ್ಕಿನ ಮಹಿಳೆ ಅನ್ನೋದು ಅವರಿಗೆ ಬಳಸ್ತಾರೆ. ಅವರು ಭಾರತಕ್ಕೆ ಸಂಬಂಧಿಸಿದವರಲ್ಲ, ಈ ಭಾಗಕ್ಕೆ ಸಂಬಂಧಿಸಿದವರಲ್ಲ, ಯುನೈಟೆಡ್ ಕಿಂಗ್ಡಮ್ಗೆ ಸಂಬಂಧಿಸ್ತಾರೆ ಅವರು.
1: ಆನಿ ಬೆಸೆಂಟ್ ಅಲ್ಲ ಮೇಡಮ್.
0: ಆನಿ ಬೆಸೆಂಟ್ ತಪ್ಪಾದ ಉತ್ತರ. ಕುಮಾರವ್ಯಾಸ ಬರೆದ ಕಾವ್ಯದ ಹೆಸರೇನು?
1: ಗದುಗಿನ ಭಾರತ.
0: ಗದುಗಿನ ಭಾರತ. ಏನು ಅವರನ್ನ ನಾವು ಕುಮಾರವ್ಯಾಸ ಅವರನ್ನ ಗದುಗಿನ ನಾರಾಯಣಪ್ಪ ಅಂತ ಅವರ ಮೂಲ ಹೆಸರಿನಿಂದ ಗುರುತಿಸ್ತೇವೆ, ಕರೆಕ್ಟ್ ಅಲ್ವಾ? ಅವರ ಜನನ ಏನಿದೆ ಅದು ಗದಗದ ಕೋಳಿವಾಡದಲ್ಲಿ ಆಗತ್ತೆ. ನಾವು ಅದನ್ನ ಕುಮಾರವ್ಯಾಸ ಭಾರತ ಅಂತ ಕೂಡ ಕರಿತೀವಿ. ಕರ್ನಾಟಕ ಭಾರತ ಕಥಾ ಮಂಜರಿ ಎಂದಿವೆ. ಮತ್ತೆ ಇದು ಭಾಮಿನಿ ಷಟ್ಪದಿಯಲ್ಲಿರುವಂತಹ ಒಂದು ಕಾವ್ಯವಾಗಿದ್ದು ಒಟ್ಟು 10 ಪರ್ವಗಳು ಇದರಲ್ಲಿ ಇರುತ್ತೆ. ಇದು ನೀವು ಸರಿಯಾಗಿ ಉತ್ತರ ಹೇಳಿದ್ದೀರಾ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.
2: ನಮಸ್ಕಾರ.
0: ನಮಸ್ಕಾರ, ನಿಮ್ಮ ಪರಿಚಯ ಹೇಳಿ.
2: ನಾ ರುದ್ರಯ್ಯ, ಮೂಡಿಯಿಂದ ಮಾತಾಡ್ತಿರೋದು.
0: ರುದ್ರಯ್ಯ ಅವರು, ಕಾರ್ಯಕ್ರಮಕ್ಕೆ ಸ್ವಾಗತ. ರುದ್ರಯ್ಯ ಅವರ ಹವ್ಯಾಸಗಳೇನು?
2: ಕೃಷಿ ಮಾಡ್ತಿರೋದು ನಾವು.
0: ಕೃಷಿ ಮಾಡ್ತೀರಾ, ಆಯ್ತು. ರುದ್ರಯ್ಯ ಅವರೇ, ನೀವು ಕೃಷಿಗೆ ಸಂಬಂಧವಾಗಿ ಈಗ ಸಮ್ಮರ್ ಇರುವಾಗ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ?
2: ಕೃಷಿ, ನಮ್ಮ ಮಲೆನಾಡು ಭಾಗದಲ್ಲಿ ಮಳೆ ಬಂದ್ರೆ ಸ್ವಲ್ಪ ಎಲ್ಲ ಕೆಲಸ ಮಾಡಬಹುದು ಇವಾಗ.
0: ಮತ್ತೆ ನೀವು ಯಾವ್ದು ಬೆಳೆಯನ್ನ ಬೆಳಿತೀರಾ?
2: ಕಾಫಿ ಮತ್ತೆ ಅಡಿಕೆ, ಮೆಣಸು.
0: ಹಾಗಿದ್ರೆ ಕೃಷಿ ಬಗ್ಗೆ ಎಲ್ಲ ನಿಮ್ಗೆ ಗೊತ್ತಿರುತ್ತೆ ಅಲ್ವಾ? ಹಾಗಿದ್ರೆ ಸಾಮಾನ್ಯ ಜ್ಞಾನದಲ್ಲಿ ಏನ್ ಗೊತ್ತಿರಬಹುದು, ಯಾವ ಸಬ್ಜೆಕ್ಟ್ ಬಗ್ಗೆ ನಿಮ್ಗೆ ಹೆಚ್ಚಿನ ಮಾಹಿತಿ ಇರುತ್ತೆ?
2: ಸೋಷಿಯಾಲಜಿ ಬಗ್ಗೆ ಹೇಳಿ.
0: ಸೋಷಿಯಾಲಜಿ,
2: ಸಮಾಜಶಾಸ್ತ್ರ. ಹೌದು.
0: ಉಕ್ಕಿನ ಮಹಿಳೆ ಅಂತ ಖ್ಯಾತರಾದವ್ರು ಯಾರು?
2: ಇಂದಿರಾಗಾಂಧಿ.
0: ಇಂದಿರಾಗಾಂಧಿ ತಪ್ಪಾದ ಉತ್ತರ.
2: ಹೌದಾ?
0: ಅವರು ಈ ಭಾರತದ ಭಾಗಕ್ಕೆ ಸಂಬಂಧಿಸಿದವರು ಅಲ್ಲ, ಅವರು ಯುನೈಟೆಡ್ ಕಿಂಗ್ಡಮ್ಗೆ ಸಂಬಂಧಿಸ್ತಾರೆ. ಗೊತ್ತಿಲ್ಲ ಇದರ ಬಗ್ಗೆ. ಸರಿ, ಆಯ್ತು. ಈಗ ನಮ್ಮ ಚದುರಂಗದ ಆಟದಲ್ಲಿ ಅತಿ ಸಾಮರ್ಥ್ಯ, ಹೆಚ್ಚು ಅದಕ್ಕೆ ಪವರ್ಸ್ ಇರುತ್ತೆ, ಆ ಕಾಯಿ ಯಾವುದು? ಅದು ಗೊತ್ತಿಲ್ಲ. ಚದುರಂಗ ಆಡಿಲ್ವಾ? ಚೆಸ್ ಆಡಿಲ್ಲ. ಇವಾಗ ಇನ್ಮೇಲೆ ಶುರು ಮಾಡ್ಕೊಳ್ಬೇಕು ಅಂತ ನಿಮ್ಗೆ ಸಿಗ್ನಲ್, ಕರೆಕ್ಟಾ? ಚದುರಂಗ ಆಟದಲ್ಲಿ ಅತಿ ಸಾಮರ್ಥ್ಯವನ್ನ ಹೊಂದಿರುವಂತಹ ಕಾಯಿ ರಾಣಿ, ಕ್ವೀನ್. ಅದಕ್ಕೆ ಹಾರಿಜಾಂಟಲ್, ವರ್ಟಿಕಲ್, ಡಯಾಗ್ನಲ್ ಎಲ್ಲ ದಿಕ್ಕಲ್ಲೂ ಹೋಗುವಂತಹ ಸಾಮರ್ಥ್ಯ ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ ಚದುರಂಗ ಆಟ. ಎಟಿಎಂ ಅದರ ವಿಸ್ತೃತ ರೂಪ ಹೇಳಿ. ಆಲ್ ಟೈಮ್ ಮನಿ ಅಲ್ಲ, ಅದರ ವಿಸ್ತೃತ ರೂಪ ಆಟೋಮೇಟೆಡ್ ಟೆಲ್ಲರ್ ಮೆಷಿನ್. ನೀವು ಉತ್ತರ ಹೇಳೋದಕ್ಕೆ ಪ್ರಯತ್ನ ಪಟ್ರಿ, ಪರವಾಗಿಲ್ಲ. ಮುಂದಿನ ಕರೆಗೆ ಹೋಗ್ತಾ ಇದ್ದೀವಿ. ನಮಸ್ಕಾರ. ನಮಸ್ಕಾರ. ನಿಮ್ಮ ಪರಿಚಯ ಹೇಳಿ.
3: ಧ್ರುವ ಕುಮಾರ್ ಅಂತ.
0: ಯಾರಪ್ಪ? ಧ್ರುವ.
3: ಧ್ರುವ ಕುಮಾರ್.
0: ಧ್ರುವ ಕುಮಾರ್. ಧ್ರುವ ಕುಮಾರ್ ಏನ್ ಕಲಿತಾ ಇದ್ದೀರಾ?
3: ನಾವು
0: ಟೈಲರಿಂಗ್ ಮಾಡ್ತಾ ಇದ್ದೀರಾ. ಟೈಲರಿಂಗ್ ಮಾಡ್ತಾ ಇದ್ದೀರಾ. ಶ್ರೀಲಂಕಾದ ಹಳೆಯ ಹೆಸರೇನು?
3: ಸಿಲೋನ್.
0: ಸಿಲೋನ್, ಸರಿಯಾದ ಉತ್ತರ. ಶ್ರೀಲಂಕಾದ ಹಳೆಯ ಹೆಸರು ಸಿಲೋನ್ ಅಂತ. 1948 1948 ಅಂದ್ರೆ ನಮ್ಗೆ ಏನು ಸ್ವಾತಂತ್ರ್ಯ ಬಂತು ಆ ಸಂದರ್ಭದ ತನಕನೇ ಅವರು ಕೂಡ ಬ್ರಿಟಿಷ್ ಕಾಲನಿ ಆಗಿ ಇದ್ರು. ಅವ್ರಿಗೆ 1948 ಸ್ವಾತಂತ್ರ್ಯ ದೊರಕತ್ತೆ. 1972 ಅದು ಒಂದು ಗಣತಂತ್ರ ದೇಶವಾಗುತ್ತೆ.

0: ಅಂದರೆ ನಾವು ಹೇಗೆ ರಿಪಬ್ಲಿಕ್ ಆಫ್ ಇಂಡಿಯಾ ಅಂತೀವಿ, ಹಾಗೇನೆ ಗಣತಂತ್ರ ದೇಶವಾಗುತ್ತೆ. ಇದು ಗಣತಂತ್ರ ದೇಶವಾದಾಗ ಸಿಲೋನ್ ಅನ್ನುವ ಹೆಸರನ್ನು ಬದಲಾಯಿಸಿ ಶ್ರೀಲಂಕಾ ಅಂತ ಅವರು ಬದಲಾಯಿಸ್ತಾರೆ. ಇದಕ್ಕೆ ಮುಂಚೆ ಎಲ್ಲ ಸುವರ್ಣ ದ್ವೀಪ ಹಾಗೆ ಎಲ್ಲ ವಿಧ ವಿಧವಾದ ಹೆಸರುಗಳು ಇತ್ತು. ಇದು ನಿಮಗಾಗಿ ಮಾಹಿತಿ, ನೀವು ಚೆನ್ನಾಗಿ ಉತ್ತರ ಹೇಳಿದ್ದೀರಾ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
1: ಐರನ್ ಲೇಡಿ ಅಂತ ಕೇಳಿದ್ರು.
0: ಹಾ, ಐರನ್ ಲೇಡಿ. ಹಾ, ಯಾರು?
1: ಮಾರ್ಗರೇಟ್ ಟ್ರ್ಯಾಕೋರ್ ಅಂತ.
0: ಮಾರ್ಗರೇಟ್, ನೀವು ಅವರ ಸರ್ನೇಮ್ ಸ್ವಲ್ಪ ತಪ್ಪಾಗಿ ಉಚ್ಚರಿಸಿದ್ದೀರಾ.
1: ಥ್ಯಾಚರ್.
0: ಥ್ಯಾಚರ್, ಯಸ್. ಉಕ್ಕಿನ ಮಹಿಳೆ ಅಥವಾ ಐರನ್ ಲೇಡಿ ಅಂತ ಖ್ಯಾತರಾದವರು ಮಾರ್ಗರೇಟ್ ಹಿಲ್ಡಾ ಥ್ಯಾಚರ್ ಅವರು. ಅವರು ಯುನೈಟೆಡ್ ಕಿಂಗ್ಡಮ್ ನ ಮೊದಲ ಮಹಿಳಾ ಪ್ರಧಾನಿ. 1979 1990 ಅಷ್ಟು ವರ್ಷ ಲೆಕ್ಕ ಹಾಕಿ, ಅಷ್ಟು ವರ್ಷ ಅವರು ಅಧಿಕಾರದಲ್ಲಿ ಇದ್ರು. ಅಂದ್ರೆ ಅತಿ ಹೆಚ್ಚು ವರ್ಷ ಅಧಿಕಾರದಲ್ಲಿ ಇದ್ದಂತಹ ಒಂದು ಮಹಿಳೆ ಅವರು. ಅವರ ಏನಂದ್ರೆ ಅವರ ರಾಜಕೀಯ ತಂತ್ರಗಳು ಎಷ್ಟು ವಿಶಿಷ್ಟವಾಗಿತ್ತು ಅಂದ್ರೆ ಅದನ್ನ ಥ್ಯಾಚರಿಸಂ ಅನ್ನೋ ಹೆಸರಿಂದ ಕರೀತಾರಂತೆ. ಅಷ್ಟು ವಿಶಿಷ್ಟವಾದ ಸಾಧನೆ ಅವ್ರದ್ದಿದೆ. ನಾವು ಸಾಧಕಿಯರ ಹೆಸರುಗಳನ್ನೆಲ್ಲ ಹೇಳ್ತಾ ಇರ್ತೀವಿ, ಆದ್ರೆ ನಾವು ಬೇರೆ ಬೇರೆ ಭಾಗದ ಸಾಧಕಿಯರನ್ನು ಕೂಡ ಗುರುತಿಸ್ಬೇಕು, ತಿಳ್ಕೊಂಡಿರ್ಬೇಕು. ನೋಡಿ ಅವ್ರು ಎಂತಹ ಸಾಧನೆ ಮಾಡಿದ್ದಾರೆ ಅಲ್ವಾ. ಅವರು ಕೂಡ ಒಂದು ವಿಶಿಷ್ಟವಾದ ಮಹಿಳೆ, ಅವರಿಗೊಂದು ಸಲಾಂ ಹೇಳ್ತಾ ಮುಂದಿನ ಕರೆಗೆ ಹೋಗ್ತಾ ಇದ್ದೀವಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ,
2: ನಾವು ಬೇರೆ ಬೇರೆ
0: ನಿಮ್ಮ ಪರಿಚಯ ಹೇಳಿ.
2: ಮೈಸೂರಿಂದ ಶಿವಣ್ಣ ಅಂತ ಮಾತಾಡ್ತಾ.
0: ಮೈಸೂರಿಂದ ಶಿವಣ್ಣ ಅವರು ಕರೆ ಮಾಡಿದ್ದಾರೆ. ಶಿವಣ್ಣ ಅವರ ಹವ್ಯಾಸಗಳೇನು?
2: ದಿನಪತ್ರಿಕೆ ಓದೋದು ಮೇಡಮ್.
0: ದಿನಪತ್ರಿಕೆ ಓದ್ತೀರಾ, ಆಯ್ತು. ಶಿವಣ್ಣ ಅವರೇನು ಕೃಷಿ ಮಾಡ್ತೀರಾ, ಏನು?
2: ನಾವು ಟೈಲರಿಂಗ್ ಶಾಪ್ ಇಟ್ಕೊಂಡಿದ್ದೀವಿ ಮೈಸೂರಲ್ಲೇನೆ.
0: ಟೈಲರಿಂಗ್ ಶಾಪ್ ಇಟ್ಕೊಂಡಿದ್ದೀರಾ, ಟೈಲರಿಂಗ್ ಶಾಪ್, ಓಕೆ. ಮಾನವನ ದೇಹದಲ್ಲಿ, ಮನುಷ್ಯರ ದೇಹದಲ್ಲಿ ವೈಜ್ಞಾನಿಕವಾಗಿ ಎಷ್ಟು ಮೂಳೆಗಳು ಇದೆ ಅಂತ ಹೇಳ್ತಾರೆ?
2: 206 ಮೇಡಮ್.
0: 206. ಈ ಮಕ್ಕಳ ದೇಹದಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿ ಇರತ್ತೆ ಅಂತ ಹೇಳ್ತಾರೆ. ಆದ್ರೆ ಒಂದು ಪೂರ್ಣವಾಗಿ ಒಂದು ಫುಲ್ ಗ್ರೋನ್ ಅಡಲ್ಟ್ ಅಂತ ಏನ್ ಹೇಳ್ತೀವಿ ಅವರಿಗೆ ಸಾಮಾನ್ಯವಾಗಿ 206 ಮೂಳೆಗಳು ಇದೆ ಅಂತ ನಾವು ಸಾಮಾನ್ಯ ಜ್ಞಾನದಲ್ಲಿ ತಿಳ್ಕೊಳ್ತೀವಿ. ಕರೆಕ್ಟಾ? ನೀವು ಚೆನ್ನಾಗಿ ಉತ್ತರ ಹೇಳಿದ್ದೀರಾ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮ್ಮ ಯುವ ಕೇಳುಗರು ಎಲ್ಲಿದ್ದಾರೆ? ಯುವ ಕೇಳುಗರು ಹೆಚ್ಚಿನ ಸಂಖ್ಯೆಯಲ್ಲಿ ಕರೆ ಮಾಡಿ, ಶಾಲಾ ಕಾಲೇಜಲ್ಲಿ ಕಲಿತಾ ಇರುವಂತಹ ಕೇಳುಗರು ಕರೆ ಮಾಡಿ ಅಂತ ಹೇಳ್ತಾ. ನಮಸ್ಕಾರ.
3: ಹಲೋ.
0: ನಮಸ್ಕಾರ, ನಿಮ್ಮ ಪರಿಚಯ ಹೇಳಿ.
3: ನನ್ನ ಹೆಸರು ನಿತಿನ್ ಅಂತ.
0: ನಿತಿನ್, ನಿತಿನ್ ಕರೆ ಮಾಡಿದ್ದೀರಾ. ನಿತಿನ್, ರಜೆಯ ಕಾಲೇಜ್ಗೆ? ಕಾಲೇಜ್ಗೆ ರಜೆಯ?
3: ಇಲ್ಲ ಇಲ್ಲ,
0: ಕಾಲೇಜ್ ನಡೀತಾ ಇದೆ.
3: ಕಾಲೇಜ್
0: ನಡೀತಾ ಇದೆ. ನೀವ್ ಯಾವ ಸಬ್ಜೆಕ್ಟ್ ಕಲಿತೀರಾ?
3: ನಾವು ಹಿಸ್ಟ್ರಿ, ಪೊಲಿಟಿಕಲ್ ಸೈನ್ಸ್.
0: ಹಿಸ್ಟ್ರಿ ಕಲಿತೀರಾ, ಪೊಲಿಟಿಕಲ್ ಸೈನ್ಸ್ ಕಲಿತೀರಾ. ಅಮ್ಮ, ಮಾರ್ಗರೇಟ್ ಥ್ಯಾಚರ್ ಬಗ್ಗೆ ನಿಮ್ಗೆ ಕೇಳ್ಬೇಕಿತ್ತು ರೀ. ಮೂರ್ನಾಲ್ಕು ಜನಕ್ಕೆ ಕೇಳಿ ಯಾರು ಉತ್ತರ ಹೇಳ್ದೆ, ಕೊನೆಗೆ ಇವರಿಗೆ ಕೇಳಲಿಲ್ಲ. ಆದ್ರೆ ಅವರೇನೇನೇನೇನೆ ನಾನು ಹೇಳ್ತೇನೆ ಉತ್ತರ ಅಂತ ಹೇಳಿದ್ರು. ಪಂಜಾಬಿನ ಸಿಂಹ ಅಂತ ಯಾರನ್ನ ಕರಿತಾ ಇದ್ರು?
3: ಹರಿಸಿಂಗ.
0: ಪಂಜಾಬಿನ ಸಿಂಹ, ಲಯನ್ ಆಫ್ ಪಂಜಾಬ್.
3: ಪಂಜಾಬ್
0: ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರಲ್ವಾ ಅವರು. ಬ್ರಿಟಿಷರ ವಿರುದ್ಧ ಅವರು ಲಾಠಿ ಚಾರ್ಜ್ ಆಗುತ್ತೆ ಅವರಿಗೆ, ಒಂದು ಮುಷ್ಕರದಲ್ಲಿ ಪಾಲ್ಗೊಳ್ತಾರೆ ಅವರು. ನಾನೇ ಜಾಸ್ತಿ ಟೈಮ್ ಕೊಡೋದಿಲ್ಲ ನಿಮ್ಗೆ, ಗೂಗಲ್ ಅಲ್ಲಿ ಸರ್ಚ್ ಮಾಡೋದಕ್ಕೆ ಅವಕಾಶ ಆಗ್ಬಿಡತ್ತೆ. ಪಂಜಾಬಿನ ಸಿಂಹ ಅಂತ ಲಾಲಾ ಲಜಪತ್ ರಾಯ್ ಅವ್ರನ್ನ ಕರೀತಾರೆ. ಲಾಲ್ ಬಾಲ್ ಪಾಲ್. ಸರಿ, ಲಾಲ್ ಬಾಲ್ ಪಾಲ್ ಅಲ್ಲಿ ಲಾಲ್ ಯಾರು, ಬಾಲ್ ಯಾರು, ಪಾಲ್ ಯಾರು?
3: ಲಾಲ್ ಲಜಪತ್ ರಾಯ್, ಬಾಲ್ ಗಂಗಾಧರ್ ತಿಲಕ್, ಬಿಪಿನ್ ಚಂದ್ರಪಾಲ್.
0: ಚೆನ್ನಾಗಿ ಹೇಳಿದ್ದೀರಾ ಅಲ್ವಾ. ಸೈಮನ್ ಕಮಿಷನ್ ಬಂದಾಗ ಅವರ ಒಂದು ವಿರುದ್ಧ ಮುಷ್ಕರದಲ್ಲಿ ಹೋರಾಟ ಮಾಡ್ತಾರೆ ಇವರು. ಅವಾಗ ಬ್ರಿಟಿಷರಿಂದ ಒಂದು ಲಾಠಿ ಚಾರ್ಜ್ ಆಗಿ ಇವರ ಒಂದು ದುರ್ಮರಣ ಆಗುತ್ತೆ ಅನ್ನೋದು ನಾವು ತಿಳ್ಕೊಳ್ತೀವಿ ಅಲ್ವಾ. ನೀವು ಸರಿಯಾಗಿ ಉತ್ತರ ಹೇಳಿದ್ದೀರಾ, ಒಂದಾದ್ರೂ ಪರವಾಗಿಲ್ಲ. ಲಾಲ್ ಬಾಲ್ ಪಾಲ್ ಬಗ್ಗೆ ಚೆನ್ನಾಗಿ ಉತ್ತರ ಹೇಳಿದ್ದಕ್ಕೆ ಧನ್ಯವಾದ. ಮತ್ತೆ ಕರೆ ಮಾಡ್ತಾ ಇರಿ ಅಂತ ಹೇಳ್ತಾ ಮುಂದಿನ ಕರೆಗೆ ಹೋಗ್ತಾ ಇದ್ದೀವಿ. ನಮಸ್ಕಾರ.
4: ನಮಸ್ಕಾರ ಮೇಡಮ್,
0: ನಿಮ್ಮ ಪರಿಚಯ ಹೇಳಿ.
4: ನಾನು ಗುರುಮೂರ್ತಿ ಅಂತ.
0: ಕೆ ಆರ್ ಪುರಮಿಂದ ಗುರುಮೂರ್ತಿ ಅವರು ಕರೆ ಮಾಡ್ತಾ ಇದ್ದಾರೆ. ಗುರುಮೂರ್ತಿ ಅವರ ಹವ್ಯಾಸಗಳೇನು?
4: ನಾನು ಹವ್ಯಾಸ ಅಂದ್ರೆ ವಾಕಿಂಗ್ ಹೋಗೋದು.
0: ಓ, ದಿನ ಬೆಳಗ್ಗೆ ವಾಕಿಂಗ್ ಹೋಗ್ತೀರಾ?
4: ವೆರಿ
0: ಗುಡ್, ವೆರಿ ಗುಡ್. ನಮ್ಮ ಒಂದು ಏನು,
4: ನಾನು
0: ರಿಟೈರ್ಡ್ ಅಫೀಷಿಯಲ್. ಯಾವ ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ರಿಟೈರ್ಡ್ ಅಫೀಷಿಯಲ್?
4: ನಾನು ಪಿಡಿಒ ಆಗಿದ್ದೆ ಮೇಡಮ್. ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಆಗಿದ್ದೆ.
0: ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಆಗಿದ್ರ? ಸರಿ, ಆಯ್ತು. ನಿಮ್ಗೆ ಪತ್ರಿಕೆ ಎಲ್ಲ ಓದ್ತೀರಾ? ಯಾವ್ದು ಯಾವ್ದು ಟಾಪಿಕ್ ತುಂಬಾ ಅಟ್ರಾಕ್ಷನ್ ಆಗುತ್ತೆ ಯಾವಾಗ್ಲೂ?
4: ನಮ್ದು ಕೆಲವು ಸಮಯ ಇದು ಪೊಲಿಟಿಕಲ್ ಗ್ರೌಂಡ್ಸ್.
0: ಓಹೋ, ಜಾಸ್ತಿ ಪೊಲಿಟಿಕಲ್ ಪೊಲಿಟಿಕಲ್ ಏನೇನ ಇಷ್ಟಪಡೋದು?
4: ಸ್ವಲ್ಪ ಲೈಕ್ ಮಾಡ್ತೀನಿ.
0: ಹೌದಾ? ಈ ಈ ಒಂದು ಕೋಡಗನ ಕೋಳಿ ನುಂಗಿತ್ತ ಅಂತ ಒಂದು ಗೀತೆಯನ್ನ ಕೇಳಿದ್ರ ನೀವು? ಅದನ್ನ ಯಾರು ಬರೆದಿದ್ದು?
4: ಶಿಶುನಾಳ ಶರೀಫ್.
0: ಸಂತ ಶಿಶುನಾಳ ಶರೀಫ. ಇದು ಸರಿಯಾದ ಉತ್ತರ. ಸಂತ ಶಿಶುನಾಳ ಶರೀಫ ಬಗ್ಗೆ ನಾವೇನ್ ಹೆಚ್ಚು ಹೇಳ್ಬೇಕಾದಿಲ್ಲ, ಅವ್ರ ಬಗ್ಗೆ ಚಲನಚಿತ್ರನೇ ಬಂದ್ಬಿಟ್ಟಿದೆ. ಸರಿನಾ?
4: ಸರಿನಾ,
0: ಆಯ್ತು. ಹಾಗಾಗಿ ಈಗ ಗೊತ್ತಾಯ್ತು ನೋಡಿ, ನಿಮ್ಗೆ ಬರೀ ಪೊಲಿಟಿಕ್ಸ್ ಬಗ್ಗೆ ಮಾತ್ರ ಗೊತ್ತಿಲ್ಲ, ನಿಮ್ಗೆ ಸಂಗೀತದ್ದು ಗೊತ್ತಿದೆ, ಈ ಪೊಯೆಟ್ರಿ ಬಗ್ಗೆ ಎಲ್ಲ ಗೊತ್ತಿದೆ ಅಲ್ವಾ, ಕಾವ್ಯ ಸಾಹಿತ್ಯ ಬಗ್ಗೆ ಎಲ್ಲ ಗೊತ್ತಿದೆ. ವೆರಿ
4: ಗುಡ್. ಮೇಡಮ್,
0: ನಿಮ್ಮ ಸೊಸೆಗೊಂದು ಪ್ರಶ್ನೆ ಕೇಳ್ಬೇಕಾ ನಾನು? ಸರಿ, ಕೊಡಿ.
5: ಹಲೋ ಮೇಡಮ್, ನಮಸ್ತೆ.
0: ನಮಸ್ತೆ, ನಿಮ್ಮ ಹೆಸರು ದಯವಿಟ್ಟು ಹೇಳಿ.
5: ನನ್ನ ಹೆಸರು ಅರ್ಚನಾ.
0: ಅರ್ಚನಾ ಅವರು, ಅರ್ಚನಾ ಅವರು ಹವ್ಯಾಸಗಳೇನು?
5: ನಾನು ಸ್ಕೂಲ್ ಟೀಚರ್.
0: ಓಹೋ, ಸ್ಕೂಲ್ ಟೀಚರ್ ಆಗಿರ್ತೀರಾ.
5: ಅದೇ, ಮನೆ ಬಂದ ಮೇಲೆ ಮಕ್ಕಳು.
0: ಯಾವ ಸಬ್ಜೆಕ್ಟ್ ಕಲಿಸ್ತೀರಾ?
5: ಸದ್ಯಕ್ಕೆ ಕನ್ನಡ ಇದ್ದೆ ನಾನು, ಈಗ ಸೋಷಿಯಲ್.
0: ಆಯ್ತು. ಈಗ ಟೀಚರ್ ಅಪ್ಪ ನೀವು, ಅಲೆಕ್ಸಾಂಡರ್ ಟೀಚರ್ ಯಾರು?
5: ಅಲೆಕ್ಸಾಂಡರ್,
0: ಅಲೆಕ್ಸಾಂಡರ್ ಇದ್ರಲ್ಲ ರಾಜ ಅಲೆಕ್ಸಾಂಡರ್, ಅವ್ರ ಟೀಚರ್ ಯಾರು?
5: ಅಲೆಕ್ಸಾಂಡರ್ ಅರಿಸ್ಟಾಟಲ್.
0: ನಿಮ್ ಹಿಂದೆ ಯಾರೋ ಹೇಳ್ಕೊಡ್ತಾ ಇದ್ದಾರೆ ಟೀಚರ್. ಅಲೆಕ್ಸಾಂಡರ್ ದ ಗುರು ಯಾರು? ಅರಿಸ್ಟಾಟಲ್. ಸರಿಯಾದ
5: ಅರಿಸ್ಟಾಟಲ್.
0: ನಿಮ್ಗೆ ಗೊತ್ತಿದೆ ಅವರು ಒಬ್ರು ಗ್ರೀಕ್ ತತ್ವಜ್ಞಾನಿ. ಬಹುಶಃ ಏನಂದ್ರೆ ಅರಿಸ್ಟಾಟಲ್ ಬಗ್ಗೆ ಹೆಚ್ಚಿನ ಜನ ಬರೀ ಅದು ಅಲೆಕ್ಸಾಂಡರ್ ದ ಗುರು ಅಂತ ತಿಳ್ಕೊಳ್ತಾರೆ, ಆದ್ರೆ ಅವ್ರ ಬಗ್ಗೆ ಗೊತ್ತಿಲ್ದಿರೋ ವಿಚಾರ ಏನಂದ್ರೆ ಅವರು ಒಂದು ರೀತಿ ಸಕಲ ಕಲಾವಲ್ಲಭ. ಅವರು ಫಿಸಿಕ್ಸು, ಬಯಾಲಜಿ, ಜುವಾಲಜಿ, ಲಾಜಿಕ್ಕು, ಸೈಕಾಲಜಿ, ಎಕನಾಮಿಕ್ಸು, ಎಲ್ಲ ರೀತಿ ಒಂದು ಒಂದು ವಿಷಯಗಳನ್ನು ಒಳಗೊಂಡಂತಹ ಒಂದು ಒಂದು ಕಾರ್ಪಸ್ ಅರಿಸ್ಟಾಟಲಿಷಿಯಂ ಅಂತ ಒಂದು ಪುಸ್ತಕವನ್ನು ಬರೆದಿರ್ತಾರೆ. ಅದರಲ್ಲಿ ನಿಮಗೆ ಎಲ್ಲ ರೀತಿಯ ವಿಭಾಗಗಳ ಬಗ್ಗೆ ಮಾಹಿತಿ ಸಿಕ್ಕತ್ತಂತೆ. ಅಲೆಕ್ಸಾಂಡರ್ 16ನೇ ವಯಸ್ಸಿನವರೆಗೆ ಅರಿಸ್ಟಾಟಲ್ ಏನು ಅವರಿಂದ ಒಂದು ಶಿಕ್ಷಣವನ್ನ ಪಡೀತಾರೆ. ಯಾಕಂದ್ರೆ ಆಮೇಲೆ ಅವರು ಯಾಕೆಂದ್ರೆ ಅವರು ಮೆಸಡೋನಿಯಾದ ಉತ್ತರಾಧಿಕಾರಿಯಾಗಿದ್ರಲ್ವಾ, ಅವರನ್ನ ತಯಾರು ಮಾಡ್ತಾ ಇದ್ರು ಅರಿಸ್ಟಾಟಲ್ ಅಂಡರ್. ಹಾಗಿದ್ರೆ ಈ ಅರಿಸ್ಟಾಟಲ್ ಗುರು ಯಾರು? ಅರಿಸ್ಟಾಟಲ್ಗೆ ಯಾರು ಟೀಚರ್?
5: ಅರಿಸ್ಟಾಟಲ್ ಗುರು ಪ್ಲೇಟೋ.
0: ಪ್ಲಾಟೋ, ಪ್ಲಾಟೋನು ಕೂಡ ಒಬ್ರು ಗ್ರೀಕ್ ತತ್ವಜ್ಞಾನಿ. ಸರಿನಾ? ಅವರು ಅಥೆನ್ಸ್ ಅಲ್ಲಿ ಇರ್ತಾರೆ. ಅವರು ಒಂದು ಸ್ಕೂಲ್ ಇಟ್ಬಿಟ್ಟಿದ್ರು, ಪ್ಲಾಟೋ ಸ್ಕೂಲ್ ಆಫ್ ಥಾಟ್ ಅಂಡ್ ಅಕಾಡೆಮಿ ಅಂತ. ಅದು ಅವಾಗಿನ ಕಾಲದಲ್ಲಿ ಯುರೋಪ್ ಖಂಡದಲ್ಲೇ ಏನಾಗಿತ್ತಂತೆ, ಮೊದಲ ಉನ್ನತ ಶಿಕ್ಷಣ ಕೇಂದ್ರ ಆಗಿತ್ತಂತೆ. ಅಲ್ವಾ? ಸೊ ಇದು ನಿಮ್ಗಾಗಿ ಮಾಹಿತಿ. ನೋಡಿ, ನಮ್ಮ ಟೀಚರ್ ಅಲ್ವಾ, ಅದಕ್ಕೆ ನಾನು ನೋಡೋಣ ಟೀಚರ್ನ ಜಾಸ್ತಿ ಪರೀಕ್ಷೆ ಮಾಡಿದ್ದೆ. ನೀವು ಎರಡರಲ್ಲೂ ಪಾಸ್ ಆಗಿದ್ದೀರಾ. ಮುಂದಿನ ಕರೆಗೆ ಹೋಗ್ತಾ ಇದ್ದೀವಿ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಿಮ್ಮ ಪರಿಚಯ ಹೇಳಿ. ನಿರ್ಮಲಾ ಅವರು. ನಿರ್ಮಲಾ ಅವರು ಆಟ ಆಡ್ತಿದ್ರ ಏನಾದ್ರು ಚಿಕ್ಕವರಿದ್ದಾಗ? ಯಾವ ಆಟ ಆಡ್ತಾ ಇದ್ರಿ?
6: ಲಗೋರಿ ಆಡ್ತಿದ್ವಿ ಮೇಡಮ್.
0: ಲಗೋರಿ ಆಡ್ತಿದ್ರಿ. ಈ ಫುಟ್ಬಾಲ್ ಅಲ್ಲಿ ಒಂದ್ ಟೀಮ್ ಅಲ್ಲಿ ಎಷ್ಟು ಆಟಗಾರರು ಇರ್ತಾರೆ?
6: ಫುಟ್ಬಾಲ್ ಅಲ್ಲ ಮೇಡಮ್,
0: ಫುಟ್ಬಾಲ್ ಅಲ್ಲಿ.
6: ವಾಲಿಬಾಲ್ ಅಲ್ಲಿ ಗೊತ್ತಿಲ್ಲ ಮೇಡಮ್, ವಾಲಿಬಾಲ್ ಆಡ್ತಿದ್ರು
0: ನೋಡಿ. ಅದಕ್ಕೆ ಯುವವಾಣಿ ನೇರ ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೇಕು ನೋಡಿ. ಬ್ರೈನ್ ಇಂದ ಯಾವ್ದೋ ಒಂದು ಭಾಗ ಅಲರ್ಟ್ ಆಯ್ತು, ಅರೆ ನನ್ಗಿದ್ ಗೊತ್ತಿಲ್ಲ ಅಂತ ನಿಮ್ಗೆ ಇವಾಗ ಅರಿವಾಯ್ತು. ಸರಿನಾ? ಫುಟ್ಬಾಲ್ ಅಲ್ಲೂ ಅಷ್ಟೇ ಕಣ್ರಿ, ಫುಟ್ಬಾಲ್ ನ ಒಂದು ಟೀಮ್ ಅಲ್ಲಿ 11 ಜನ ಇರ್ತಾರೆ. ಈ 11 ಜನರನ್ನ ಒಂದು ಗೋಲ್ ಕೀಪರ್, ಡಿಫೆಂಡರ್, ಮಿಡಲ್ ಫೀಲ್ಡರ್ಸ್, ಫಾರ್ವರ್ಡ್ಸ್ ಅಂತ ವಿಭಾಗ ಮಾಡ್ತಾರೆ. ಇದಲ್ದೆ ಕೆಲವು ಹೆಚ್ಚುವರಿ ಆಟಗಾರನ್ನು ಕೂಡ ಇಟ್ಟಿರ್ತಾರಂತೆ, ಅವರನ್ನ ಬೆಂಚ್ ಅಂತ ಕರೀತಾರಂತೆ. ವಾಲಿಬಾಲ್ ಆಡ್ತಾ ಇದ್ರ ನೋಡಿ, ನಿಮ್ಮ ವಾಲಿಬಾಲ್ ಆಡಿದ ದಿನಗಳು ಈ ಪ್ರಶ್ನೆಯಿಂದ ಹೇಗೆ ನೀವು ಮೆಲುಕು ಹಾಕುವ ಹಾಗೆ ಆಯ್ತು? ಈಗ ನಿಮಗೆ
6: ನೆನಪಂತು ಮತ್ತೆ ಟೀಚರ್ ಪಿ ಟೀಚರ್
0: ನೋಡಿದ್ರ ಈಗ ನಿಮ್ಗೆ ಆಡ್ಬೇಕು ಅನ್ನುವ ಹುಮ್ಮಸ್ಸು ಬರುತ್ತೆ, ಮತ್ತೆ ವಾಲಿಬಾಲ್ ಆಡ್ಲಿಕ್ಕೆ ಶುರು ಮಾಡ್ತೀರಾ, ನಿಮ್ಮ ಆರೋಗ್ಯ ಚೆನ್ನಾಗುತ್ತೆ ನೋಡಿ. ಬರೀ ಒಂದು ಕರೆಯಿಂದ ನೀವು ಎಷ್ಟು ಒಂದು ಪ್ರಯೋಜನವನ್ನ ಪಡೆದ್ರಿ. ಫುಟ್ಬಾಲ್ ಒಂದು ಟೀಮ್ ಅಲ್ಲಿ 11 ಆಟಗಾರರಿರ್ತಾರೆ, ಇದು ಸರಿಯಾದ ಉತ್ತರ. ಹಾಗೆಯೇ ನೀವು ಹೆಚ್ಚಿನ ಮಾಹಿತಿ ಕೂಡ ಕೊಟ್ರಿ ವಾಲಿಬಾಲ್ ಟೀಮ್ ಬಗ್ಗೆ ಕೂಡ. ನೀವು ಚೆನ್ನಾಗಿ ಉತ್ತರ ಹೇಳಿದ್ದೀರಾ, ಉತ್ತರ ಸರಿಯಾಗೂ ಇದೆ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
6: ಥ್ಯಾಂಕ್ ಯು ಮೇಡಮ್.
0: ನಮಸ್ಕಾರ. ನಮಸ್ಕಾರ. ನಮಸ್ಕಾರ, ನಿಮ್ಮ ಪರಿಚಯ ಹೇಳಿ.
7: ಹಲೋ,
0: ನಮಸ್ತೆ, ನಿಮ್ಮ ಪರಿಚಯ ಹೇಳಿ.
7: ನನ್ನ ಹೆಸರು ಶಂಕರ್ ಅಂತ ಹೇಳಿ.
0: ಶಂಕರ್ ಅವರು, ಶಂಕರ್
7: ಮೈಸೂರಿಂದ, ಕಾಮನ್ ಕೆರೆಮುಂಡಿ ಅಂತ.
0: ಶಂಕರ್ ಅವರು ಇವತ್ತು ಮೈಸೂರಿಂದ ಎಲ್ಲ ಕರೆ ಮಾಡ್ತಾ ಇದ್ದಾರೆ, ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ ಮಾತಾಡ್ಲಿಕ್ಕೆ. ಈ ಒಂದು ಬೇಡ, ಈ ಪ್ರಶ್ನೆ ಬೇಡ, ಬದಲಾವಣೆ ಮಾಡ್ತೀನಿ. ಯಾವ್ದೋ ಒಂದು ರೋಗದ ಬಗ್ಗೆ ಕೇಳಲಿಕ್ಕೆ ಹೋದೆ. ಕರ್ನಾಟಕ ಸಂಗೀತದ ಪಿತಾಮಹ ಅಂತ ಯಾರನ್ನ ಕರೀತಾರೆ?
7: ಕರ್ನಾಟಕ
0: ಸಂಗೀತದ ಪಿತಾಮಹ.
7: ಕರ್ನಾಟಕ
0: ಸಂಗೀತದ ಪಿತಾಮಹ ಅಂದ್ರೆ ಈ ಕರ್ನಾಟಕ ಶಾಸ್ತ್ರೀಯ ಸಂಗೀತಕ್ಕೆ ಒಂದು ಬುನಾದಿ ಹಾಕಿದವರು, ಫೌಂಡೇಶನ್ ಹಾಕಿದವರು. ಈ ಸರಿ ಗ ಮ ಪ ದ ನಿ ಸ ಅಂತ ಏನ್ ಮಕ್ಳು ಹಾಡ್ತಾರೆ ಅದಕ್ಕೆಲ್ಲ ಆ ಎಕ್ಸಸೈಸ್ ಎಲ್ಲ ರೆಡಿ ಮಾಡಿದವರು ಯಾರು? ಅಯ್ಯೋ ದಾಸರಂದ್ರೆ ಅವರೇ ಅಂತ ಹೇಳ್ತಾರಪ್ಪ.
7: ಭೀಮಸೇನ್ ಜೋಶಿ.
0: ಹಳೇ ಕಾಲ ಕಣ್ರಿ, ಭೀಮಸೇನ್ ಜೋಶಿ ಅವರೆಲ್ಲ ಬಿಟ್ಟು ಹಿಂದೆ ಹೋಗ್ಬೇಕು. ದಾಸರಂದ್ರೆ ಅವರೇ ಅಂತ ಹೇಳ್ತಾರಪ್ಪ. ಕರ್ನಾಟಕ ಸಂಗೀತದ ಪಿತಾಮಹ ಅಂತ ಕರೀತಾರೆ. ಈ ಮಕ್ಕಳೆಲ್ಲ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಲಿತಾರೆ ಅಲ್ವಾ, ಅದೆಲ್ಲ ಸಿಲೆಬಸ್ ಅನ್ನ ಅವರೇ ತಯಾರ್ ಮಾಡಿರ್ತಾರೆ. ಮಕ್ಕಳು ಹೀಗೆ ಇದೇ ಸರಳೆಯಿಂದ ಕಲಿಬೇಕು, ಅಲಂಕಾರ ಕಲಿಬೇಕು, ಜತಿಸ್ವರಗಳು ಕಲಿಬೇಕು ಅಂತ. ತ್ಯಾಗರಾಜರು ಸರಿಯಾದ ಉತ್ತರ ಅಲ್ಲ, ಯಾಕೆಂದ್ರೆ ಕರ್ನಾಟಕ ಸಂಗೀತದ ಪಿತಾಮಹ ಅಂತ ಪುರಂದರ ದಾಸರನ್ನ ಕರೀತಾರೆ. ಆಯ್ತಾ, 1484 1568 ಇವರು ಒಂದು ಕಾಲಮಾನ. ಇವರು ಕರ್ನಾಟಕ ಸಂಗೀತದ ಏನು ಒಂದು ಅಭ್ಯಾಸ ಕ್ರಮ ಇದೆ, ಇವಾಗ ಏನ್ ಕಲಿಸ್ತಾರೆ ಯಾವುದೇ ಶಾಸ್ತ್ರೀಯ ಸಂಗೀತ ಕಲಿಯೋದಕ್ಕೆ ಹೋದಾಗ ಆ ಅಭ್ಯಾಸ ಕ್ರಮವನ್ನ ಇವರೇ ಬರ್ದಿರೋದು ಅಥವಾ ಇವರೇ ನಿರೂಪಣೆ ಮಾಡಿರೋದು. ಇದು ನಿಮ್ಗಾಗಿ ಮಾಹಿತಿ, ನೀವು ಚೆನ್ನಾಗಿ ಉತ್ತರ ಹೇಳೋದಕ್ಕೆ ಪ್ರಯತ್ನ ಪಟ್ರಿ, ಪರವಾಗಿಲ್ಲ. ಮುಂದಿನ ಸಂಚಿಕೆಗೆ ಮತ್ತೆ ಕರೆ ಮಾಡಿ ಅಂತ ಹೇಳ್ತಾ ನಮಸ್ಕಾರ. ನಮಸ್ಕಾರ.
8: ನಮಸ್ತೆ ಮೇಡಮ್, ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್.
0: ಸುಬ್ರಹ್ಮಣ್ಯ ಜಯಂತ್ ಅವರೇ, ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಿಮ್ಮ ಹವ್ಯಾಸಗಳೇನು
8: ಮೇಡಮ್? ನಿಮ್ಗೆ ಪದೇ ಪದೇ ನೀವು ಇದೇ ಮಾತು ಹೇಳ್ತಾ ಇರ್ತೀರ, ಅದಕ್ಕೆ ನಾನು ಏನು ಹೇಳಲ್ಲ ಮೇಡಮ್.
0: ಯಾಕೆ? ಓಹೋ, ನನ್ಗೆ ನೆನಪಾಯ್ತು, ನನ್ಗೆ ನೆನಪಾಯ್ತು.
8: ಹಾಗಾಗಿ ಮೇಡಮ್ ಖಂಡಿತ.
0: ಆದ್ರೆ ಏನಾಗುತ್ತೆ ಗೊತ್ತಾ, ನಮ್ಗೆ ಬೇರೆಯವರೆಲ್ಲ ಕರೆ ಮಾಡ್ತಿರ್ತಾರಲ್ವಾ,
8: ಹಾಗಾಗಿ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ.
0: ಕನ್ಫ್ಯೂಸ್ ಅನ್ನೋದಕ್ಕಿಂತ ನಮ್ಗೆ ಪ್ರತಿ ಬಾರಿ ನೀವು ಕರೆ ಮಾಡಿದಾಗ ನಮ್ಗೆ ಹೊಸಬ್ರೇನೇನೆ ಅಲ್ವಾ. ಈಗ ನನಗೆ ನಿಮ್ಮ ಪರಿಚಯ ಇದೆ, ಕೇಳ್ತಾ ಇರುವ ಕೇಳುಗರು ಎಷ್ಟೊಂದ್ ಜನ ಹೊಸಬ್ರು ಇರಬಹುದು, ಅವರಿಗೆ ಬೆಂಗಳೂರಿನ ಸುಬ್ರಹ್ಮಣ್ಯ ಅವರು ಯಾರು, ಅವರ ವಿಶೇಷತೆ ಏನು ಅಂತ ಗೊತ್ತಿರೋದಿಲ್ಲ ಅಲ್ವಾ.
8: ಖಂಡಿತ.
0: ಆಯ್ತು, ಡಾಕ್ಟರ್ ವಿಷ್ಣುವರ್ಧನ್ ಅವರ ನಿಜವಾದ ಹೆಸರೇನು?
8: ಸಂಪತ್ ಕುಮಾರ್.
0: ಸಂಪತ್ ಕುಮಾರ್, ಅದು ಸರಿಯಾದ ಉತ್ತರ. ಅವರು 18 ಸೆಪ್ಟೆಂಬರ್ 1550 ಮೈಸೂರಿನಲ್ಲಿ ಜನಿಸ್ತಾರೆ. ಅದಲ್ಲದೆ ನಮಗೆ ಗೊತ್ತಿದೆ 30 ಡಿಸೆಂಬರ್ ಈಗ ಇತ್ತೀಚೆಗೆ ಅವರು ಒಂದು ನಮ್ಮನ್ನು ಅಗಲಿದ್ದಾರೆ ಕೂಡ. ಐ ಮೀನ್ ಇತ್ತೀಚೆ ಅಂದರೆ

0: ಸ್ವಲ್ಪ ವರ್ಷ ಹಿಂದೆ. ಸರಿನಾ, ಅವರ ಬಗ್ಗೆ ಹೇಳುವಂತದ್ದು ಏನಿಲ್ಲ, ಅವರು ಪೋಷಕ ನಟನಾಗಿ ಒಂದು ವಂಶ ವೃಕ್ಷ ಚಲನಚಿತ್ರದ ಮೂಲಕ
1: ಬರ್ತಾರೆ. ನಮ್ಮ ಹಾಸನ ಜಿಲ್ಲೆ ಅವರು ಕಾದಂಬರಿ ಆಧಾರಿತ ಚಿತ್ರನೇ ಮೇಡಮ್.
0: ಹೌದು, ಅವರು ಬರ್ತಾರೆ. ಅದಾದ ನಂತರ ಅವರು ನಾಗರಹಾವು ಚಲನಚಿತ್ರದಲ್ಲಿ ಏನು ಒಂದು ಮುಖ್ಯ ಪಾತ್ರದಲ್ಲಿ ನಟಿಸ್ತಾರೆ. ಅದಾದ ನಂತರ
1: ನಾಗರಹಾವು ಮೂರು ಕಾದಂಬರಿ ಆಧಾರಿತ ಚಿತ್ರ ಮೇಡಮ್.
0: ಹೌದು, ಅದನ್ನು ಕೂಡ ಕಾದಂಬರಿ ಆಧಾರಿತ ಚಿತ್ರ. ಅವರ ಮುಂದೆ ಎಲ್ಲ ನಡೆದಿದ್ದು ಇತಿಹಾಸ ಹೌದಲ್ವಾ?
1: ಖಂಡಿತ.
0: ನೀವು ಚೆನ್ನಾಗಿ ಉತ್ತರ ಹೇಳಿದ್ದೀರಾ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಹಲೋ,
2: ನಮಸ್ತೆ ಮೇಡಮ್ ರೀ.
0: ನಮಸ್ತೆ, ನಿಮ್ಮ ಪರಿಚಯ ಹೇಳಿ.
2: ಶಿವಲಿಂಗಯ್ಯ ಹಿರೇಮಠ ರೀ, ಬೆಳಗಾವಿ ಜಿಲ್ಲೆ ರೇವತ್ತಲ್ ಮೂಗಕೋಡದಿಂದ ಮಾತಾಡೋದ್ರಿ.
0: ಹಿರೇಮಠ ಅವ್ರು ಮಾತಾಡ್ತಿದ್ದಾರೆ. ಮೊದಲ ಹೆಸರು ಅದರದು?
2: ಶಿವಲಿಂಗಯ್ಯ ಹಿರೇಮಠ ರೀ.
0: ಶಿವಲಿಂಗಯ್ಯ ಹಿರೇಮಠ ಅವರು ಈಗ ಕರೆ ಮಾಡಿದವರು ಸುಬ್ರಹ್ಮಣ್ಯದವರು. ಸುಬ್ರಹ್ಮಣ್ಯ
2: ಬೇರೆದವರು.
0: ಹೌದು. ಮಲ್ಲಿಕಾರ್ಜುನ್ ಮನ್ಸೂರ್ ಇವರು ಯಾವ ಕಲೆಗೆ ಪ್ರಸಿದ್ಧರಾಗಿದ್ರು?
2: ಸಂಗೀತ ರೀ, ಕರ್ನಾಟಕ ಸಂಗೀತ.
0: ಕರ್ನಾಟಕ ಸಂಗೀತ ಅಲ್ಲ, ಹಿಂದೂಸ್ತಾನಿ ಗಾಯನ. ನಿಮ್ಮ ಭಾಗನೇ ಅನ್ಸುತ್ತೆ ಅವರು. ಮಲ್ಲಿಕಾರ್ಜುನ ಮನ್ಸೂರ್ ಅವರು ಹಿಂದೂಸ್ತಾನಿ ಗಾಯನಕ್ಕೆ ಸುಪ್ರಸಿದ್ಧರು. ಅವರು ಜೈಪುರ್ ಅತ್ರೋಲಿ ಘರಾನ ಪದ್ಧತಿಯಲ್ಲಿ ಕಲಿತಾರೆ. ಇಂದಿನ ಏನು ಧಾರವಾಡದಲ್ಲಿ 1910 ಜನಿಸ್ತಾರೆ. 1992 ಅವರು ಮರಣ ಕೂಡ ಹೊಂದ್ತಾರೆ. ಅವರ ಪೂರ್ಣ ಹೆಸರು ಮಲ್ಲಿಕಾರ್ಜುನ ಭೀಮರಾಯಪ್ಪ ಮನ್ಸೂರ್. ಅವರು HMV ಅಲ್ಲಿ ಸಂಗೀತ ನಿರ್ದೇಶಕರಾಗಿ ಹಾಗೂ ಆಕಾಶವಾಣಿ ಧಾರವಾಡದ ಸಂಗೀತ ಸಲಹೆಗಾರರು ಆಗಿರ್ತಾರೆ. ಅವರಿಗೆ 1970 ಪದ್ಮಶ್ರೀ, 1976 ಪದ್ಮಭೂಷಣ, 1992 ಪದ್ಮವಿಭೂಷಣ ಲಭಿಸಿದೆ. ನೋಡಿ, ಅವರಿಗೆ ಎಲ್ಲಾ ರೀತಿಯ ಒಂದು ಒಂದು ಪುರಸ್ಕಾರಗಳು ಸಿಕ್ಕಿದೆ. ಆದ್ರೆ ನಾವು ಹೆಚ್ಚು ಸಂಗೀತ ಅಂದ ತಕ್ಷಣ ಕೆಲವು ಹೆಸರುಗಳು ಮಾತ್ರ ನಮ್ಗೆ ನೆನಪು ಬರುತ್ತೆ. ಆದ್ರೆ ಮಲ್ಲಿಕಾರ್ಜುನ ಮನ್ಸೂರ್ ಅವರು ಕೂಡ ಒಂದು ಮಹಾನ್ ಮಹಾನ್ ಗಾಯಕರು ಹಾಗೂ ಸಂಗೀತಕ್ಕೆ ಮಹಾನ್ ಕೊಡುಗೆಯನ್ನ ನೀಡಿದ್ದಾರೆ ಅಂತ ನಾವು ಇದರಲ್ಲಿ ಅರ್ಥ ಮಾಡ್ಕೊಳ್ಬಹುದು. ನೀವು ಚೆನ್ನಾಗಿ ಕರೆ ಮಾಡಿ ಉತ್ತರ ಹೇಳಿದ್ದೀರಾ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ನಿಮ್ಮ ಪರಿಚಯ ಹೇಳಿ.
3: ನಾವು ಅಲ್ಲಿ ಚಿಕ್ಕಮಂಗ್ಳೂರು ಕಲ್ರೆಡ್ಡಿ ಬಡಾವಣೆ.
0: ಹೆಸರು?
3: ಹೆಸರು ಗಂಗಾಧರ್ ಅಂತ.
0: ಗಂಗಾಧರ್, ಗಂಗಾಧರ್ ಅವ್ರೆ ನಳಿನ್. ಅರ್ಥಶಾಸ್ತ್ರವನ್ನು ಬರೆದವ್ರು ಯಾರು?
3: ಅರ್ಥಶಾಸ್ತ್ರ ಬರೆದವ್ರು ಮೇಡಮ್ ಆಡಸ್ಮಿತ್.
0: ಅರ್ಥಶಾಸ್ತ್ರವನ್ನ ಬರೆದವರು ಚಾಣಕ್ಯ. ಅವರನ್ನ ಕೌಟಿಲ್ಯ ಅಂತ ಕೂಡ ನಾವು ಹೇಳ್ತೀವಿ. ಸರಿನಾ, ಇದು ಸರಿಯಾದ ಉತ್ತರ. ಅವರು ಚಂದ್ರಗುಪ್ತ ಮೌರ್ಯ ಮತ್ತೆ ಹೌದು ಹೌದು, ಅವರು ಚಂದ್ರಗುಪ್ತ ಮೌರ್ಯ ಪಾಟಲಿಪುತ್ರದ ನಂದವಂಶರನ್ನೆಲ್ಲ ಸೋಲ್ಸ್ಲಿಕ್ಕೆ ಒಂದು ಏನು ಚಂದ್ರಗುಪ್ತ ಮೌರ್ಯನ ಒಂದು ಸಲಹೆಗಾರರಾಗಿ ಇರ್ತಾರೆ. ನೀವು ಚೆನ್ನಾಗಿ ಉತ್ತರ ಹೇಳಿದ್ದೀರಾ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಯುವ ಕೇಳುಗರು ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಕರೆ ಮಾಡಿದ್ದೀರಾ, ಸುಮಾರು ಜನ ಸರಿ ಉತ್ತರಗಳನ್ನ ನೀಡಿದ್ದೀರಾ. ಮುಂದಿನ ದಿನಗಳಲ್ಲಿ ಮತ್ತೆ ಸಿಗೋಣ. ನಿಮ್ಮ ಸಾಮಾನ್ಯ ಜ್ಞಾನನ ಅಪ್ಡೇಟ್ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತಾ ಎಲ್ಲರಿಗೂ ಶುಭರಾತ್ರಿ.
3: ಥ್ಯಾಂಕ್ ಯು ಮೇಡಮ್.

ಕೇಳಿದರೆ ಇದುವರೆಗೂ ಯುವವಾಣಿಯಲ್ಲಿ ಯುವ ರಸಪ್ರಶ್ನೆ ನೇರ ಫೋನ್ ಇನ್ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಕೋಮಲ್ ಕೆಪಿ, ಕಾರ್ಯಕ್ರಮದ ಪ್ರಸಾರ ನಿರ್ವಹಣೆ ಸುಜಾತಾ ಎಫ್ ತಳವ. ಇದು ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.

ಆಕಾಶವಾಣಿ ಹಾಸನ ಎಫ್ಎಂ, ಸಮಯ 8:40. ಇನ್ನು ಮುಂದೆ ಕೇಳಿ ಗಜಲ್ಗಳು. ಗಜಲ್ಗಳಲ್ಲಿ ಆರಂಭಕ್ಕೆ ಕೇಳಿ ಜಗಜಿತ್ ಸಿಂಗ್ ಅವರು ಹಾಡಿರುವ ಫಿರಾಕ್ ಗೋರಖ್ಪುರಿಯವರ ರಚನೆ.

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: ಮದುಮಗಳು ಮದುವೆಯ ಸಮಯದಲ್ಲಿ ಅವಳು ತನ್ನ ಭಾವಿ ಸಂಗಾತಿಯಿಂದ, ಅವಳ ಹೆತ್ತವರಿಂದ, ಅವಳ ಸ್ನೇಹಿತರಿಂದ ಮತ್ತು ಸಂಬಂಧಿಕರಿಂದ ಮತ್ತು ಅವಳ ಜಗತ್ತೇ ಆಗಿರುವ ಪ್ರೀತಿಪಾತ್ರರಿಂದ ಏನೇನು ನಿರೀಕ್ಷಿಸುತ್ತಾಳೆ? ಅವರ ಪ್ರೀತಿ ಮತ್ತು ಆಶೀರ್ವಾದಗಳನ್ನು ಮೀರಿದ ಒಂದನ್ನು ಹೃದಯದಲ್ಲಿರಿಸಿದ್ದಾಳೆ. ಅದುವೇ ಶಾಶ್ವತವಾಗಿ ಬೆಳಗುವ ಭರವಸೆ. ಏಕೆಂದರೆ ಆ ಭರವಸೆಯನ್ನು ಅವಳು ತನ್ನ ಜೀವನದುದ್ದಕ್ಕೂ ಕಾಪಾಡಿಕೊಳ್ಳುತ್ತಾಳೆ. ವಧುವನ್ನು ಅಲಂಕರಿಸುವ ಸುಂದರವಾದ ಆಭರಣಗಳಂತೆ ಹೊಳೆಯುವ ಐಶ್ವರ್ಯ, ಅದುವೇ ಭರವಸೆ.
2: ಈ ಎಲ್ಲಾ ಭರವಸೆಗಳೊಂದಿಗೆ ನಮ್ಮದೊಂದು ಭರವಸೆ, ನಿಮ್ಮ ಮದುವೆಯನ್ನು ನಾವು ಅವಿಸ್ಮರಣೀಯ ಕ್ಷಣವನ್ನಾಗಿ ಮಾಡುತ್ತೇವೆ. ಜಿಆರ್ಟಿ ಬ್ರೈಡ್ಸ್ ಮದುಮಗಳ ಆಭರಣ ಸಂಗ್ರಹ. ಇದು ಪ್ರತಿಯೊಬ್ಬ ವಧುವು ಅಲಂಕರಿಸಬೇಕಾದ ಸಂಪತ್ತು. ಜಿಆರ್ಟಿ ಬ್ರೈಡ್ಸ್ ಫ್ರಮ್ ಜಿಆರ್ಟಿ ಜುವೆಲ್ಸ್. ಶುಭ ಆರಂಭಗಳ ಪ್ರಾರಂಭ.
3: ಗಜಲ್ಗಳಲ್ಲಿ ಇನ್ನು ಮುಂದೆ ಕೇಳಿ. ರಾಣಿ ಮಲ್ಲಿಕ್ ಅವರ ರಚನೆ, ಹಾಡಿದ್ದಾರೆ ಅನುರಾಧ ಪೌಡ್ವಾಲ್.

0: ಕೇಳಿದರೆ ಸಮಯ 9:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಹಾಸನ
2: ಚಲನಚಿತ್ರ ಧ್ವನಿವಾಹಿನಿ ಪಡುವಾರಹಳ್ಳಿ ಪಾಂಡವರು. ತಾರಾಗಣದಲ್ಲಿ ಅಂಬರೀಷ್, ರಾಮಕೃಷ್ಣ, ಧೀರೇಂದ್ರ ಗೋಪಾಲ್, ಜೈ ಜಗದೀಶ್, ಶ್ರೀಲಲಿತಾ, ಶಾಂತಲಾ, ಮಾಲಾ, ಆರತಿ, ಶುಭ, ಮುಸುರಿ ಕೃಷ್ಣಮೂರ್ತಿ ಹಾಗೂ ಇತರರು. ಕಥೆ ರಾವ್ ಬಹದ್ದೂರ್. ಸಂಭಾಷಣೆ ಯೋಗ ನರಸಿಂಹ ಮತ್ತು ಬಾಬು ಕೃಷ್ಣಮೂರ್ತಿ. ಸಂಗೀತ ವಿಜಯಭಾಸ್ಕರ್. ಚಿತ್ರಕಥೆ ಹಾಗೂ ನಿರ್ದೇಶನ ಪುಟ್ಟಣ್ಣ ಕಣಗಾಲ್. ಕೇಳಿ ಚಲನಚಿತ್ರ ಧ್ವನಿವಾಹಿನಿ ಪಡುವಾರಹಳ್ಳಿ ಪಾಂಡವರು.

0: லக்ஷ்மி, லக்ஷ்மி
1: அண்ணா
0: பாபா
1: பாண்ணா பா குத்த பாண்ணா.
0: குந்துகளக்கே கிந்துகளக்கே நங்க டைம் இல்ல. ಈ ಕಾಗದ ತಗೊಂಡು ಮೈಸೂರಿಗೆ ಹೋಗ ಕೇಳು ನಿನ್ನ ಮಗನಿಗೆ. ನಾನು ಅವ್ರಿಗೆಲ್ಲ ಹೇಳಿವ್ನಿ, ಖಂಡಿತವಾಗೂ ನೌಕರಿ ಕೊಟ್ಟೇ ಕೊಡ್ತಾರೆ. ಹೆಂಗೋ ತಾಯಿ ಮಗ ಪಟ್ನಾ ಸೇರ್ಕೊಂಡು ಸುಖವಾಗಿರೋರಂತೆ.
1: ಅಷ್ಟಾದ್ರೆ ಸಾಕಣ್ಣ, ನಿನ್ ಬೆನ್ನಲ್ಲಿ ಬಿದ್ದ ತಂಗಿ ಮನೆಗೆ ನೀನೇ ಬೆಳಕು ಕೊಟ್ಟಂಗ ಆಗ್ತಿದೆ.
0: ಈ ಹಳ್ಳಿಲಿ ಏನೈತೆ ಸುಡಗಾಡು, ನೆಟ್ಟಿಗೆ ನಿಂತ್ಕೊಳಕ್ ನೆಳ್ಳಿಲ್ಲ, ಒಟ್ಟಿಗಿಟ್ಟಿಲ್ಲ.
2: ಆ ಸ್ಥಿತಿಗೆ ನಮ್ಮ ತಂದವ್ರು ಯಾರು? ನೀನಲ್ವಾ? ಮೋಸಲ್ಲ, ಅಮ್ಮನ ಆಸ್ತಿ ನುಂಗಿ ನೀರ್ ಕುಡ್ದು ಈಗ ನರಿ ಹಾಗೆ ಬಂದಿದ್ಯಾ?
0: ನೋಡ್ದ್ಯಾ ನೋಡ್ದ್ಯಾ ನಿನ್ನ ಮಗನ ಮೆಡ್ಗಾರಿಕೆ.
2: ಸುಮ್ನೆ ನಮ್ಮ ನೀನು ನೌಕರಿ ಆಸೆ ಹಚ್ಚಿ ನಮ್ಮನ್ನ ಊರ ಬಿಟ್ಟು ಓಡಿಸ್ಬೇಕು ಅಂತಿದ್ಯಾ? ಬೇಕಾದಾಗ್ಲಿ ನಾವೀ ಊರ್ ಬಿಟ್ಟು ಹೋಗೋದಿಲ್ಲ.
0: ಲಕ್ಷ್ಮಿ ಇನ್ನೊಂದು ಊರು ಬೇಡ ಅಣ್ಣ, ನಂಗೆ ಹಂಗ್ ಕಷ್ಟ ಹಿಂಗ್ ಕಷ್ಟ, ಅದು ಕೊಡು ಇದು ಕೊಡು ಅಂತ ಇನ್ನು ಮುಂದೆ ನನ್ನ ಮನೆ ಬಾಗ್ಲೇ ಬರಬೇಡ.
2: ಏ ಮಾವ, ನಿನ್ನ ಮನೆ ಬಾಗ್ಲಿಗೆ ಯಾರು ಬರ್ತಾರೆ? ನಾವು ಉಪವಾಸ ಬಿಟ್ಟು ತತ್ರೋ ಸರಿ, ನಮ್ಮಮ್ಮ ನಾನು ನಿನ್ನ ಮನೆ ಬಾಗ್ಲಿಗೆ ಕಳ್ಸೋದಿಲ್ಲ. ನಡೆಯಮ್ಮ ನೀನು
3: ಏನೇ ಮಂಗ ಚೆನ್ನಾಗಿದ್ದೇನೆ?
4: ಇಲ್ಲ
3: ಇಲ್ಲ ಇಲ್ಲ, ಮಂಗಳ ಮಂಗಳ ಜ್ಞಾನ ಬರೀ.
4: ನಾನು ಕೇಳಿದ್ನಲ್ಲ ಪೌಡ್ರು ಸ್ನೋ ಎಲ್ಲ ತಂದಿದ್ಯಾ?
3: ಪೌಡ್ರು ಸ್ನೋ ನಿನ್ನ ಒಬ್ಳಿಗೆಲ್ಲ, ನಿನ್ ಗಂಡಂಗೆ ಸೇರ್ಸ್ಬಿಟ್ಟು ತಂದಿದ್ದೀನಿ. ತೂ ಅಂತಾಳೆ ಲೋ, ಗಂಡ ಅಂದ್ರೆ ತೂ ಅಂತಾಳೆ.
5: ಚೆನ್ನಾಗಿದ್ದೀನಪ್ಪ.
3: ಚೆನ್ನಾಗಿದ್ದೀನಮ್ಮ.
5: ಪರೀಕ್ಷೆ ಹೇಗ್ ಬರ್ದಿದ್ಯೋ?
3: ಪರವಾಗಿಲ್ಲಮ್ಮ, ಬರ್ದಿದ್ದೀನಿ.
5: ಪಾಸ್ ಆಗ್ತೀಯೇನೋ?
3: ಪಾಸು ಆಗ್ಬೋದು. ಏನಮ್ಮ ಆ ಮೂಲೆಗದ್ದೆ ಕುಯಿಲಾಯ್ತಾ? ಎಷ್ಟು ಕಣ್ಗಾಯ್ತಮ್ಮ ಭತ್ತ?
5: ಆಯ್ತು, ಒಂದ್ ಕಾಳು ಮನೆಗೆ ಬರ್ಲಿಲ್ಲ.
3: ಅಂದ್ರೆ
5: ಗೊತ್ತಿಲ್ವೇನಪ್ಪ ನಿಮ್ಮಪ್ಪನ ಚಟ, ಇಸ್ಬಿಟ್ಟಿನ ಸಾಲಕ್ಕೆ ಎಲ್ಲ ಸಾವುಕಾರ ಮನೆಗೆ ಅಳದ್ರು. ಶಂಕರ್ ಎಲ್ಲಾದ್ರೂ ಕಂಡಿದ್ಯೇನೋ ಕೇಳಿದ್ಯೇನೋ, ಇಸ್ಬಿಟ್ಟಿನ ಸಾಲಕ್ಕೆ ಭತ್ತ ಅಳಿಯೋದನ್ನ? ಹೆಂಡತಿ ಮಕ್ಕಳನ್ನ ಬೀದಿಲಿ ನಿಲ್ಸೋವರೆಗೂ ನಿಮ್ಮಪ್ಪ ಆ ಚಟ ಬಿಡೋದಿಲ್ಲಪ್ಪ, ಬಿಡೋದಿಲ್ಲ.
3: ಅಪ್ಪ
0: ಯಾವಾಗ ಬಂದ್ಲ ಊರಿಗೆ?
3: ಹೇಳಪ್ಪ ಮೇಲೆ ಈ ಹಾಳಾದಿ ಪೀಠಲೆ ಹಿಡಿಬೇಡ ಹಿಡಿಬೇಡ ಅಂತ ಎಷ್ಟು ಸಲ ಪಡ್ಕೊಂಡ್ರು ಕೇಳೋದಿಲ್ವಲ್ಲಪ್ಪ ನೀನು? ನಾಚಿ ಆಗಲ್ಲ ನಿನ್ ಜನ್ಮಕ್ಕೆ? ನಿನ್ ಆಸ್ತಿನೆಲ್ಲ ಇವ್ರ ಬಾಯಿಗೆ ಹಾಕೋವರೆಗೂ ಸಮಾಧಾನ ಇಲ್ವೇನಪ್ಪ ನಿನ್ಗೆ?
0: ಅಂಕ ಸಾವುಕಾರರಿಗೆ ಏನಾರ ಅಂದೆ ಎದ್ದು ಎದೆ ಓದ್ಬಿಡ್ತೀನಿ.
3: ನೀನೇನಾರ ತಿರ್ಗಾ ಇಸ್ಪೀಠಲೆ ಕೈಯಲ್ಲಿ ಹಿಡ್ದು ನಾ ನಿನ್ನೆದೆ ಓದ್ಬಿಡ್ತೀನಿ.
0: ಮಗನೇ
6: ಶಂಕ್ರ ಆಗ
0: ನೋಡಿ ಸಾವುಕಾರ್ರೆ, ಅವನ್ನ ನಾನು ಹುಡ್ಸುದು ಮಗ, ನನಗೆ ಎದೆ ಓದಿತೀನಿ ಅಂತನಲ್ಲ ಅವನು.
7: ಮೈಲಾರಿ, ಅವನಿಗೆ ನೀನ್ ಅಪ್ಪನೋ ಇಲ್ಲ ನಿನ್ಗೆ ಅವನ ಅಪ್ಪನೋ ನನ್ಗೆ ಅನುಮಾನ ಬಂದ್ಬಿಟ್ಟೈತೆ.
0: ಹುಡುಗ್ಬಿಟ್ಟೆ ಏನೋ ಅರ್ಧ ಗಂಟೆ ಬೇಜಾರು ಕಳ್ಕೊಳಕ್ ಬಂದು ಆಡ್ಕೊಂಡು ಹೋಗ್ತಾನೆ ಅತ್ತಪ್ಪ.
3: ಹೌದು ಹೌದು, ನೀವೆಲ್ಲ ಬೇಜಾರು ಕಳಕ್ ಆಡ್ತಿದ್ದೀರಿ, ನಮ್ಮಪ್ಪ ಆಸ್ತಿನೆಲ್ಲ ನುಣ್ಣಗ್ ಮಾಡ್ಕೊಳಕ್ ಆಡ್ತಿದ್ದಾರೆ. ಹೇಳಪ್ಪ ಮೇಲೆ
0: ಬಿಡ್ಲ, ನನ್ನ ಆಸ್ತಿ ಎಲ್ಲ ಸಾವುಕಾರಕ್ಕೆ ಸೇರ್ಬೇಕು, ಇಲ್ಲ ಸಾವುಕಾರ ಆಸ್ತಿ ಎಲ್ಲ ನಂಗ್ ಬರ್ಬೇಕು. ಅಲ್ಲಿ ಗಂಟ ಸಾವುಕಾರರ ಜೊತೆ ಈ ಆಟ ಆಡ್ತಾನೇ ಇರ್ತೀನಿ ಅಂತ ಪಣ ತೊಟ್ಟಿವನಿ ಕಣ್ಣ.
7: ಅತ್ತಪ್ಪ ಚಲಗಾರನ ಮಾತು, ಎಂಥ ದಿಲ್ ಕಚ್ಚಿನ ನಿನ್ನ ಮಗ. ಮುಗುದೋಗೋ ಸೊಗರು ಬಂದೈತೆ ಅಲ್ಲ ನಿಂಗೆ, ನೀನು ಮೈಲಾರಯ್ಯನ ಮಗ ಅಂತ ಸುಮ್ಕೆ ಬಿಟ್ಟಿವಿ.
3: ಬೇರೆ ಯಾರೇ ಆಗಿದ್ರು ನಾಲ್ಗೆ ಸೇಳಿಸ್ಕೊಡ್ತೈತೆ.
0: ಸಾವುಕಾರ್ರೆ ನನ್ನ ಮಗ ಅಂತ ಮಕ ನೋಡ್ಬೇಡಿ, ನಿಮಗೇನಾರ ಎದುರು ಬಿದ್ದ ಇವ್ ನನ್ನ ಮಗನೇ ಅಲ್ಲ.
3: ಸಾವುಕಾರ್ರೆ
7: ಏನ್ಲ ಬಂದ್ರಿ?
3: ನಮ್ಮ ಮಕ್ಕನ ಗತಿ ಏನು ಸಾವುಕಾರ್ರೆ?
7: ನನ್ನೇನ್ ಕೇಳ್ತಿರೋ?
3: ಹಂಗಂದ್ರೆ ಹೆಂಗೆ ಸಾವುಕಾರ್ರೆ? ಅವ್ನ ಹೊಟ್ಟೆಲಿರೋ ಕೂಸು ನಿಮ್ದಲ್ಲೂರ?
7: ಯಾವ ನನ್ನ ಮಗನು ಹಂಗ ಹೇಳಿತು? ಊರ್ ಮುಂದಾದೆ ಅಂದ್ಮೇಲೆ ಊರವರೆಲ್ಲ ತಿರುಗಾಡಿರ್ತಾರೆ, ಹಂಗೆ ನಾನು ತಿರುಗಾಡಿರ್ಬೋದು. ಆದಿಲ್ಲಿರೋ ಹೆಜ್ಜೆ ಗುರುತು ಪೂರಾ ನಿಮ್ಮದೇ ಅಂದ್ರೆ ಯಾರು ಒಪ್ತಾರ? ಏಡ ಕಂಡು ಬಾದಿತಾರೆ. ಹೋಗ್ರ ಹೋಗ್ರ ಸಾವುಕಾರ್ರೆ.
3: ಸುಡುಗಾಡು ಪ್ರಪಂಚದಲ್ಲಿ ನಮ್ಮಂತವ್ರು ಬದುಕಿರಬಾರ್ದಕ್ಕ.
8: ಕೆರೆಲೋ ಬಾವಿಲೋ ಬಿದ್ದು ಸತ್ತೋಗವ.
3: ಏ ಮಾಚ, ಕೆರೆಲೋ ಬಾವಿಲೋ ಯಾಕ್ರೋ ಬಿದ್ದು ಸಾಯ್ತೀರಿ? ಸಾಯೋದಾದ್ರೆ ಆ ಸಾವುಕಾರ ಮನೆ ಮುಂದೆ ನೇಣು ಹಾಕೊಂಡು ಸಾಯ್ರು.
8: ಯಾರಪ್ಪ ಅದು ನಮ್ಮೂರಲ್ಲಿ ಹೊಸ್ದಾಗ ಸಾಯ್ತಿ ನಿಂತಿರೋರು?
3: ಏ ರಾಮಣ್ಣ ಬಾಯಿಲಿ ಬಾ ಬಾ.
9: ಏನ ಶಂಕರ ಏನ ಇದೆಲ್ಲ?
3: ಇವರೆಲ್ಲ ಸಾಯಕ್ ಹೊರಟಿದ್ದಾರೆ.
9: ಓಹೋ,
2: ನೀವೆಲ್ಲ ಇನ್ನು ಬದುಕಿದ್ದೀರಿ ಅಂತ ತಿಳ್ಕೊಂಡಿದ್ದೀರಾ? ಉಳಿದಿರೋರೆಲ್ಲ ಉಸಿರಾಡ್ತಿರೋ ಹೆಣ್ಗಳು.
9: ರಾಮಣ್ಣ, ಸಾಹುಕಾರ ನಮ್ಮ ಅಕ್ಕನಿಗೆ
2: ಗೊತ್ತು ಕಣ, ಗೊತ್ತು. ನಮ್ಮ ತಾಯಿ ಅವನು ಒಡಹುಟ್ಟ ತಂಗಿ, ಅವಳಿಗೆ ದ್ರೋಹ ಬಗ್ದವನು ಇನ್ನು ಯಾರಿಗೆ ತಾನೇ ಬಿಡ್ತಾನೆ? ಸಾಯ್ತಾರಂತೆ ಸಾಯ್ತಾರೆ, ನಡೀರೋ.

0: ಕಳ್ಕೊಂಡ್ರೆ ನಿಮ್ ತೋಟದ ಮನೆ ಅಟ್ಟಕ್ಕೆ ಅಲಿಗೇಬೇಕು ಅಲಿಗೇಬೇಕು ಅಂತ ಇರ್ಲಿಲ್ವಾ? ಕಿಡಿಸ್ಬಿಡಿ ಮರನ, ಬೇಜಾ ನಳಿಗೆ ಆಯ್ತದೆ.
1: ಯಾವ ಸೀಮೆ ಮಾತಾಡ್ತೀಯ ಕಾಳಪ್ಪ ಮಾವ? ಮಠದ ಮುಂದೆ ಇರೋ ಮರವ ಯಾರಾದ್ರೂ ಕಡಿಸ್ತಾರ? ಬರೋರ್ಗೆ ಹೋಗೋರ್ಗೆ ನೆಳ್ಬೇಡವಾ?
0: ಗುಲಾಂ ಬಡ್ಡಿ ಮಗಳೇ, ಮಠಕ್ಕೂ ಮರಕ್ಕೂ ಏನು ಕನೆಕ್ಷನ್? ನಮ್ ಸಾವುಕಾರ ಮನೆಗಿಂತ ಈ ಮಠದ ಮುಂದೆ ಇರುವ ಮರ ಹೆಚ್ಚಾಗೋಯ್ತ ಅಲ್ಲಿಗೆ?
1: ಕಾಳಪ್ಪ, ನೀ ನನ್ನ ಸ್ನೇಹಿತ, ನಿನಗಿರೋ ನೀಯತ್ತು ಈ ಗುಲಾಂ ಪಟ್ಟಿ ಮಾಡಿಲ್ಲ. ಕಾಯ್ದ ನೀಲಕಂಠ ಜಂಬುಕೇಶ್ವರ, ಶಿವನೇ ಜಂಬುಕೇಶ್ವರ.
0: ಗುರುಗಳೇ ಸಣ್ಣು
2: ಹೇಗಿದ್ದೀರಾ?
0: ಎಲ್ಲ ತಮ್ಮ ಆಶೀರ್ವಾದ.
1: ಅಪ್ಪಣೆ ಕೊಡ್ತಿದ್ರಂತೆ, ಬಂದಿದ್ದೀವಿ.
2: ಹೌದು ಸಾವುಕಾರ, ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಾಗಿತ್ತು, ಅದಕ್ಕೆ ಕರೆಸಿದ್ವಿ. ತೊಂದರೆ ಆಯ್ತೇನು?
1: ಇವ ಶಿವ ಶಿವ ತೊಂದ್ರೆ, ನಮ್ಮ ಮಠಕ್ಕೆ ನಾವು ಬರಕ್ಕೆ ತೊಂದ್ರೆ. ಇವ ಶಿವ
2: ಸಾವುಕಾರ, ಈ ಹಳ್ಳಿಗೆ ನೀವೇ ದೊಡ್ಡವರು. ನ್ಯಾಯವಾಗಿ ಧರ್ಮವಾಗಿ ನಡೆದು ಇದರಿಗೆ ಮೇಲ್ಪಂಕ್ತಿ ಹಾಕೊಡ್ಬೇಕಾದವರು ನೀವು. ನೀವೇ ತಪ್ಪು ದಾರಿಯಲ್ಲಿ ನಡೆದ್ರೆ ಬೇರೆಯವರಿಗೆ ಏನು ಅಂತ ಹೇಳೋಕ್ಕಾಗತ್ತೆ?
0: ಬುದ್ಧಿವರ, ನೀವ್ ಆಡ್ತಾರೋ ಈ ಮಾತಕ್ಕೂ ನಮ್ ಸಾವುಕಾರನ್ ಕರ್ಸಿರೋದಕ್ಕೂ ಏನ್ ಕನಸು ಅನ್ನೋದೇ ಗೊತ್ತಾಯ್ತಾ ಇಲ್ವಲ್ಲ?
2: ಸುಂದರವ್ವ ಬಾ. ಸಾವುಕಾರ, ನಿಮಗೂ ಸುಂದರವನಿಗೂ ಇದ್ ಸಂಬಂಧ ನಮಗ್ ಗೊತ್ತಾಗಿದೆ. ನೀವ್ ಆಕೆಗ್ ಮಾತು ಕೊಟ್ಟಂತೆ ನಡೆಯೋದು ನಿಮ್ ಕರ್ತವ್ಯ, ಅದೇ ಧರ್ಮ.
1: ನೋಡಿದ್ಯಾ ಕಾಳಪ್ಪ, ಈ ಪುಂಡ್ರೆಲ್ಲ ಸೇರ್ಕೊಂಡು ನನ್ ವಿಚಾರದಲ್ಲಿ ಎಂತ ನಾಟಕ ಕಟ್ಟವ್ರೆ.
3: ನಾವು ಪುಂಡ್ರಲ್ಲ ಸಾವುಕಾರ್ರೆ, ಪುಂಡತನ ಮಾಡಿರೋರು ನೀವು. ನಿಮಗೆ ಹೇಳ್ಕೊಳ್ಳಿ ಅದನ್ನ.
1: ಏನ್ರು ಏನ್ರು ಬುದ್ಧಿಯವ್ರ ಎದುರಿಗೆ ನನ್ನ ಯಕಚಿತ್ತ ಲೋಪ ನನ್ ಮಗನ್ ಮಾಡ್ಬಿಟ್ರ ನೀವು? ಬುದ್ಧಿ ಈ ಹೆಣ್ಣಿಗೂ ನನಗೂ ನಿಮ್ಮ ಆಣೆ ನಿಮ್ ಬಾ ದಾಣೆ ಶಿವನಾಣೆ ಏನೇನು ಸಂಬಂಧ ಇಲ್ಲ. ಶಿವ ಶಿವ ಶಿವ.
0: ಹೌದು ಬುದ್ಧಿ, ಏನೇನು ಕನೆಕ್ಷನ್ ಇಲ್ಲ.
1: ಬುದ್ಧಿ ಈ ಭಿಕಾರಿ ನನ್ ಮಕ್ಳ ಮಾತು ಕೇಳಿ.
2: ಸಾವುಕಾರ, ಇದು ಪವಿತ್ರವಾದ ಸ್ಥಳ, ನಿಮ್ ನಾಲ್ಗೆಗೆ ಸ್ವಲ್ಪ ತಡೆ ಇರಲಿ. ನೋಡಿ, ನೀವು ಈ ಹೆಣ್ಮಗಳು ಕೊಟ್ಟ ಮಾತನ್ನ ಉಳಿಸ್ಕೊಳ್ಳಿ. ಆಗ್ಲೇನಪ್ಪ ನಿಮಗ್ ಶ್ರೇಯಸ್ಸು?
1: ನಮ್ ಸ್ವಂತ ದೇಶದಲ್ಲಿ ನೀವು ತಲೆ ಹಾಕದೇ ಇದ್ರೆ ನಿಮಗೂ ಶ್ರೇಯಸ್ಸು.
0: ನಿಮ್ಮನ್ನ ಈ ಗದ್ಗೆ ತಂದು ಕೂರಿಸಿದವರು ನಮ್ ಸಾವುಕಾರರು, ನಮ್ಮಂತ ಹತ್ತು ಜನ ಅನ್ನೋದನ್ನ ತಿಳ್ಕೊಂಡು ನಡೆದ್ರೆ
1: ನಿಮಗೂ ಗಟ್ಟಿ ಆಯಸ್ಸು. ಬಾ ಕಾಳಪ್ಪ.
3: ಇಬ್ರು ನಮ್ ಸಾವುಕಾರನ ಮೈ ಮುಟ್ಟಿದ್ರೆ ನನ್ನನ್ನು ಕರೀತಾನೆ. ಕರಿಯಾ, ಇವರಿಬ್ಬರನ್ನು ಒಡಿ ಅಂತಾನೆ. ನಾನವನನ್ನ ತಿಂದಿವನಿ ಆಗಕ್ಕಿಲ್ಲ, ಅನ್ನೋಕ್ಕಾಗಕ್ಕಿಲ್ಲ. ನಾನ್ ನಿಮ್ಮಿಬ್ಬರನ್ನು ಹೊಡೆದೇ ಹೊಡಿತೀನಿ. ಒಂದೇ ಏಟು ಫನ್ ಆಗ್ಬಿಡ್ತೀರ.
4: ಬ್ಯಾಡ್ರ ಬ್ಯಾಡ್ರ ಅಣ್ಣ ಮಾಚ, ಈ ಕೆಂಚಿನ ಕರ್ಕೊಂಡು ಹೋಗ್ಬಿಡಪ್ಪ. ಬ್ಯಾಡ್ರಪ್ಪ ಅವನ್ ಸವಾಸ ಬೇಡ. ಹೋಗೋ ಹೋಗೋ ಅಣ್ಣ ಹೋಗೋ.

0: ಸಾವುಕಾರ ನನ್ನ ಮದುವೆ ಮಾಡ್ಕೊಂತಾನೆ, ಸಾವುಕಾರ ಕಂಡ ನನ್ನ ಮದುವೆ ಮಾಡ್ಕೊಂತಾನೆ. ಅವ್ನು ನನ್ನ ಮೋಸ ಮಾಡಕ್ಕಿಲ್ಲ, ಅವ್ನು ನನ್ನ ಮೋಸ ಮಾಡಕ್ಕಿಲ್ಲ. ಸಾವುಕಾರ ನನ್ನ ಮದುವೆ ಮಾಡ್ಕೊಂತಾನೆ, ಕಂಡ ಮದುವೆ ಮಾಡ್ಕೊಂತಾನೆ. ನೀ ಸೀರೆ ತಗೊಂಬಂದ್ಬಿಡು, ನೀ ಒಡವೆ ಎಲ್ಲ ತಗೊಂಬಂದ್ಬಿಡಿ.
1: ರಾಮಣ್ಣ, ಕೊನೆಗೂ ಸಾವುಕಾರ ಸುಂದರಕ್ಕನ್ ಬಾಳನ್ನ ಬಲಿ ತಗೊಂಡೇ ಬಿಟ್ಟ.

0: ವಯಸ್ಸಿಗೆ ಬಂದಿರೋ ನನ್ನ ಮಗಳು ತಾವ ನಂಗ್ ಗೊತ್ತಿಲ್ದ ಚಕ್ಕಂದ ಆಡ್ತೀಯ?
1: ನಾನ್ ಮದ್ವೆ ಮಾಡ್ಕೊಳ್ಳೋ ಹೆಣ್ಣಂತಾವ ಮಾತಾಡ್ತಿದ್ರೆ ಜಪ್ಪ
0: ಮದ್ವೆನ ಏನದೆ ಓ ಚಲೋ ಬಾ. ತಾಳೆ ಹೂವಿನ ಬಣ್ಣಕ್ಕಿರೋ ನನ್ ಮಗಳನ್ನ ಬಾಳೆ ತರಗಿನ ಬಣ್ಣಕ್ಕಿರೋ ನಿನ್ನ ಮುಸಿಡಿಗೆ ಹೆಂಗ್ ಕೊಡ್ಲಿ
1: ಮಾವ? ತಾಳೆ ಹೂವು ಒಣಗದ ಮ್ಯಾಕಿ ಬಾಳೆ ತರಗಿನ ಬಣ್ಣಕ್ಕೆ ಬರ್ತದೆ.
0: ಏ ಸುಮ್ಕಿರು ನಿಂಗ್ ಗೊತ್ತಾಗಿಲ್ಲ. ಲೇ ಕರಿಯ, ನನ್ ಮಗಳನ್ನ ನೀನ್ ಮದುವೆ ಆಗ್ಬೇಕಾದ್ರೆ ಒಂದ್ ಸರತ್ತು.
1: ಏನದು?
0: ನನ್ ಮಗಳು ಕುತ್ತಿಗೆಗೆ ಒಂದ್ ಚಿನ್ನದ ಕಾಸಿನ ಸರ ಮಾರ್ಸ್ತಕ್ಕಂಬ ಆಮೇಕೆ ಮದುವೆ ಮಾತು.
1: ಇದ್ಯಾವ ಸೀಮೆ ಮಾತು? ಚಿನ್ನದ ಕಾಸಿನ ಸರ ನಾನೆಲ್ಲಿಂದ ತರ್ಲಿ? ಸಾವ್ಕಾರ್ರೆ
2: ಎಂದ ಕರಿಯ
1: ಏನು ಇಲ್ಲ. ನಾನು ನಾನು ನಾನು ಒಂದ್ ಹುಡುಗಿನ ಪ್ರೀತಿ ಮಾಡಿವ್ನಿ, ಅವಳನ್ನೇ ಲಗ್ನ ಆಗ್ಬೇಕು ಅಂತ ತೀರ್ಮಾನ ಮಾಡಿವ್ನಿ.
2: ಏ ಮಂಕ ನನ್ನ ಮಗನೇ, ನಂತ 20 ವರ್ಷ ಪಳಗಿದೆ.
1: ಅಷ್ಟು ತಿಳಿದಿಲ್ವಾ ನಿಂಗೆ?
3: ಹಂಗಂದ್ರೆ
2: ಏ
1: ಹುಡುಗಿರನ್ನ ತಿರುತಿ ಮಾಡ್ಬೇಕು, ಮದ್ವೆ ಆಗ್ಬಾರ್ದು.
2: ಈಗೇನಾಗ್ಬೇಕಾಗಿತ್ತು ನನ್ನಿಂದ?
1: ಏನು ಇಲ್ಲ, ಹುಡುಗಿ ಅಪ್ಪ ಅಂತಾನೆ ಹುಡುಗಿಗ್ ಒಂದ್ ಚಿನ್ನದ ಕಾಸನ್ ಸರ ಮಾಡ್ಸ ಹಾಕಿದ್ರೆ ಲಗ್ನ, ಇಲ್ದಿದ್ರೆ ನಿನ್ ಹೆಣ್ ಕೊಡಕ್ಕಿಲ್ಲ ಕಣೋ ಯಗ್ನ ಅಂದ್ಬಿಟ್ಟ.
3: ಸಾವ್ಕಾರ್ರೆ ಒಂದ್ ಚಿನ್ನದ ಕಾಸನ್ ಸರ ಮಾಡಿಸ್ಕೊಟ್ಬಿಟ್ಟು ನನ್ ಲಗ್ನ ಆಯ್ತು ಅನ್ನಿಸ್ಬಿಡಿ.
1: ನಾನು ನನ್ನ ಹೆಂಡ್ರು
3: ಸಾಯೋ ಗಂಟ ನಿಮ್ಮನೆಯಾಗೆ ಚಿತ್ತ ಮಾಡ್ಕೊಂಡಿದ್ಬಿಟ್ಟು.
1: ಚಿನ್ನದ ಕಾಸಿನ ಸರನೂ ಇಲ್ಲ, ಒಂದ್ ಕಿಲೋ ಕಾಸು ಇಲ್ಲ.
3: ಸಾವ್ಕಾರ್ರೆ ಸಾವರೆ ಕೆರೆ ತಿಮ್ಮಿನ ತ್ವಾಟದ ಮನೆ ಆಗಿಟ್ಕೊಂಡು 500 ರೂಪಾಯಿ ಕೊಟ್ರಿ. ರಾಮ್ಪುರದ ರಂಗಮ್ಮಂಗೆ ಒಂದೇ ರಾತ್ರಿಗೆ 1,000 ರೂಪಾಯಿ ಕೊಟ್ಟು ಕಳ್ಸಿದ್ರಿ. 20 ವರ್ಷದಿಂದ ನಿಮ್ತಾವೇ ಜೀತ ಮಾಡ್ಕೊಂಡಿರೋ ಈ ತಬ್ಲಿ ನನ್ನ ಮಗ
4: ಅವ್ರಿಗಿಂತ ಕಡೆನಾ?
1: ತಲೆ ಎಲ್ಲ ಮಾತಾಡ್ರೆ ಕೆಲಸ ನೋಡು. ಸಾವ್ಕಾರ್ರೆ ಚೆನ್ನಿನ ಮದ್ವೆ ಆಯ್ತೀನಿ ಅಂತ ಮಾತ್ ಕೊಟ್ಟಿವ್ನಿ, ನಂಬದೇನ್ನ ಕೈ ಬಿಡೋದು ಧರ್ಮವ ಸಾವ್ಕಾರ್ರೆ ನ್ಯಾಯವ ಸಾವ್ಕಾರ್ರೆ?
2: ನಿನ್ ಧರ್ಮ ನ್ಯಾಯ ಎಲ್ಲ ತಗೊಂಡೋಗಿ
1: ತಿಪ್ಪೆಗೇತಿ. ಸಾವ್ಕಾರ್ರೆ ನೀವೇನು ಸುಂದರಕ್ಕನ್ನ ಮಳ್ ಮಾಡಿ ಮಾತ್ ಕೊಟ್ಟು ಕೆಡಿಸಿ ನ್ಯಾಯ ಧರ್ಮನ ತಿಪ್ಪಿಗೆ ಸುಬಿಟ್ಟು
5: ನಾನಂಗ್ ಮಾಡಕ್ಕಾಯ್ಕಿಲ್ಲ, ನಾನಂಗ್ ಮಾಡಕ್ಕಾಯ್ಕಿಲ್ಲ.
3: ಸಾವ್ಕಾರ್ರೆ ನನಗ್ ಚಿನ್ನದ ಸರ ಬೇಕು, ನನಗ್ ಚಿನ್ನದ ಕಾಸಿನ ಸರ ಬೇಕು. ನನಗ್ ದುಡ್ಡು ಕೊಡಿ, ನನಗ್ ದುಡ್ಡು ಕೊಡಿ, ನನಗ್ ದುಡ್ಡು ಕೊಡಿ, ನನಗ್ ದುಡ್ಡು ಕೊಡಿ, ನನಗ್ ದುಡ್ಡು ಕೊಡಿ, ನನಗ್ ದುಡ್ಡು ಕೊಡಿ.
1: ನಮ್ಮ ಕರಾಮ್ ನನ್ನ ಮಗನೇ, ಸುಂದ್ರಿ ಸುದ್ದಿ ತೆಗೆದು ನನ್ನ ಸಂಗ ಅದೇನೋ ಸೇವಾರ್ಥಿ ನನ್ನ ಮಗನೇ, ನನ್ನ ಮಗನೇ ನಿಂಗೆ ನಾನು ನನ್ನ ಮಗ.

0: ਨਾਮ ਨਾਲ ਭਗਨੇ ਕਾਉ ਕਰ ਰਹੇ ಕೈಯಾ ಒಂದೇ ಎಟು ನೀವು ಉಳಿಯಕ್ಕಿಲ್ಲ ಅನ್ನ ಇಟ್ಟ ತಣಿ ಅಂತ ಸುಮ್ಕೆ ಹೋಯ್ತಾ ಇವ್ನಿ ಯಾರುದ್ರ ಹೋಗ್ಲಾಕೊಳವಾಡಿ ಕರ್ಕಂಬ
1: ಕೇಳ್ರಿ ಹಳ್ಳಿ ಹತ್ತು ಸಮಸ್ತರು ಕೇಳ್ರಿ ನಮ್ಮ ಸಾವುಕಾರ ಮನೆ ಜೀತದಾಳು ಕರಿಯ ಸಾವುಕಾರನ ಹೊಡೆದು ಹೋದು ಅವಮಾನ ಮಾಡವನೇ ಕರಿಯನ್ಗೆ ಈ ಹಳ್ಳಿಲಿ ಯಾವ

0: ಮಂಗಳಾ ಮಂಗಳಾ ಕೈ ಖಾಲಿ ನೀರ್ ತಗೊಂಬಾ, ಇವತ್ ಕರಿಯಾ ನಮ್ಮನೆಲ್ಲ ಊಟ ಮಾಡ್ತಾನೆ. ಅಮ್ಮಂಗ್ ಹೇಳು.
1: ಅಮ್ಮ ಅಮ್ಮ
0: ಅಪ್ಪ, ಇವತ್ತಿಂದ ಕರಿಯಾ ನಮ್ಮನೆಲ್ಲೇ ಇರ್ತಾನೆ, ನನ್ ಜೊತೆಲೇ ಇರ್ತಾನೆ.
2: ಏಯ್ ಮೊದ್ಲು ಅವನಿಲ್ಲಿ ಕಳಿಸ್ಲಾ, ಊಟ ಹಾಕ್ಸೋನಂತೆ ಊಟ.
0: ಅಪ್ಪ ನಾನ್ ಕಳ್ಸಾಕಿಲ್ಲ,
2: ಏನ್ ಕಳಿಸಿದ್ರು ನಾನ್ ಕಳಿಸ್ತೀನಿ. ಕಣ್ಣ ಏ ನಡೆ ಶಂಕ್ರ, ಸಾವುಕಾರರು ಇಲ್ಲೊಂದ್ ಗೆರೆ ಹಾಕ್ಬಿಟ್ಟು ದಾಟ್ ಕೂಡ್ದು ಅಂದ್ರೆ ಇಡೀ ಹಳ್ಳಿನ ದಾಟಾಕಿಲ್ಲ ಕಣ್ಣ.
0: ಸಾವುಕಾರರು ನಿಮ್ ಹೆಂಡ್ರು ಮಕ್ಕಳನ್ನೆಲ್ಲ ಬಿಟ್ಬಿಡು ಅಂತಾರೆ, ಬಿಟ್ಬಿಡ್ತೀರಾ?
2: ಬಿಟ್ಬಿಡೋದೇ ಅತ್ತಾಗೆ.
0: ಆ ನಿಮ್ ಸಾವುಕಾರ ಹೇಳಿದಕ್ಕೆಲ್ಲ ಹೂಗುಟ್ಟು ನಿನ್ನಂತ ಕುರಿಗಳೇ ಇರ್ತಾರ ಊರ್ ತುಂಬಾ ನೋಡ್ತಾ ಇರು. ನಿನ್ನ ಸಾವುಕಾರರಿಗೆ ಎದುರಾಗಿ ಇಡೀ ಹಳ್ಳಿನೇ ತಿರುಗಿ ಬೀಳ್ಬೇಕು, ಆಗ ಮಾಡ್ತೀನಿ ನಾನು. ನಡೆಯಕರಿಯ ನಿಲ್ಸು, ನಿಲ್ಸಿ ಗದ್ದೆಕೋ ಇದನ್ನ ನಿಲ್ಸಿ. ನೋಡ್ರೋ ಏನ್ ಮಾಡಿದಾನೆ ಆ ಸಾವುಕಾರ ನಿಮ್ ಕರಿಯನಿಗೆ. ನೋಡ್ರೋ ಇವತ್ತು ಕರಿಯನಿಗೆ ಹೊಡೆದ ಆ ಸಾವುಕಾರ ನಾಳೆ ನಿಮಗೂ ಹೊಡಿತಾನೆ. ಆಳುಗಳು ಅಂದ್ರೆ ಉಳಿತೋದ ಕಾಳುಗಳು ಅಂದ್ಕೊಂಡಿದ್ದಾನೆ ಅವನು. ಅವನು ಸಾವುಕಾರಕ್ಕೆ ದರ್ಪ ಮುರಿಬೇಕಾದ್ರೆ ನೀವ್ ಯಾರನ್ನ ಹತ್ರ ಕೆಲಸಕ್ಕೆ ಹೋಗ್ಬೇಡಿ. ನಮ್ಮ ಕರಿಯನಿಗೆ ಹೊಡೆದಿದ್ದು ತಪ್ಪು ಅಂತ ಒಪ್ಪುವವರೆಗೂ ನೀವ್ ಯಾರು ಅವನ ಮನೆಯಲ್ಲಿ ಅವನ ತೋಟದಲ್ಲಿ ಅವನ ಗದ್ದೆಯಲ್ಲಿ ಎಲ್ಲೂ ಕೆಲಸಕ್ಕೆ ಹೋಗ್ಬೇಡಿ. ಬೆವರು ಸುರಿಸಿ ದುಡಿಯೋರ್ ಬೆಲೆ ಏನೋ ಗೊತ್ತಾಗ್ಲಿ ಅವನಿಗೆ. ಬಂದ್ರೆ ಎಲ್ಲ ಈಚೆ ಯಾರು ಕೆಲಸ ಮಾಡ್ಬೇಡಿ. ಇದು ಒಂದು ಊರೇನಮ್ಮ, ಸ್ವತಂತ್ರವಾಗಿ ಬದುಕಬೇಕು ಅನ್ನೋರು ಯಾರು ಇರಬಾರ್ದು ಇಂಥ ಹಳ್ಳಿಲಿ. ಯಾರು ಇರಬಾರ್ದು, ಯಾರು ಇರಬಾರ್ದು. ಶಂಕ್ರಪ್ಪ ಶಂಕ್ರಪ್ಪ, ನೀ ನನ್ನಿಂದ ಊರ್ ಬಿಡ್ಬೇಡ. ಊರೆಲ್ಲ ಕೈ ಬಿಟ್ರು ಬಟ್ಟಕ್ ಹೋದ್ರೆ ಸ್ವಾಮಿಗಳು ನನ್ ಕೈ ಬಿಡಕ್ಕಿಲ್ಲ. ನಾನ್ ಹೆಂಗೋ ಮಟ್ಟ ಗೀತಾ ಮಾಡ್ಕೊಂಡು ಜೀವನ ಮಾಡ್ಬಿಡ್ತೀನಿ. ನನ್ನ ಸೇಂದ ಊರ್ ಬಿಡ್ಬೇಡ ಶಂಕ್ರಪ್ಪ. ಏಕರಿಯ ನಿನ್ ಸಲುವಾಗ ಅಲ್ಲ ಕಣ, ನಾನು ಊರ್ ಬಿಟ್ಟು ಹೋಗ್ತಾ ಇರೋದು. ಉಪ್ಪು ಹುಳಿ ಖಾರ ಸತ್ ಹೋಗ್ರಿ ಈ ಹಳ್ಳಿಲಿ, ನಮ್ಮ ಸರ್ ಇರಬಾರ್ದು.
2: ಹಂಗ ಹೋಗು ಹೋಗು. ನೋ ಶಂಕ್ರ, ಸಾವುಕಾರನ್ ದರ್ಪ ಮಾಡಿದ್ರಿ ಅಂತ ಹೇಳ್ದವನು ನೀನೆ. ಈಗ ಅವನು ಹೆದರ್ಕೊಂಡು ಹೇಳಿ ಆಗೋಗ್ತಿರೋನು ನೀನೆ. ಇದ್ ಸರಿಯೇನೋ?
0: ಆ ಜುಜುಬಿಗೆ ಯಾರು ಹೆದರ್ಕೊಂಡು ಹೋಗ್ತಿದ್ದಾರೆ? ಈ ಹೇಳಿ ಜನಗಳ ಜೊತೆ ಇದ್ರೆ ಎಲ್ಲಿ ನಾನು ಹೇಳಿ ಆಗ್ತೀನೋ ಅಂತ ಹೆದರ್ಕೊಂಡು ಹೋಗ್ತಾ
2: ಇದ್ದೀನಿ. ಶಂಕರಣ್ಣ ನಿನ್ನ ಅರ್ಜುನ್ ಅಂತ ಶೂರ ಅಂತ ತಿಳ್ಕೊಂಡಿದ್ವಿ, ಉತ್ತರ ಕುಮಾರ್ ಹೋದಂಗ ಹೋಗ್ತಾ ಇದೆಯಲ್ಲೋ.
0: ಹೋಗು ಹೋಗು.
3: ರಣ ಹದ್ದಿನ ಬಾಯಿಗೆ ಸಿಕ್ಕೊಂಡಿರೋ ನಮ್ಮನ್ನ ನೋಡ್ತಾ ನೋಡ್ತಾ ತಪ್ಪು ಹೋಗ್ತಾ ಇದ್ಯಾ ಶಂಕರಪ್ಪ? ಹೋಗು ಹೋಗು.
0: ಇಡೀ ಊರೇ ರಣ ಹದ್ದಿನ ಬಾಯಿ ಸಿಕ್ಕ ಹಾಕೊಂಡಿದೆ, ಅದಕ್ಕೆ ನಾನೇನ್ ಮಾಡ್ಲು? ನಾನೇನ್ ಮಾಡ್ಲಿ, ನಾನೇನು ಮಾಡೋಕ್ಕಾಗೋದಿಲ್ಲ.
1: ಎಲ್ಲಿಗೆ ಹೋಯ್ತಿದ್ಯಾ?
0: ಊರ್ ಬಿಟ್ಟು ಹೋಗ್ತಾ ಇದ್ದೀನಿ.
1: ಮತ್ ಬರಕಿಲ್ವಾ?
0: ಇಲ್ಲ, ನಾನ್ ಸತ್ರು ತಿರ್ಗಾಯಿ ಹಳ್ಳಿ ಕಾಲಿಡೋದಿಲ್ಲ.
1: ಈ ಸುಂದ್ರಿ ಹುಟ್ಟಿದ್ದು ಈ ಊರಲ್ಲೇ, ಸಾಯೋದು ಈ ಊರಲ್ಲೇ. ಶಂಕ್ರಪ್ಪ ನಾನ್ ಸತ್ತೋದ್ರೆ ನನ್ ಏನಾಣ ಒಳಕ್ ಬರಕಿಲ್ವಾ? ಹೋಗು ಹೋಗು. ಕಸ ತುಂಬಿದ ಮನೆ ಅಂತ ಕಡ್ಡಿ ಗೀರ್ ಹಾಕ್ಬಿಡು, ಕೆಸರಾದ ಕಾಲು ಅಂತ ಕತ್ತರಿಸ್ಬಿಟ್ಟು ಹಾಕ್ಬಿಡು. ಊರ್ ವಲ್ಸಾಗದೆ ಅಂತ ಊರ್ ಬಿಟ್ಟೆ ಓಡೋಗು.

0: ನಾವು ದುಡುಕಬಾರ್ದಾಗಿತ್ತು ಸಾವುಕಾರ್ರೆ. ಆ ಉಡುಬಡಿ ಮಕ್ಕಳನ್ನ ನಾವು ಎದುರಾಕಬಾರ್ದಾಗಿತ್ತು. ನೋಡಿ, ನಾ ಹಚ್ಚಿದ್ದವರು ಈಗ ಐದಾಗ್ಬಿಟ್ರು. ಐದು ಸೇರ್ಬಿಟ್ಟು ನಮ್ಮನ್ನ
1: ಮಗಲೇ ಇಡೀ ಹಳ್ಳಿನೇ ಹಿಂಗೆಡ್ಕೊಂಡಿವ್ನಿ. ಆಯ್ ಜನ ಪೊಂಗುಳಿ ನನ್ ಮಕ್ಳು, ನನಗೇನ್ ಮಾಡಂಗ ಅವರು.
0: ಅದಕ್ಕೆ ನಿಮ್ಗೊಂದೊಂದ್ಸಲ ಕೆಲಸ ಮಾಡಕ್ಕಿಲ್ಲ ಅನ್ನೋದು. ಇವತ್ತು ಐದು, ನಾಳೆ ಐವತ್ತು, ನಾಡ್ದು ಐನೂರು.
1: ಅದಕ್ಕೆ
0: ಅದಕ್ಕೆ ಅವ್ರನ್ನ ಉಪಾಯವಾಗಿ ನಮ್ ಕಡೆ ಎಳ್ಕೊಂಡ್ಬಿಡವ.
1: ಅದಕ್ಕೆ ಏನ್ ಮಾಡ್ಬೇಕು ಅಂತೀಯ?
0: ಅತ್ತ ಕಡೆ ಇರೋರನ್ನ ಇತ್ತ ಕಡೆ ಎಳ್ಕೋಬೇಕು ಅಂದ್ರೆ ನೀನ್ ಮಾಡ್ಬೇಕು. ಇವಾಗ ನೀವೆಲ್ಲ ಯಾರು? ನಮ್ ಸಾವುಕಾರ ಹತ್ರದ ಕನಕ್ ಸಣ್ಣವ್ರಲ್ವಾ? ಇವಾಗ ನೀನು ನಮ್ ಸಾವುಕಾರ ತಂಗಿ ಮಗ, ನಮ್ ಕರಿಯ. ಸಾವುಕಾರ ಮನೆಯಲ್ಲಿ 20 ವರ್ಷದಿಂದ ಮನೆ ಮಗನಂಗಿತ್ತ ಆಳ್ ಮಗ. ನಮ್ ಸಂಕ್ರು ನಮ್ ಮೈಲಾರಪ್ಪನವರು ಆಪ್ತ ಸ್ನೇಹಿತರು ಸಾವುಕಾರಿಗೆ ಅವ್ರ ಮಗ. ನಿಂಗೆ ರಾತ್ರಿ ಕುಳಿತ್ಕೊಂಡು ಇವ್ರ ಕನಕ್ಸ ನಿಂಗೆ, ಇವ್ರ ಕನಕ್ಸ ನಿಂಗೆ ಅಂತ ಬುಡಿಸಿ ಬುಡಿಸಿ ಬುಡಿಸಿ ಹೇಳ್ದೆ. ಸಾವುಕಾರ ಕಣ್ಣಾಗೆ ನೀರು ದಳ ದಳ ದಳ ಅಂತ ಶುರುವಾಯ್ತು.
2: ಕಳಪಾವ ಇನ್ನ ನಿಂತಿಲ್ವಾ?
0: ನಿನ್ ಹೇಳ್ಬು ಕರಿಯ, ಅದ್ ಏನ್ ತೋರ್ತೋ ಏನೋ. ಸಾವುಕಾರ ತಡ ಆರ್ಲೆದ್ದಿದ್ದೆ ಕೆಲ್ಸ, ಪಠಾರ ಕಬ್ಬಿಟ್ ಪೆಟ್ಟಿಗೆ ತೆಗ್ದಿದ್ದೆ. ಥಳಾರ ಅಂತ ನೋಟನ್ ಕೊಟ್ಟು ಕೈಗೆ. ಕಾಳಪ್ಪ ಹೋಗು, ಕರಿಯನ ಕೈಯಲ್ಲಿ 1000 ಕೊಡು, ಕಾಸಿನ ಸರ ಮಾಡಿಸ್ಲಿ. ಚೆನ್ನಿನ ಕೈ ಹಿಡೀಲಿ ತರದು ಬಿಟ್ರು.
2: ಹಂಗ ಸರಿ ಸರಿ ಸರಿ ಸರಿ.
3: ನೋಡಿದ್ರ ನೋಡಿದ್ರ ಈ ಪುಟ್ಟ ನನ್ನ ಮಕ್ಕಳು ಬದುಕಿ ತಂಗೆ ನನ್ನಲ್ಲಿ ಹಣ ಮಾಡಾಕ್ಬಿಟ್ರು. ಓ ಬಾಯ್ ಬಾಯ್ ಪಡ್ಕೊಂಡು ಹಳ್ಳಿ ತುಂಬಾ ಮೆರವಣಿಗೆ ಮಾಡ್ಬಿಟ್ರು.
2: ಕಾಳಪ್ಪ ಇದು ನಿನ್ನ ಅವಮಾನ ಅಲ್ಲ, ನನ್ನ ಅವಮಾನ, ನನ್ನ ಅವಮಾನ. ದೇವಾರ್ಸಿ ನನ್ನ ಮಕ್ಕಳ ನಾಗರಾಮನ ಒತ್ತಡ ಕೈ ಮಡಗಿದಿರಿ, ಉತ್ಸಾರಾಗಿರಿ. ಸಾವುಕಾರ್ರೆ ತೇನ್ಗೂಡಿ ಕಲ್ಪಿಸಿದಿರಿ, ನೀವು ಹುಷಾರಾಗಿರಿ.
4: ಸಾವುಕಾರ್ರೆ ನಮ್ಮ ಅಕ್ಕನ್ ಸಲೀಸ ಹುಚ್ಚಿ ಮಾಡ್ಬಿಟ್ರಿ, ನಮ್ಮನ್ ಉತ್ತರನ್ ಮಾಡಕ್ ಆಗಕ್ಕಿಲ್ಲ.
5: ಮವಾ ಬೆನ್ನಲ್ ಬಿದ್ದ ತಂಗಿ ಬಾಯಿ ಸುಲಭವಾಗಿ ಮಣ್ಣು ಹಾಕ್ಬಿಟ್ರಿ, ನಮ್ ಬಾಯಿಗೆ ಮಣ್ಣು ಹಾಕಕ್ಕಾಗಲ್ಲ.
4: ಸಾವುಕಾರ್ರೆ
5: ದುಡ್ಡಿಗೆ ನಾವು ಗುಲಾಮರಲ್ಲ, ವ್ಯಕ್ತಿ ಮಾಡಿ ಕಲಿ.
6: ಸಾವುಕಾರ್ರೆ ಸಾವುಕಾರ್ರೆ ದುಡ್ಡು ದುಡ್ಡು ಆಯ್ಕಳಿ ಆಯ್ಕಳಿ.

0: ಏನ್ ಕಾಳಪ್ಪ ಮಾವ, ಬೆಳಗ್ಗೆ ಹೊರಡ್ಬೇಕಾದ ಉತ್ಸವ, ಮಧ್ಯಾಹ್ನ ಆಯ್ತು ಇನ್ನೂ ಹೊರಟಿಲ್ಲ.
1: ಏನಿದ್ರ ಅರ್ಥ? ಏನಿದ್ರ ಅರ್ಥ ಅಂದ್ರೆ ಸಾವುಕಾರರು ಬರಬೇಕು, ಮಂಗಳಾರತಿ ಎತ್ತಬೇಕು, ಉತ್ಸವ ಹೊಂದಿಸ್ಬೇಕು. ಬಾಕಿ ಜನ ಎಲ್ಲ ಭಕ್ತಿಯಿಂದ ಸುಮ್ಮನೆ ನಿಂತವ್ರೆ ನಿಂದೇಲ್ಲ ಕೋಡು.
0: ಕಾಳಪ್ಪಾವ, ಜನ ಭಕ್ತಿಯಿಂದ ಸುಮ್ಮನೆ ನಿಂತಿಲ್ಲ, ನಿಮ್ಮನ್ ಕೇಳೋ ಶಕ್ತಿ ಇಲ್ಲದೆ ಬಾಯಿ ಮುಚ್ಕೊಂಡು ನಿಂತಿದ್ದಾರೆ.
2: ಎಷ್ಟೊತ್ತು ಅಂತ ಜನ ಎಲ್ಲ ಬಿಸಿಲು ಕಾಯೋದು, ಮಕ್ಳು ಮನೆ ಹಸ್ಕೊಂಡಿರೋದು?
0: ಎವ್ರಿಗಿಂತ ದೊಡ್ಡವನು ನಿಮ್ ಸಾವುಕಾರ.
3: ಒತ್ತಿಗೆ ಸರಿಯಾಗಿ ಬರ್ಬೇಕು, ಉತ್ಸವ ಹೊಂಡಿಸ್ಬೇಕು.
2: ಬಾಯಿ ಮುಚ್ಚಿರ್ಲ, ಸಾವುಕಾರರು ಮನೆಯಾಗಿಲ್ಲ, ಅವ್ರ ಅರ್ಜೆಂಟ್ ಕೆಲಸ ಎಲ್ಗ ಹೋಗೋರು ಏನು? ಬರೋ ಗಂಟ ಸುಮ್ಕೆ ನಿಂತಿರಿ, ಇಲ್ದಿರು ಹೊಂಟೋಗಿ. ಸಾವುಕಾರರು ಬರೋ ಗಂಟ ಉತ್ಸವ ಬಂಡಂಗಿಲ್ಲ.
0: ಸಾವುಕಾರ ತೋಟದ ಮನೆಯಾಗೆ ನಂಜಾಸಾನಿ ಇಲ್ಲ, ನಂಜಾಸಾನಿ ಅವ್ರ ಜೊತೆ ಸರ್ಸಾರ್ಥ ಕುಂತವನೆ. ಅವನ್ ಬರ ಗಂಟ ನೀವೆಲ್ಲ ಬಿಸ್ತಲ್ಲಿಂಗ ಒಣಗ್ತಾ ನಿಂತಿರ್ತೀರ, ಇಲ್ಲ ಉತ್ಸವ ಹೊಂಡಿರ್ತೀರ?
4: ನಡೀರೋ, ನಾನು ಉತ್ಸವ ಹೊಡ್ತೋಣ.

0: ಮತ್ತೆ ಜಾಗಕ್ಕೆ ತಗೊಂಡೋಗ್ ಮಡಿಗೆ ಅಮೃತ್ಸವನ. ನಾವು ಹೂವನ್ನಾಗಂಟ ಅಮ್ಮ ಒಂಡಂಗಿಲ್ಲ.
1: ಅಮ್ಮ ನಿನ್ನ ಮನೆ ಆಳಲ್ಲ, ನನ್ನ ನಿನ್ನ ಸೃಷ್ಟಿ ಮಾಡಿರೋ ತಾಯಿ ಅವಳು.
0: ಮೈಲಾರಪ್ಪ ಸಾಕೇನ್ರು ಸಾಕೇನ್ರು, ನನ್ಗೆ ಅವಮಾನ. ಇನ್ನು ಯಾರು ನೋಡ್ತಾ ಇದೀರಿ? ಹೋರ ತಿಮ್ಮ ಚಚ್ಚಿರೋ ಏನನ್ ಮಕ್ಕಳನ್ನ.

0: ಸಾವುಕಾರ್ರೆ, ಹುಡುಗರೇನು ದುಡುಕ್ಬಿಟ್ಟಿದ್ದಾರೆ, ಇವ್ರನ್ನ ಪೊಲೀಸು ಕೋರ್ಟು ಅಂತ ಎಳಿಬೇಡಿ, ನಮ್ ನಮ್ಮಲ್ಲೇ ತೀರ್ಮಾನ ಮಾಡ್ಕೊಳ್ಳೋಣ.
1: ತೀರ್ಮಾನ ನಮ್ ನಮ್ಮಲ್ಲೇ ತೀರ್ಮಾನ ಕೋರ್ಟಲ್ಲೇ ಆಗ್ಬೇಕು. ಈ ನನ್ನ ಮಕ್ಕಳು ಜೈಲು ಕಂಬಿ ಎಣಿಸಬೇಕು. ಅಮ್ಮಕ್ಕೆ ಕಂಟಕ ತಂದು ಮರುಬಿಟ್ರು.
2: ಅಯ್ಯೋ, ಯಾರು ಒಡವೇನೆ ತಂದ್ಬಿಟ್ರಲ್ಲ ಗುರುಗಳೆ,
1: ಯಾಕೆ ಹಿಂಗ್ ಮಾಡ್ತಿರೋ ಅಂತ ಕೇಳಿದ್ರೆ ಸಿಕ್ಕಿದ್ದವ್ರನ್ನೇ ಒಡಗ್ಬಿಟ್ರು.
3: ಇಂಥವ್ರು ಸುಮ್ನೆ ಬಿಟ್ಬಿಟ್ರೆ ನಾಳೆ ಊರ್ ದೂರ ಎಕ್ಕಿದ್ರೆ
1: ಎಳ್ಕೊಂಡಾಗೆ ಎಳ್ಕೊಂಡಾಗೆ ತಪ್ಪಿದ್ದಾರೆ.
4: ಹಲೋ ಕಾಳಪ್ಪ, ಆ ಪರದೇಶಿ ಪಾಂಡವರಿಗೆ ಜುಜುಬಿ ಬರೇ 3 ತಿಂಗಳು ಸಜಾ ಹಾಕವ್ರಲ್ಲ, ಒಂದು 3 ವರ್ಷ ಹಾಕಂಗಿ ನೀ ಏನಾರ ಮಾಡಬಾರ್ದಾಗಿತ್ತ.
2: ಎಲ್ಲ ನಿಮ್ಮತ್ತ ಸಹಕಾರಿ ಹಳ್ಳಿನ ಉದ್ಧಾರ ಮಾಡೋರು, ಬಡವರನ್ನ ಕಾಪಾಡೋರು, ದೇಶನ ಮುಂದಕ್ಕೆ ತರೋರು, ನೀವು ಅಂದ್ರೆ ಊರು, ಊರು ಅಂದ್ರೆ ನೀವು, ಹಿಂಗೈತೆ ಕನೆಕ್ಷನ್ ಅಂತ ನಾನು ಅವ್ರಿಗೆ ಎಷ್ಟು ಹೇಳಿದ್ರು ಅವ್ರ ತಲೆಗೆ ಹತ್ತಲಿಲ್ಲ.
1: ಅಪ್ಪಾಜಿ, ಅಪ್ಪ
5: ಇದೇನ್ಲ ಮಗ, ದಿಢೀರ್ ಬಂದ್ಬಿಟ್ಟೆ.
1: ದಿಢೀರ್ ಬರ್ತೀನಿ, ದಿಢೀರ್
6: ಬರ್ತೀನಿ. ಅದೇನ್ ಗಾಡಿ ಸಿಮಿಲೋ
7: ನಮಸ್ತೆ.
1: ಸಾರಿ ಕಣ ಮಗ, ಇವ್ರು ಯಾರು, ಯಾಕೆ ಬಂದವರೇ?
6: ಅಪ್ಪಾಜಿ, ಇವ್ರ ಹೆಸರು ಮೈನಾ ಚೌಧರಿ ಅಂತ. ಇವ್ರ ತಂದೆ ಡೆಲ್ಲಿಗೆ ದೊಡ್ಡ ಮನುಷ್ಯರು.
8: ಓ, ಈ ಊರಿಗೆ ನಮ್ ಸಾವುಕಾರ ಇದ್ದಂಗೆ.
1: ಅಥರಿ ಕಣ್ ಮಗ, ಈ ದಿಲ್ಲಿನ ಇಲ್ಲಿಗೆ ಯಾಕೆ ಕರ್ಕೊಂಡ್ ಬಂದೆ?
6: ನಾವಿಬ್ರು ಒಂದು ದೊಡ್ಡ ಪ್ಲಾನ್ ಹಾಕೊಂಡ್ ಬಂದಿದೀವಿ. ಅಪ್ಪಾಜಿ, ನಮ್ ದೇಶದಲ್ಲಿ ಚಿಕ್ಕ ಚಿಕ್ಕ ಹಳ್ಳಿಗಳಲ್ಲೂ ಸಹ ದೊಡ್ಡ ದೊಡ್ಡ ಫ್ಯಾಕ್ಟರಿಗಳನ್ನು ಮಾಡಬೇಕು ಅಂತ ಸರ್ಕಾರದವರು ಕೋಟಿ ಕೋಟಿ ರೂಪಾಯಿಗಳನ್ನು ಕೊಡೋಕೆ ತಯಾರಾಗಿದ್ದಾರೆ.
9: ಸಾವುಕಾರ್ಜಿ, ಆಪ್ಕೆ ಗಾಂವ್ ಮೇ ಫ್ಯಾಕ್ಟರಿ ಖೋಲ್ನೆ ಕೆ ಲಿಯೇ ಮೇರೆ ಪಿತಾಜಿ ಹೈ ನಾ ಸರ್ಕಾರ ಸೇ 20 ಲಾಖ ರೂಪಾಯಿ ದಿಲ್ವಾತೆ ಹೈ.
6: ಅಪ್ಪಾಜಿ, ಇವ್ರ ತಂದೆಯವರು ನಮ್ಮ ಹಳ್ಳಿಲಿ ಫ್ಯಾಕ್ಟರಿ ಓಪನ್ ಮಾಡೋದಕ್ಕೆ ಸರ್ಕಾರದಿಂದ 20 ಲಕ್ಷ ರೂಪಾಯಿ ಕೊಡಿಸೋಕೆ ತಯಾರಾಗಿದ್ದಾರೆ.
2: 20 ಲಕ್ಷ?
1: ಹಂಗಾರು ಮಾಡ್ಬಿಡಿ.
6: ಆದ್ರೆ ಅಪ್ಪಾಜಿ, ಅದಕ್ಕೆ ಮುಂಚೆ ನಾವು 2 ಲಕ್ಷ ರೂಪಾಯಿ ಇವ್ರ ತಂದೆಯವರಿಗೆ ಒಯ್ದು ಕೊಟ್ರೆ ಅವರು ಸರ್ಕಾರಕ್ಕೆ ಕಟ್ಟಿ 20 ಲಕ್ಷ ರೂಪಾಯಿ ನಮ್ಗೆ ಮಂಜೂರು ಮಾಡಿಸ್ಕೊಡ್ತಾರೆ.
1: ನಂತಾವೆಲ್ಲಾಯ್ತು 2 ಲಕ್ಷ
6: ಹಿಂಜೆಪಿಂದ ಕೊಡಬೇಡ ಅಪ್ಪಾಜಿ. ಸುತ್ತಮುತ್ತ ಇರೋ ಹಳ್ಳಿಯವ್ರನ್ನ ನಮಗೆ ಪರಿಚಯ ಮಾಡಿಸ್ಕೊಟ್ಬಿಟ್ರೆ ಸಾಕು. ಕರೆಕ್ಟ್ ಕರೆಕ್ಟ್,
1: ಆಗ್ಲಿ, ಹಂಗೆ ಮಾಡ್ಬಿಡವ.
6: ಮೈನಾ ಮೈನಾ ಡ್ಯಾಡಿ ಹ್ಯಾಸ್ ಅಗ್ರೀಡ್, ಯು ವಿಲ್ ಹೆಲ್ಪ್ ಅಸ್.
2: ಅಚ್ಚಾ, ಶುಕ್ರಿಯಾ, ಬಹಳ ಬಹಳ ಶುಕ್ರಿಯಾ. ಏ, ಶುಕ್ರವಾರ ಶುರು ಮಾಡ್ಕೊಳ್ಳವ ಅಂತಾರ?
9: ಶುಕ್ರಿಯಾ. ಈ 2 ಲಾಖ ರೂಪಾಯಿ ಜಮಾ ಕರ್ನೆ ಮೇ ಆಪ್ ಲೋಗೋ ನೇ ಹಮಾರಿ ಬಹುತ್ ಮದದ್ ಕಿ, ಇಸ್ಕೆ ಲಿಯೇ ಬಹುತ್ ಬಹುತ್ ಶುಕ್ರಿಯಾ. ಆಪ್ ಜೈಸೆ ಇತ್ನೆ ಅಚ್ಛೆ ಲೋಗೋಂ ಕೋ ಮೇನೆ ಅಭಿ ತಕ್ ಕಿಸಿ ಗಾಂವ್ ಮೇ ನಹೀ ದೇಖಿ.
6: ನಿಮ್ಮಂತ ಒಳ್ಳೆ ಜನರನ್ನ ಇವರು ಇದುವರೆಗೂ ಯಾವ ಹಳ್ಳಿನೂ ನೋಡಿಲ್ಲ ಅಂತಾರೆ.

0: ನೀನ್ ನಮ್ ಸಾಹುಕಾರ ಮಗ ಮರಿ ಅಲ್ವೇನು?
1: ನಿನಗೆ ಯಾವಾಗ ಮದುವೆ ಆಯ್ತು ಅಲ್ವೋ? ಇವ್ರು ನನ್ನ ಸ್ನೇಹಿತರು, ಡೆಲ್ಲಿಯವರು. ಏಯ್, ನಿಮ್ಮಪ್ಪ ಹೆಂಗವನು?
2: ಚೆನ್ನಾಗೇ ಇರ್ತಾನೆ. ಅವನ್ಗೇನು ರೋಗ
1: ನೋಡ್ರಯ್ಯ? ಕಾರಿನ ಚಕ್ರಕ್ಕೆ ಹೆಸರಲ್ಲಿ ಹುಟ್ಕೊಂಡ್ಬಿಟ್ಟಿದೆ. ಸ್ವಲ್ಪ ತಳ್ಳಿ ಉಪಕಾರ ಮಾಡ್ತೀರಾ?
3: ಅವ್ವ, ಸಾವುಕಾರನ್ಗೆ ಆಗ್ಲಿ ಸಾವುಕಾರನ್ ವಂಶಕ್ಕೆ ಆಗ್ಲಿ ಏನೇನು ಉಪಕಾರ ಮಾಡಬಾರ್ದು ಅಂತ ನಾವೆಲ್ಲ ತೀರ್ಮಾನ ಮಾಡ್ಬಿಟ್ಟಿದೀವಪ್ಪ. ಬನ್ರಲ್ಲ
4: ಕರಿಯ, ಅವ್ರ ಅಪ್ಪ ಏನೋ ನೀಚ ಬಡ್ಡೆ ಮಗ ಅಂತಂದ್ರೆ ನಾವು ಹಾಗೆ ಆಗಕ್ಕಾಗುತ್ತೇನೋ? ನಡ್ರವ್ ನಡೀರ ನಡಿಯಮ್ಮ.

0: ಏನು ಪೆಟ್ಟಿಗೆ ಬಿಟ್ಬಿಟ್ಟಂತಾಗವ್ರೆ ಗಾಡಿ ನಿಲ್ಸ.
1: ಅವ್ರ ಅಪ್ಪನ ಹತ್ರ ಕೊಟ್ರ ಆಯ್ತು ಬಾರಲ್ಲ.
0: ಹಣದ ಪೆಟ್ಟಿಗೆನ ಅಲ್ಲೇ ಮರ್ತು ಬಂದ್ಬಿಟ್ಟು.
2: ಅಪ್ಪಾಜಿ ಅಪ್ಪಾಜಿ ಅಪ್ಪಾಜಿ
3: ಏನ್ ಮಗ ವಾಪಸ್ ಬಂದ್ಬಿಟ್ರಿ?
0: ಮೊದ್ಲು ಐದ್ ಜನ ಕಾರ್ ನುಡಿಸಿ.
3: ಯಾವ ಐದ್ ಜನ?
0: ಅದೇ ನೀವು ಜೈಲಿ ಕಳಿಸಿದ್ರಲ್ಲ
4: ಅವ್ರು. ಅವ್ರು ಬಂದ್ಬಿಟ್ರ ಆಗ್ಲೇ ಬೋರ್ಡ್ ಕ್ಲೀನ್ ಹಾಕುವಂತ.
3: ಅವ್ರು ಏನ್ ಮಾಡಿದ್ರು?
0: ದಾರಿಯಲ್ಲಿ ಸಿಕ್ಕಿ ಹಣ ಪೆಟ್ಟಿಗೆ ಹೊಡ್ಕೊಂಡು ಹೋಗ್ಬಿಟ್ಟಿದ್ದಾರೆ.
5: ಕದ್ದಿರೋ ಹಣ ವಾಪಸ್ ತಂದ್ಕೊಡೋವರೆಗೂ ಹಳ್ಳಿಲಿ ಈ ಐದು ಜನಕ್ಕೆ ಯಾರು ಅನ್ನ ನೀರು ಹಾಕೂಡ್ದು ಕೂಲಿ ಕಂಬಳಕ್ಕೆ ಕರಿಬಾರ್ದು ಅಂತ ಹಾಕಿ ಬಯಸ್ಕಾರಣ.

0: ನನ್ನ ಮಾನ ಕಳೆದ ನನ್ನ ಮಕ್ಕಳನ್ನು ಮಾತ್ರ ಉಳಿಸಕ್ಕಿಲ್ಲ.
1: ಅವರು ಊರಾಚೆ ಕೆಂಚಿನ ಹೊಲದಾಗಿ ಚೋಪಡಿ ಹಾಕೊಂಡವರೇ. ಮಲಗಿ ದೊತ್ ನೋಡಿ ಜೀವ ಸಹಿತ ಸುರಿಸ್ಬಿಡ್ತೀನಿ.
2: ಸುರಿಸ್ಬಿಡಿ, ಬೆಂಕಿ ತಾವು ಎಚ್ಚರವಾಯ್ತದೆ. ಹೇಳಿ ಕೇಳಿ ಸಣ್ಣ ಗುಡಿಸ್ತು ನಡೆದು ಹೊರಾಕ್ ಬಂದು ಬಿಡ್ತಾನೆ. ಅನೇಕ ನಿಮಗೆ ಅಡ್ಕಾಯಿಸ್ಕಂತದೆ ಬಗ್ನಿ ಭೂತ. ಇದಕ್ಕೆ ನಿಮ್ಗೆ ಒಂದೊಂದ್ಸಲ ಇಲ್ಲ ಅನ್ನೋದು ಅದು ಹಂಗಲ್ಲ. ಈಗ ಇಸ್ಕಂತಂತಾವು ಮಸ್ತಾಗ ಟೀಮ್ ಐತೆ, ಅದನ್ನ ತಂದು ಬಿಟ್ಟು ಇರಲಿ ಬಿಡಿ. ಆ ಕೆಲಸ ನಾನು ಮಾಡ್ತೀನಿ. ನಿಮ್ಮನ ಬೇರೆ ನನ್ನ ಬೇರೆನಾ? ತೆಗೆದು ಬಿಡಬೇಕು ಅಂತಂದ್ರೆ ತೆಗೆದೇ ಬಿಡೋದೇ. ಎವಿಡೆನ್ಸ್ ಸಿಗದಂಗ್ ಕೆಲಸ ಮುಗಿಸ್ಬಿಡ್ತೀನಿ ನಡ್ರಿ.
3: ವಯಸ್ಸು ಆಯ್ತು ನನ್ನ ಸರ್ದಾರ ನಮ್ಮೂರ ಹಮ್ಮೀರ. ಹೇ ಮಾಚ, ಉಂಡ ತಕ್ಷಣ ಬಿದ್ಕೊಂಡ್ಬಿಡ್ತಾನೆ ರಮಣ.
4: ಎಲ್ಲ ಕ್ಯಾಂಪ್ ಅಪ್ಪಿತ್ತಂತಿದ್ದವರೇ

0: ಸಾವುಕಾರ್ರೆ, ಅವರು ಇಲ್ಲಸಲ್ಲದ ಅಪವಾದ ಹೊರಿಸಿ ಜೈಲಿಗೆ ಕಳಿಸಿದ್ರಿ. ಜೈಲು ಅನುಭವಿಸಿ ಬಂದ ಮೇಲೆ ಬಹಿಷ್ಕಾರ ಹಾಕ್ಸಿದ್ರಿ. ಈಗ ಮಲಗಿದ ಹೊತ್ತಿನಲ್ಲಿ ಮನೆಗೆ ಬೆಂಕಿ ಇಡಿಸಿ ನರಮೇಧ ಮಾಡಿದ್ರಿ. ಯಾಕೆ ಯಾಕೆ? ಅವ್ರು ನಿಮ್ಮ ದಬ್ಬಾಳಿಕೆಯನ್ನ ಪ್ರತಿಭಟಿಸಿದ್ರು, ನಿಮ್ಮ ಸರ್ವಾಧಿಕಾರನ ಕೊಚ್ಚಿ ಹಾಕಬೇಕು ಅಂತ ಪ್ರಯತ್ನಿಸಿದ್ರು. ಅದೇ ಅಲ್ವೇ ಅವರ ಅಪರಾಧ.
1: ಸ್ವಾಮಿಗಳೇ, ನನ್ನ ಹಾದಿಗೆ ನೀವು ಮುಳ್ಳಾದ್ರೆ ಮಠ ಪೀಠ ಎಲ್ಲ ಕಸ್ಕೊಂಡು ಆಟ ಕಟ್ಟಬೇಕಾಯ್ತದೆ.
0: ಸಾವುಕಾರ್ರೆ, ಪೀಠಕ್ಕೆ ಆಸೆ ಪಟ್ಟು ಅನ್ಯಾಯನ ಸಹಿಸಿಕೊಂಡಿರೋದಕ್ಕಲ್ಲ ಗುರುಪಟ್ಟ, ಅಧರ್ಮನ ಧೈರ್ಯವಾಗಿ ಎದುರಿಸುವುದೆ ಆದ್ರ ಸಂಕಲ್ಪ.
1: ಕಾಳಪ್ಪ, ಭಾರಿ ಧೈರ್ಯ ಮಾಡಿ ಇಲ್ಲಿಗೆ ದಯ ಮಾಡ್ತಾವ್ರೆ ಸ್ವಾಮಿಗಳು.
0: ಗೊತ್ತಿದೆ ಸಾವುಕಾರ್ರೆ, ಈ ಹಳ್ಳಿ ಜನದ ಕುಟ್ಟಿಗೆಗೆ ಹೆದರಿಕೆ ಅನ್ನೋ ಹಗ್ಗ ಬಿಗಿದು ಸತ್ಯದ ಧ್ವನಿನೇ ಅಡಗಿಸಿಟ್ಟಿದ್ದೀರಿ. ಆ ದಬ್ಬಾಳಿಕೆ ಹಗ್ಗನ ಕತ್ತರಿಸೋ ಶಕ್ತಿ ಇರೋದು ಧರ್ಮ ಒಂದಕ್ಕೆ, ಧರ್ಮ ಒಂದಕ್ಕೆ. ಆ ಧರ್ಮದ ತೇಜಸ್ನಲ್ಲಿ ನಿಮ್ಮಂಥ ದುಷ್ಟರೆಲ್ಲ ಧ್ವಂಸವಾಗಿ ಹೋಗ್ತೀರಾ, ಧ್ವಂಸವಾಗಿ ಹೋಗ್ತೀರಾ.
1: ಈಗ ಧರ್ಮ ಎಲ್ಲಾಯ್ತು,
2: ನಮ್ ಕಾಲ್ ಕೆಳಗೆ ವಿಲಿವಿಲಿ ಅಂತ ಒದ್ದಾಡ್ತಾ ಐತಿ.
0: ಭಾಷಂಡಿಗಳ, ನೀವು ತುಳಿತಿರೋದು ದೇಹನ, ಧರ್ಮನಲ್ಲ. ಧರ್ಮನ ತುಳಿಯೋರು ಹಿಂದೂ ಹುಟ್ಟಿಲ್ಲ, ಇಂದು ಹುಟ್ಟಿಲ್ಲ, ಮುಂದು ಹುಟ್ಟೋದಿಲ್ಲ. ಶಿಶುವ
1: ಚೆಣ್ಣು ಚೆಣ್ಣು, ಕುತ್ಕಡೆ ಕುತ್ಕಡೆ. ನೀವ್ ಯಾರು, ಯಾಕ್ ಬಂದ್ರಿ?
3: ಕುಡಿಯಕ್ ಒಂದೋಟ ನೀರು ಬೇಕಾಗಿತ್ತಲ್ಲ.
1: ಯಾವಾಗ್ಲ ಅವನು ಒಳಗೆ ಒಂದ್ ತಮ್ಗೆ ಮಜ್ಜಿಗೆ ತಕೊಂಬಾರ.
3: ನನ್ನ ಹೆಸರು ಮಾಲತಿ ಅಂತ. ಕತೆ ಕಾದಂಬರಿ ಬರೆಯೋದು ನನ್ನ ವೃತ್ತಿ.
1: ವಾ, ನೀವು ಕತೆ ಬರೆಯೋರ?
2: ನಮ್ ಪಡವಾರಲ್ಲಿಗೂ ನೀವು ಕತೆ ಬರೆಯಕ್ಕೂ ಏನ್ ಕನೆಕ್ಷನ್ನು?
3: ಈ ಫೋಟೋದಲ್ಲಿರೋರು ನಿಮ್ಮೂರವ್ರು ತಾನೆ?
1: ಈ ಕೇಡಿಪಟ್ಟಿ ಮಕ್ಕಳು ನಮ್ಮೂರವ್ರೆ.
2: ಈ ಕೇಡಿಗಳಿಗೂ ನಿಮ್ಗೂ ಏನ್ ಕನೆಕ್ಷನ್?
3: ಖೈದಿಗಳ ಜೀವನ ಮೇಲೆ ನಾನೊಂದು ಪುಸ್ತಕ ಬರಿತಾ ಇದ್ದೀನಿ, ಅದಕ್ಕೆ ಇವ್ರಿಗಣ್ಣ ಆರಿಸ್ಕೊಂಡಿದ್ದೀನಿ.
2: ಈ ಫೋಟೋದಾಗ ಇರೋರು ಇವಾಗ ಯಾರು ಇಲ್ಲ.
3: ಅಂದ್ರೆ?
2: ಅಂದ್ರೆ ಮನೆಗ್ ಬೆಂಕಿ ಬಿದ್ದು ಅಷ್ಟು ಜನವು ಸೂಟ್ ನೆಗೆದು ಬಿದ್ದು ಹೋದ್ರು.
3: ಮನೆಗ್ ಬೆಂಕಿ ಹೇಗ್ ಬಿತ್ತು
1: ಯಾರಿಗ್ ಗೊತ್ತು? ಒಟ್ನಲ್ಲ ಅವ್ರು ಮಾಡಿದ ಪಾಪ ಬುಗ್ಗಂತೂ ಬೆಂಕಿಲಿ ಬೆಂದೋದ್ರು ಬಟ್ಟಿ ಬಕ್ರು. ಕಣ್ಣಿಗ್ ಮಜ್ಜಿಗೆ ಕುಡೀರಿ. ಓ ಬೆಂಗಳೂರವ್ವ, ಬಟ್ಟೆ ನಿಂತ್ಕೊಳ್ಳಿ. ಈ ಕೇಡಿಗಳ ಮೇಲೆ ಕತೆ ಬರೆದಿದ್ರೆ ನಿಮ್ಗೆ 5,000 ತಾನೇ ಸಿಕ್ತಿ.
2: ತಕೊಳ್ಳಿ 5,000? ಬರೀ ನಮ್ ಸಾವುಕಾರ ಮೇಲೆ ಕತೆಯಾ?
3: ನಿಮ್ ಸಾವುಕಾರ ಮೇಲೆ ಕತೆ ಏನೋ ಬರೀಬಹುದು, ಆದ್ರೆ ನಾನ್ ಇಲ್ಲೇ ತಿಂಗಳಂಗಟ್ಲೆ ಇರ್ಬೇಕಾಗತ್ತಲ್ಲ.
2: ಇರಿ, ನಮ್ ಸಾವುಕಾರ ಮನೇಲೆ ಇರಿ, ಅದಕ್ಕೆಲ್ಲ ವ್ಯವಸ್ಥೆ ಮಾಡಿ ಕೊಡ್ತಾರೆ.
3: ನೋಡಿ, ನಾನ್ ಬರಿಯೋಕ್ ಕುತ್ಕೊಳ್ಳಕ್ ಮುಂಚೆ ನನಗೆ 2,000 ರೂಪಾಯಿ ಅಡ್ವಾನ್ಸ್ ಕೊಟ್ಬಿಡ್ಬೇಕು.
1: ಅದ್ಯಾವ ಮಾಡ್ ಕೊಡಾನ್ ಬಿಡಿ.
2: ಹಾಗಾದ್ರೆ ಮಾಲ್ತವನ್ನ ತೋಟದ ಮನೆ ಕಳಿಸಾವ ಇಲ್ಲ ಇಲ್ಲೇ ಇರಿಸ್ಕೊಳವ?
1: ಸದ್ಯಕ್ಕೆ ಇಲ್ಲೇ ಇರಿಸ್ಕೊಳವ. ಕಳಪ ಏನ್ ಮರಿ, ಎಲ್ಲೋಗ್ಬಿಟ್ಟಿದ್ದು? ಮಾಲ್ತವ ಬಾವ ಇಲ್ಲಿ, ಇವನು ನನ್ನ ಮಗ ಮರಿ ಪಡವ.
3: ನಮಸ್ಕಾರ.
1: ಇವರು ಕತೆ ಬರೆಯೋರು. ನಮ್ಮ ಹಳ್ಳಿಲಿ ಇದ್ರಲ್ಲ ಕೇಡಿಗಳು, ಅವ್ರ ಕತೆ ಬರೀಕ್ ಬಂದ್ರು.
3: ಅವ್ರ ಕತೆ ಬರಿಬೇಡಿ, ನನ್ ಕತೆ ಬರೀರಿ ಅಂದ್ರು, ಒಪ್ಕೊಂಡಿದ್ದೀನಿ. ಕತೆ ಬರೆದ್ ಮುಗಿಸೋವರೆಗೂ ಇಲ್ಲೇ ಇರ್ತೀನಿ. ಸಾಕಾರೆ, ಅವ್ರ್ಯಾರು ಗೊತ್ತಾಗ್ಲಿಲ್ಲ?
1: ಇವರು ದಿಲ್ಲಿಯವರು, ಮೈನಾಜಿ ಅಂತ ನನ್ನ ಮಗನ ಸ್ನೇಹಿತರು. ಈ ಹಳ್ಳಿನ ದಿಲ್ಲಿ ಮಾಡ್ಬೇಕು ಅಂತ ಬಂದ್ರು. ಈಗ ಅತ್ತಾಗೂ ಇಲ್ಲ ಇತ್ತಾಗೂ ಇಲ್ಲ, ನಡುವೆ ಎಡವತ್ತಾಗಿ ನಿಂತು ಬಿಟ್ಟವ್ರು. ಅದೊಂದ್ ದೊಡ್ಡ ಕತೆ, ಅದನ್ನ ಅವ್ರ ಬಾಯಲ್ಲಿ ಕೇಳ್ಕೊಳ್ಳಿ. ಏ ಕಾಳಪ್ಪ,
2: ಇದೇನ್ ಕಾಳಪ್ಪನವ್ರೆ ಇಲ್ಲಿ ತಂದ್ ಬಂದ್ರಿ? ನೀವು ನಮ್ ಸಾವುಕಾರ ಮೇಲೆ ಕತೆ ಬರೀತಿದ್ದೀರಲ್ಲ, ಆ ವಿಚಾರವಾಗಿ ಗುಟ್ಟಾಗಿ ಎರಡು ಮಾತಾಡ್ಬೇಕಾಗಿತ್ತು.
3: ಏನದು?
2: ನೀವು ನಮ್ ಸಾವುಕಾರ ಮೇಲೆ ಕತೆ ಪುಸ್ತಕ ಬರೀತಿದ್ದೀರಲ್ಲ, ಅದರಾಗೆ ಕನೆಕ್ಷನ್ ಕಾಳಪ್ಪ ಇಲ್ಲ ಅಂತಂದ್ರೆ ಸಾವುಕಾರ ಸಂಗಪ್ಪ ಇಲ್ಲ ಅಂತ ಓದು ಜನ ತಿಳ್ಕೋಬೇಕು. ಹಂಗೆ ಆ ಪುಸ್ತಕದಾಗೆ ನನ್ನ ಹೆಸರು ಎದ್ದು ಕಾಡಬೇಕು, ಹಂಗೆ ಬರೀಬೇಕು.
3: ಅದನ್ನೆಲ್ಲ ಬರಿಬೋದು, ಅದೆಲ್ಲ ನಮ್ ಕೇಳಿದೆ ಬಿಡಿ. ಆದ್ರೆ ನಿಮ್ ಸಾವುಕಾರರು ನಂಗೆ 10,000 ರೂಪಾಯಿ ಕೊಡ್ತಿದ್ದಾರೆ, ನೀವೆಷ್ಟು ಕೊಡ್ತೀರಿ?
2: ಮಾಲ್ತವ್ವ, ಅದೇನೋ ಹಾಳಾದ್ದು, ಈ ದುಡ್ಡುಗೂ ನನಗೂ ಕನಕ್ಸನ್ನೇ ಕೂಡ ಬಂದಿಲ್ಲವ್ವ.
3: ಕಾಳಪ್ಪನವ್ರೆ, ಅದೇನೋ ನೋಡಿ, ದುಡ್ಡು ಇಲ್ಲ ಅಂದ್ರೆ ನನ್ ಬುದ್ಧಿಗೂ ಬರವಣಿಗೆಗೂ ಕನೆಕ್ಷನ್ನೇ ಇರಲ್ಲ.
2: ಅವ್ವ, ನನ್ ತವು ಒಂದು ಪರಮಾಶಿ ಚಿನ್ನ ಸರ ಅದೆ, ಅದನ್ನು ಕೊಟ್ಬಿಡ್ತೀನಿ, ಬರೆದು ಬಿಡಿ.
3: ಆಯ್ತು ಬಿಡಿ.
2: ಅದ್ರಾಗ ಇನ್ನೊಂದು ವಿಚಾರ, ಆ ಸರನ ನೀವು ಈ ಹಳ್ಳಿಲಿ ಇರಗಂಟ ಇಂಚಿಗೆ ತೆಗಿಬಾರ್ದು, ಇದು ಕಂಟ್ರೀಸ್ ರನ್ನು.
3: ಯಾಕೆ?
2: ಯಾಕೆ ಅಂದ್ರೆ ಅದು ನನ್ನ ಹೆಂಡತಿ ಆಗ್ತಾ ಇದ್ದ ಸರ.
3: ಅದಕ್ಕೆ
2: ಅದನ್ನ ಈ ಹಳ್ಳಿಲಿ ಮಕ್ಕಳು ಮರಿಯಿಂದ ಮುದುಕರ್ಗಂಟ ನೋಡವ್ರೆ. ನಾಳೆ ನಿಮ್ ಕುತ್ತಿಗೆಯಲ್ಲಿ ಆ ಸರನ ಈ ಹಳ್ಳಿ ಜನ ಕಂಡುಬಿಟ್ರೆ ನಿಮಗೂ ನಮಗೂ ಕನೆಕ್ಷನ್ ಮಾಡಾಕ್ಬಿಡ್ತಾರೆ ಈ ಹಳ್ಳಿ ಜನ.
3: ಶಿವ ಶಿವ ಶಿವ ಶಿವ,
2: ನಿಮಗ್ ಕೆಟ್ಟಿಸ್ರು ಬರಬಾರ್ದು.
3: ಆಯ್ತು ಸರ, ಯಾವಾಗ ಕೊಡ್ತೀರಿ?
2: ನಾಳೆ.
4: ನೋಡಿದ್ರೆ
5: ಮೈಯೆಲ್ಲ ಉಳಿಯುತ್ತೆ. ನಾನು ತಿಂಗಳ ಗಟ್ಟಲೆ ಕಷ್ಟಪಟ್ಟು ಸೆಟಪ್ ಮಾಡಿದ ಪ್ಲಾನ್ ನ ನೀನು ಒಂದೇ ನಿಮಿಷದಲ್ಲಿ ಅಪ್ಸೆಟ್ ಮಾಡಿಬಿಟ್ಟೆ. ಆ 2 ಲಕ್ಷ ರೂಪಾಯಿಯಲ್ಲಿ ನಾನೇನೇನೋ ಮಾಡ್ಬೇಕು ಅಂತ ಆಸೆ ಇಟ್ಕೊಂಡಿದ್ದೆ, ನನ್ನ ಆಸೆನೆಲ್ಲ ಮಣ್ಗೂಡಿಸ್ಬಿಟ್ಟೆ. ಕೈಗೆ ಬಂದಿದ್ದು ನಾ ಬಾಯ್ ಬರ್ದ ಹಾಗೆ ಮಾಡ್ಬಿಟ್ಟೆ.
4: ಜನಗಳಿಗೆ ಮೋಸ ಮಾಡಿ ಕಲೆಕ್ಟ್ ಮಾಡಿದ್ದುಂಟು, ಬಿಡು ದೋಷಕ್ಕೆ ಮೋಸ ಆಯ್ತು. ಏನೋ ಅಕಸ್ಮಾತ್ ಆದಕ್ಕೆ ನಿನ್ನ ಹತ್ರ ಇಡಿಯಟ್ ಫೂಲ್ ಅಂತ ಬೇಸ್ಕೊಳ್ಳಕ್ಕೆ ನನಗೆ ಇಷ್ಟ ಇಲ್ಲ.
5: ನಿನ್ನಂತ ಎಂತ್ರೇ ಜೊತೆಲಿ ಸ್ನೇಹ ಮುಂದಟ್ಟಕ್ಕೆ ನನ್ಗೂ ಇಷ್ಟವಿಲ್ಲ. ನೋಡು ಮರಿ, ಇಷ್ಟು ದಿವಸ ನೀನ್ ನಾನು ಅನುಭವಿಸ್ತೇನೆ ಅಷ್ಟೇ ನಿನ್ನ ಅದೃಷ್ಟ ಅಂತ ತಿಳ್ಕೊ.
6: ನಾನು ನನ್ನ ಚೆನ್ನ ಹಳ್ಳಿಯಲ್ಲಿರಲ್ಲ.
5: ನೋಡು ಮರಿ, ವ್ಯಾನಿನ ಬಾಡಿಗೆ, ಪೆಟ್ರೋಲು, ನಮ್ಮಿಬ್ಬರ ಖರ್ಚು, ನನ್ನ ಡ್ರೆಸ್ಸಿನ ಖರ್ಚು, ಇದಕ್ಕೆಲ್ಲ ನಾನು ಸಾಲ ಮಾಡಿದ್ದೀನಿ. ಅದು ನನ್ಗೆ ಗೊತ್ತು ತಾನೇ. ಅದಕ್ಕೆ ಅಟ್ಲೀಸ್ಟ್ 10,000 ರೂಪಾಯಿ ಹೇಗಾದ್ರೂ ಮಾಡಿ ನಿಮ್ಮ ಅಪ್ಪನ ಕೈಯಿಂದ ಕೊಡಿಸ್ಬಿಡು. ಆಮೇಲಿಂದ ನಿಂದಾರಿ ನಿನಗೆ, ನಂದಾರಿ ನನಗೆ. ಕೊಡಿಸ್ಲಿಲ್ಲ, ಫ್ಯಾಕ್ಟ್ರಿ ಹೆಸರಿನಲ್ಲಿ ಹಳ್ಳಿ ಜನಗಳ ಕಣ್ಣಿಗೆ ಮಣ್ಣೆಚ್ಚಿದವ ನೀನೇ ಅಂತ ತೋರಿಸಿ ನಿನ್ನನ್ನು ಕಂಬಿ ಎಣ್ಸಾಕ್ ಮಾಡಿದೆ.
4: ಮೈನಾ ಮೈನಾ, ನಾನು ಏನ್ ಮಾಡ್ಲಿ ಮೈನಾ? ನಾನ್ ಕೇಳಿದ್ರೆ ಪಾಪ ದುಡ್ಡು ಕೊಡಲ್ಲ.

0: ನೀನ್ ಕೇಳಿದ್ರಿಲ್ಲ ಅನ್ನೋಲ್ಲ, ಕೊಡ್ತಾರೆ. ಅದರಲ್ಲಿ ಅರ್ಧ ನೀನ್ ತಗೋ, ಅರ್ಧ ನನಗ್ ಕೊಡು. ಆಮೇಲಿಂದ ನಿನ್ ದಾರಿ ನಿನಗೆ, ನನ್ ದಾರಿ ನನಗೆ.
1: ಹಲೋ, ನನಗೆ ಸನ್ಸೆಟ್ ನ ಫೋಟೋಗ್ರಾಫ್ ಮಾಡೋದಂದ್ರೆ ತುಂಬಾ ಇಷ್ಟ. ನೀವಿಬ್ರು ಲವರ್ಸ್ ನಿಂತಿದ್ರಿ, ಕಾಂಪೋಸಿಷನ್ ತುಂಬಾ ಚೆನ್ನಾಗಿತ್ತು, ತಕ್ಕ ಅಂತ ಒಂದು ಫೋಟೋ ತೆಗೆದ್ರು.
2: ಕ್ಯಾ ಬೋಲ್ ರಹೇ
0: ಹಮಕೊ ಲವರ್ಸ್ ಕಹ ರಹಾ ಹೈ?
2: ಓಹೋ ಮಾತೆ ಜೀ, ಹಮ ತೋ ಲವರ್ಸ್ ನಹೀ ಹೈ, ಸಿರ್ಫ ಫ್ರೆಂಡ್ಸ್ ಹೈ.
1: ವಹೀ ಪಹಲೆ ಫ್ರೆಂಡ್ಸ್, ಬಾದ್ ಮೇ ಲವರ್ಸ್, ಔರ್ ಉಸ್ಕೆ ಬಾದ್ ಪಾರ್ಟ್ನರ್ಸ್.
2: ಪಾರ್ಟ್ನರ್
1: ಮತಲಬ್ ಲೈಫ್ ಪಾರ್ಟ್ನರ್ಸ್. ಅಚ್ಛಾ ಮೈನಾ ಜೀ, ಮಾಫ ಕೀಜಿಯೆ ನಾ, ಆಪ್ ಲೋಗನ್ ಕೋ ಡಿಸ್ಟರ್ಬ್ ಕಿಯಾ, ಸಾರಿ. ಕ್ಯಾರಿ ಆನ್. ಕಾಳಪ್ಪನವರು ನಮಸ್ಕಾರ.
3: ಸಣ್ಣ ಸಣ್ಣ ಸಣ್ಣ, ನಾನೇ ಮುಂಚೆ ಅಂದ್ರೆ ನನಗಿಂತ ಮುಂಚೆನೇ ಹಾಜರಾಗ್ಬಿಟ್ಟಿದ್ದೀರಾ?
1: ಚಿನ್ನ ಸರ ಕೊಡ್ತೀನಿ ಅಂತ ಹೇಳಿದ್ರಿ, ಹೆಣ್ಮಕ್ಳಿಗೆ ಚಿನ್ನ ಅಂದ್ರೆ ಆಸೆ ಅಲ್ವೇ, ತಂದಿದ್ದೀರಾ?
3: ಮಾತು ಕೊಟ್ಮೇಲೆ ತೆಪ್ಪೋಕಾಯ್ತದ?
1: ಏನಿದು ತುಂಬಾ ಹಳೇ ಕಾಲು.
3: ನನ್ನ ಹೆಸರಿಗೆ ನಿಮ್ ತರ ಈಗಿನ ಕಾಲದೋಳ ಅದೇ ಕಾಲದೋಳ ಅಲ್ವಾ? ನಿಮ್ ಊರ್ಗ ಹೋಗಿ ಕರಗ್ಸಿ ನೀವು ಬೇಕಾ ತರ ಹೋಗ ಮಾಡಿಸ್ಕೊಂಡು ಹಾಕೊಳ್ಳಿ.
1: ಹಾಗೆ ಮಾಡೋಣ, ಅಲ್ಲಿ ತನಕ ಸರ ನಿಮ್ ಹತ್ರನೇ ಇರ್ಲಿ, ಹೋಗವಾಗ ಕೇಳಿಸ್ಕೊತಿ.
3: ಅನುಮಾನ ಇದ್ರೀಗ್ಲೇ ತಕೊಂಬಿಡಿ, ಆಮೇಲೆ ಕೊಡಕ್ಕಿಲ್ಲ ಅಂತ ತಿಳ್ಕೊಂಡು ರಾತ್ರಿಯಲ್ಲಿ ನನ್ ಕಡ್ಗಂಡು ಬಿಟ್ಟಿರ.
1: ಎಲ್ಲಾದ್ರೂ ಉಂಟೆ ಕತೆ ಶುರುವಾಗೋದೇ ಕನೆಕ್ಷನ್ ಕಳಪ್ಪನವರಿಂದ.
3: ಎತ್ತಗಂಟ್ರಿ ಬನ್ನಿ,
1: ನಾನ್ ಹೀಗೆ ಸುತ್ತಾಡ್ಕೊಂಡ್ ಬರ್ತೀನಿ.
3: ನಮ್ ಬರ್ಲ
1: ನಿಮ್ ದೇವ್ರ ತಾನೆ?
4: ಅನುಮಾನವೇ ಇಲ್ಲ, ದೇವ್ರ ಕುತ್ತಿಯಲ್ಲಿ ತರನ ತನ್ನ ಹೆಂಡತಿಗೆ ಹೇಳ್ತಾನಲ್ಲ ಸಿದ್ದಪ್ಪ.
5: ಬೈಲಾರಪ್ಪ, ಕರಿಯನ್ ಮೇಲ್ ಕರ್ತನ ಒರೆಸಿ ನನ್ ಮಗಳ್ ಬಾಳ್ನೆ ಹಾಳು ಮಾಡ್ಬಿಟ್ಟ, ಇವನ್ ನಿಮ್ಗೆ ಸುಮ್ಕೆ ಬಿಡಬಾರ್ದು, ಸರ್ ಸಮೇತ ನೆರಪಿದ್ದು ಕರೆದು ಬಿಡ್ಬೇಕು.
1: ನೋಡ್ದೆ ಸುಧೀರ್ ಕಟ್ಟೆಲ್ಲ ಗುಡ್ಡೆ ಹಾಕೊಂಡು ಏಡಿಸ್ತಾ ಇದ್ರು.
4: ಕಾಳಪ್ಪ
3: ಅಲ್ಲಿ ಸುಮ್ಕಿರಪ್ಪ, ನಾನಿವೆಲ್ಲ ನಂಬಕ್ಕಿಲ್ಲ.
1: ನಾನೇ ಕಣ್ಣಾರೆ ನೋಡ್ತೀರಿ.
4: ಇದೇನು ಕಾಳಪ್ಪ
3: ಸಹಕಾರ್ರೇ? ನಿಮ್ಮ ಮಗನಾಳೆ ನಾನೇ, ನನ್ ಕೈಯಾರ ಬೆಂಕಿ ಹಾಕಿ ಸುಡಿಸ್ ಬಂದಿದ್ದೀನಿ, ಅದೇನ್ ತರ್ದಾರ ಅಂತ ನೋಡ್ಬಿಡ್ತಾರೆ ಸಹಕಾರ್ರೇ. ಅದು ಎಳ್ಳತ್ತ ಕಣ್ಣು ಬಿಟ್ರು, ಅದನ್ನ ಅನುಭವಿಸೋಕ್ ಮುಂಚೆ ದೂರ್ ಬಂದಾಗ ಸತ್ತೋಗ್ಬಿಟ್ರು. ಈಗ ಅದು ಅನುಪಿಸಾಚಗಳಾಗಿ ಸುತ್ತಾಟ ಅವ್ರೆ.
1: ಅಂದ್ರೆ ನಾನ್ ನೋಡಿದ್ದು ಪಿಶಾಚಗಳು ಅಂತೀರಾ?
3: ಮತ್ತಿಲ್ಲೇನು ಏನಾಯ್ತು?
1: ನಿಮ್ಮೇಲೆ ನಿಮ್ ಹಳ್ಳಿಲಿ ನಾನೆಲ್ಲೂ ಹೊರಗಡೆ ತಿರುಗಾಡಕ್ ಹೋಗಲ್ಲಪ್ಪ, ಬರೀ ಪಿಶಾಚಿಗಳ ಕಾಟ.
3: ಮಾಲ್ತವ, ನೀನ್ ಪಿಶಾಚಿಗಳ ಮೇಲೆ ಒಂದ್ ಕತೆ ಯಾಕೆ ಬರೀಬಾರ್ದು?
1: ಕತೆ ಬರೀಬೇಕಾದ್ರೆ ಅದ್ರ ಕತೆ ಇರ್ಬೇಕಲ್ಲ.
3: ಇದ್ಬಿಡಿ ಆ ಮಾಲ್ತಿ, ಕತೆ ಬರೆಯೋಳ್ ತರ ಕಾಣಿಸ್ತಾ ಇಲ್ಲ. ನಮ್ ಹಾಗೆ ಏನೋ ಪ್ಲಾನ್ ಹಾಕೊಂಡೇ ಬಂದಿದ್ದಾಳೆ, ನಾವು ಸ್ವಲ್ಪ ಹುಷಾರಾಗಿರ್ಬೇಕು. ಸಂಜೆ
6: ಮಾಡ್ತಾವ, ನೀವು ಮನೆಗೆ ನಡ್ರಿ, ನಾನು ಸಹಕಾರರು ಹಂಗೆ ತೋಟದ ಮನೆ ಕಡೆ ಸುತ್ತಾಡ್ಕೊಂಡು ಬರ್ತೀವಿ.
1: ಅಯ್ಯೋ ಕಳಪ್ಪನವ್ರೆ, ನನಗೆ ಭಯವಾಗುತ್ತೆ.
6: ಹಿಂದೆ ಇರ್ತೀವಿ ನಡ್ರಿ.
1: ಸರಿ
6: ನಡ್ರಿ. ಸಹಕಾರ್ರಿ, ಈ ಕತೆ ಬರೆಯೋ ಎಮ್ಮನ್ ಚಾಳಿ ನೋಡಿದ್ರೆ ಯಾಕೋ ಅನುಮಾನ ಬತ್ತೈತಲ್ಲ.
7: ನನಗೂ ಅದೇ ಅನುಮಾನ ಬಂದೈತೆ ಕಾಳಪ್ಪ, ಇನ್ನು ಮ್ಯಾಗ ಇವಳ ಮೇಲೆ ಸರಿಯಾಗಿ ನಿಗಾ ಮಡಗಿರ್ಬೇಕು.

0: ಮಂಗಳ, ಈ ಸೀತೆಗೆ ನಾನ್ ರಾಮನು ರಾವಣನು ಗೊತ್ತಾಗ್ಲಿಲ್ವಲ್ಲ.
1: ನೀವೇ ನನ್ ರಾಮ ಅಂತ ತಿಳ್ಕೊಂಡು 2 ವರ್ಷ ಆಯ್ತು.
0: ಹೌದಾ?
1: ನಾನು ನಿಮ್ಮ ಇಲ್ಲಿಗೆ ಯಾಕೆ ಕರೆದೆ ಗೊತ್ತಾ?
0: ಯಾಕೆ
1: ನೋಡಿ, ನೀವ್ ಕಳ್ಕೊಂಡಿರೋ ಆ ಹಣದ ಪೆಟ್ಟಿಗೆನ ಆ ಪಾಪಿಗಳು

0: ಎಲ್ಲಿ ಬಚ್ಚಿಟ್ಟಿದ್ದಾರೆ ಅಂತ ನನಗೆ ಗೊತ್ತು. ಅದನ್ನ ನಾನು ತಂದ್ಕೊಡ್ತೀನಿ. ಆ ಹಣ ತಗೊಂಡೋಗಿ ಪತ್ರಿ ಮಾಡಿ ನಿಮ್ ಹೆಸರು ಉಳಿಸ್ಕೊಳ್ಳಿ. ನಿಮ್ ಕಷ್ಟ ನಾನು ನೋಡ್ಲಾರೆ. ನೋಡಿ ಬರ್ತಾ ಮೈನಾಜಿನ ಕರ್ಕೊಂಡ್ ಬನ್ನಿ.
1: ಆಯ್ತು ಮಂಗಳ, ಈ ಹಣ ಸಿಕ್ಕಿರೋ ಸುದ್ದಿನೂ ಅವ್ರಿಗೆ ಗೊತ್ತಾಗಬಾರ್ದು.
0: ಅವ್ರಿಗೆ ಗೊತ್ತಾಗದೆ ಹೋದ್ರೆ ಪತ್ರಿ ಹಾಗಾಗತ್ತೆ
1: ಮಂಗಳ? ಮೈನಾ ಡೆಲ್ಲಿ ಅವಳು ಅಲ್ಲ, ಅಲ್ಲಿ ಅವ್ರ ಅಪ್ಪನೂ ಇಲ್ಲ, ಫ್ಯಾಕ್ಟ್ರಿನೂ ಆಗೋದಿಲ್ಲ, ಎಲ್ಲ ಬೋಗಸ್. ನಾವಿಬ್ರೆ ಆ ಹಣ ತಗೊಂಡು ಬಂಬಾಯಿಗೆ ಹೋಗಿ ಕಲ್ಕತ್ತಾಗ ಹೊರಟೋಗಿ ಬಿಡೋಣ. ಹೇಗೂ ನಿನ್ನನ್ನು ಲವ್ ಮಾಡ್ತೀನಿ, ನಾನು ನಿನ್ನನ್ನು ಲವ್ ಮಾಡ್ತೀನಿ, ರಾಮ ಸೀತಾರಾಗಿ ಬಂದ್ಕೋಣ. ಏನಂತೀಯ?
0: ಸತ್ಯವಾಗ್ಲು
1: ನಮ್ಮ ಪ್ರಾಣಿಗಳು.
0: ನಾಳೆ ನಾನು ಹಣದ ಪೆಟ್ಟಿಗೆ ಸಮೇತ ಇದೇ ಹೊತ್ತಿಗೆ ಇಲ್ಲೇ ಕಾಯ್ತಿರ್ತೀನಿ. ನೀವು ಬಂದ್ಬಿಡಿ, ಯಾರಿಗೂ ತಿಳಿದ ಹೋಗ್ಬಿಡೋಣ. ಏನು?
1: ಖಂಡಿತವಾಗಿ.
0: ಅದೆಲ್ಲ ಬೊಂಬೈನಲ್ಲಿ.
1: ಓಕೆ, ಬಾಯ್ ಬಾಯ್.
0: ಗುಡ್ ಮಂಗಳ. ಈಗ್ಲಾದ್ರೂ ಅರ್ಥವಾಯ್ತು.
2: ಎಲ್ಲ ಬಡ್ಡಿ ಮಕ್ಕಳ ಮಾಡ್ತಾವ?
0: ನೀವ
2: ಎಲ್ಲಿ ಹೋಗಿದ್ರಿ?
0: ಹೀಗೆ ಸುತ್ತಾಡ್ಕೊಂಬರಕ್ ಹೋಗಿದ್ದೆ.
3: ಮಾಡ್ತಾವ? ಅಲ್ಲೆಲ್ಲೂ ಪಿಸಾಚಿಗಳು ಕಾಣಿಸ್ತಿಲ್ವಾ?
2: ಮಾಡ್ತಾವ? ನೀವು ನನ್ನ ಕತೆ ಬರೀತಿದ್ದೀರಿ, ಅದಕ್ಕೆ ಇನ್ನು ವಸಿ ಪಾಯಿಂಟ್ಸ್ ಹೇಳ್ಬೇಕಾಗೈತೆ. ವಸಿ ನನ್ ಜೊತೆ ತ್ವಾಟರ್ ಮನೆಗೆ ಬರ್ತೀರ?
0: ಮನೆಗೆ ಸೌಕರ್ಯ ಇಲ್ಲೇ ಹೇಳ್ಬೋದಲ್ಲ.
2: ಅದನ್ನ ತ್ವಾಟರ್ ಮನೇಲಿ ಹೇಳಿದ್ರೆ ಚಂದ.
0: ಹೇಳೋದೆಲ್ಲ ಹೇಳ್ಬಿಟ್ಟಿದ್ದೀರಲ್ಲ, ನೀನೇನಿದೆ ಸೌಕರ್ಯ? ಬರ್ತಾ ಇದ್ದೀನಿ, ಬೇಗ ಮುಗಿಸ್ಬಿಡ್ತೀನಿ.
2: ಮುಗಿಸೋರಂತ ನಮ್ ತ್ವಾಟದ ಮನೆಯಿಂದ ಸೀದಾ ಬೆಂಗಳೂರಿನಾಗಿರೋ ನಿಮ್ ಪೇಪರ್ ಆಫೀಸ್ ಹೋಗಿ ನಮ್ಮನ್ನೆಲ್ಲ ಮುಗಿಸೋರನ್.
0: ಇದೇನ್ ಸೌಕರ್ಯ? ಹೀಗ್ ಮಾತಾಡ್ತಿದ್ದೀನಿ?
2: ಚಂದ್ರಮಯಿ ತವ ಗುಟ್ಟ ಏನ್ ಮಾತಾಡ್ತಿದ್ಯೋ ಅದನ್ನೇ ನಾವೀಗ ಮಾತಾಡ್ತಾ ಇರೋದು.
3: ಮಾಡ್ತವ, ನಿನ್ ಪೇಪರ್ ನ ಹೆಸರೇನು?
0: ನಮ್ ಪೇಪರ್ ನೋಡಲ್ಲ ಕಳಪ್ನವ್ರೆ.
2: ಮನೆಗೆ ಇನ್ನೂ ಬಚ್ಚಿದೀವಿ ಕಣ್ರಲ್ಲ.
4: ಅಮ್ಮನ್ ಸರ, ನಿನ್ ಹೆಟ್ಟಿ ಸರ ನಂದೇ
5: ಒಳಗಡೆಕ್ಕೆ ನಾನು ಮಗನೇ.
4: ಅಯ್ಯೋ, ಸ್ವಾಮಿ ಇವರೆಲ್ಲ ನಮ್ಮನ್ ಸರ ಮಾಡ್ಬಿಡ್ತಾರೆ. ನಮ್ಮನ್ನು ಉಳಿಸಿ ಸ್ವಾಮಿಗಳ, ನಮ್ಮನ್ನು ಉಳಿಸಿ.
6: ನಿಮ್ಮನ್ನ ಉಳಿಸ್ಬೇಕೋ ಅಳಿಸ್ಬೇಕೋ ಅನ್ನೋದನ್ನ ನೀವು ಕೊಟ್ಟ ಹಿಂಸೆಗಳನ್ನ ಮೂಕ ಪಶುಗಳಂತೆ ಅನುಭವಿಸಿದ ಈ ಹಳ್ಳಿ ಜನ ಹೇಳಬೇಕು. ಅದೇ ತೀರ್ಮಾನ, ಅದೇ ಧರ್ಮ.
4: ಮಾಲ್ತೇವ್ರೆ, ನನ್ನ ಮಾತಿ ಬೆಲೆ ಕೊಟ್ಟು ನಮ್ಮ ಹಳ್ಳಿ ಬಂದು ನಮ್ಮ ಜನಗಳ ಕಣ್ ತರಿಸಿದ ನೀವೇ ಹೇಳಬೇಕು ಈ ದುಷ್ಟರಿಗೆ ಯಾವ ಶಿಕ್ಷೆ ಕೊಡಬೇಕು ಅನ್ನೋದನ್ನ.
0: ನಾನು ಪತ್ರಿಕೆಯವರು, ಸತ್ಯನ ಕಂಡು ಹಿಡಿದು ಜನಕ್ಕೆ ತಿಳಿಸೋದಷ್ಟೇ ನಮ್ಮ ಕೆಲಸ, ತೀರ್ಮಾನ ಕೊಡೋದಲ್ಲ.
4: ಅಮ್ಮ, ಸುಳ್ಳು ಹೇಳಿ ರುಜು ಮಾಡಿಸ್ಕೊಂಡು ನಮ್ಮ ಆಸ್ತಿನ ನುಂಗಿ ನಮ್ಮನ್ನ ಮರದ ಕೆಳಗ್ ನಿಲ್ಲ ಹಾಕ್ ಮಾಡ್ತಲ್ಲ ನಿಮ್ಮ ಅಣ್ಣ, ಅವನ್ ಏನ್ ಶಿಕ್ಷೆ ಕೊಡಬೇಕು ನೀರ್ ಹೇಳಮ್ಮ. ಅಮ್ಮ, ನಮ್ಮ ಜೀವ ಸಹಿತ ಬೇಯಿಸಿ ಬಿಡ್ಬೇಕು ಅಂತ ಅಪೀನ್ ಹಾಕಿದ ಈ ಬೇವರ್ಸಿಗಳನ್ನ ಏನ್ ಮಾಡ್ಬೇಕು ನೀರ್ ಹೇಳಮ್ಮ. ಹತ್ತು ಜನ ಹಣ ನುಂಗ್ ಹಾಕಿ ಓಡ್ ಹೋಗ್ಬೇಕು ಅಂತಿದ್ರಲ್ಲ ಈ ಬದ್ಮಾಸರು, ಇವರಿಗೆ ಅವ್ರ ಶಿಕ್ಷೆ ಕೊಡ್ಬೇಕು ನೀವ್ ಹೇಳಿದ್ದಪ್ಪ.
6: ನಿನ್ನ ಬಾಳನ್ನೇ ಸುಟ್ಟಾಕದಲ್ಲಿ ಸಾವುಕಾರನ್ನ ಯಾವ ಸುಳಿದಾಡಕ್ ಕಳಿಸ್ಬೇಕು ನೀನ್ ಹೇಳಕ್ಕ?

0: ಇವರಿದ್ರೆ ಅವನು ಇವ್ರ ಬುದ್ಧಿನೇ ಕಲ್ತು ಬಿಡ್ತಾನೆ. ಕೊಡ್ಸಿ ಕೊಡ್ಸಿ ಕೊಡ್ತೀವಿ ಇವ್ರನ್ನ. ಓಡ್ತಾನೇ ಇರ್ರಿ, ಓಡಿಸ್ತಾನೇ ಇರಿ. ಅವರು ಅವರು ಬರ್ತಾನೇ ಇರ್ತಾರೆ, ನೀವು ಓಡಿಸ್ತಾನೇ ಇರ್ಬೇಕು. ಅವ್ರು ಬರ್ತಾನೇ ಇರ್ತಾರೆ, ನೀವು ಓಡಿಸ್ತಾನೇ ಇರ್ಬೇಕು. ಅವ್ರು ಬರ್ತಾನೇ ಇರ್ತಾರೆ, ನೀವು ಓಡಿಸ್ತಾನೇ ಇರ್ಬೇಕು.
1: ಪಡುವಾರಹಳ್ಳಿ ಪಾಂಡವರು ಚಲನಚಿತ್ರ ಧ್ವನಿವಾಹಿನಿ ಕೇಳಿದಿರಿ.
2: ಆಕಾಶವಾಣಿ ಹಾಸನ ಎಫ್ಎಂ, ಸಮಯ 10:30. ಇನ್ನು ಮುಂದೆ ಮುಂಬೈ ಕೇಂದ್ರದ ಸಹ ಪ್ರಸಾರದಲ್ಲಿ ಗೀತ್ ಗಾತಾ ಚಲ್ ಪ್ರಸಾರವಾಗಲಿದೆ.